ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ರಾಷ್ಟ್ರೀಯ ಪಂಚಾಂಗದ ಪ್ರಕಾರ ಇಂದು 1948 ಶಕವರ್ಷ, ಭಾದ್ರಪದ ಮಾಸದ 26ನೇ ದಿನ, ಅಂದರೆ 2026ನೇ ಇಸ್ವಿ, ಸೆಪ್ಟೆಂಬರ್ ತಿಂಗಳ 17ನೇ ತಾರೀಕು ಗುರುವಾರ. ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಈಗ ಸಮಯ 5:58:31. ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಇಂದಿನ ಎಲ್ಲ ಕಾರ್ಯಕ್ರಮಗಳಿಗೆ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ.

ಇಂದು ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿಯನ್ನು ಉದ್ಘಾಟಿಸಲಿದ್ದಾರೆ. ಮೂರು ದಿನಗಳ ಈ ಸಮ್ಮೇಳನ ಜಾಗತಿಕ ಅರೆವಾಹಕ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ಉತ್ತೇಜನ, ನಾವೀನ್ಯತೆಗೆ ಚಾಲನೆ, ಉತ್ಪಾದನಾ ಸಾಮರ್ಥ್ಯ ಬಲಪಡಿಸುವುದು, ಹೂಡಿಕೆ ಆಕರ್ಷಣೆ ಹಾಗೂ ಭವಿಷ್ಯಕ್ಕೆ ಸಜ್ಜಾದ ಪ್ರತಿಭೆಗಳನ್ನು ರೂಪಿಸುವ ಪ್ರಮುಖ ವೇದಿಕೆಯಾಗಲಿದೆ. ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರು ಇಂದು ತೆಲಂಗಾಣಕ್ಕೆ ಭೇಟಿ ನೀಡಲಿದ್ದಾರೆ. ಭೇಟಿಯ ಅಂಗವಾಗಿ ಹೈದರಾಬಾದ್ ವಿಮೋಚನಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಹೈದರಾಬಾದ್ನ ಪೆರೇಡ್ ಮೈದಾನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಅಕ್ಟೋಬರ್ 17 ದೇಶಾದ್ಯಂತ ಸ್ವಚ್ಛತಾ ಹೀ ಸೇವಾ 2026 ಅಭಿಯಾನ ನಡೆಯಲಿದ್ದು, ಸ್ವಚ್ಛತಾ ಕಾರ್ಯಗಳಲ್ಲಿ ಯುವಜನರ ಪಾಲ್ಗೊಳ್ಳುವಿಕೆಯನ್ನು ಉತ್ತೇಜಿಸುವುದು ಮತ್ತು ವರ್ತುಲ ಆರ್ಥಿಕತೆ ಹಾಗೂ ತ್ಯಾಜ್ಯದಿಂದ ಸಂಪತ್ತು ಸೃಷ್ಟಿಸುವ ಉಪಕ್ರಮಗಳ ಮೂಲಕ ಸ್ವಚ್ಛತೆಯಿಂದ ಸಮೃದ್ಧಿಯತ್ತ ಸಾಗುವುದು ಅಭಿಯಾನದ ಪ್ರಮುಖ ಉದ್ದೇಶವಾಗಿದೆ. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಗಳಲ್ಲಿ ಒಂದಾದ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಇಂದಿಗೆ ಯಶಸ್ವಿಯಾಗಿ 3 ಪೂರೈಸಲಿದೆ. ಎಂಎಸ್ಎಂಇ ಸಚಿವಾಲಯ ಇಂದು ಕೋಲ್ಕತ್ತಾದಲ್ಲಿ ವಿಶ್ವಕರ್ಮ ಯೋಜನೆಯ 3 ವರ್ಷಾಚರಣೆಯನ್ನು ಆಯೋಜಿಸಿದೆ. ಕಾವೇರಿ ನೀರಾವರಿ ನಿಗಮ ವ್ಯಾಪ್ತಿ ಯೋಜನೆಗಳು, ಕುಡಿಯುವ ನೀರಿನ ಸಮಸ್ಯೆ ಹಾಗೂ ಮೇಕೆದಾಟು ಯೋಜನೆ ಕುರಿತಂತೆ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸದೆ ಕಾರ್ಯೋನ್ಮುಖರಾಗಬೇಕು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ನಿರ್ದೇಶನ ನೀಡಿದ್ದಾರೆ. ಯಡಿಯೂರು ಕೆರೆಯ ಗಣೇಶ ಮೂರ್ತಿ ವಿಸರ್ಜನಾ ಪುಷ್ಕರಣಿಯಲ್ಲಿ ಬಹುತೇಕ ಭಾಗ ಗಣೇಶ ಮೂರ್ತಿಗಳು ಹಾಗೂ ತ್ಯಾಜ್ಯದಿಂದ ತುಂಬಿರುವ ಹಿನ್ನೆಲೆಯಲ್ಲಿ ಇದೇ 18 ಮತ್ತು 22 ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಅವಕಾಶ ಇರುವುದಿಲ್ಲ ಎಂದು ಬೆಂಗಳೂರು ಪಶ್ಚಿಮ ನಗರಪಾಲಿಕೆ ತಿಳಿಸಿದೆ. ಹುಬ್ಬಳ್ಳಿಯಲ್ಲಿ 50 ಪ್ರದೇಶದಲ್ಲಿ ಸುಮಾರು 700 ರೂಪಾಯಿ ವೆಚ್ಚದಲ್ಲಿ ನೂತನ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು 1200 ಹಾಸಿಗೆಗಳ ಆಸ್ಪತ್ರೆ ನಿರ್ಮಾಣವಾಗಿದ್ದು, ಇದೇ 19 ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕಟ್ಟಡವನ್ನು ಉದ್ಘಾಟನೆ ಮಾಡಲಿದ್ದಾರೆ ಎಂದು ಖಾಸಗಿ ವಿಶ್ವವಿದ್ಯಾಲಯದ ಕುಲಪತಿ ತಿಳಿಸಿದ್ದಾರೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7 ಗಂಟೆಗೆ.

6:46 ಈ ಸಮಯ ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಕಾರ್ಯಕ್ರಮ ವಿವರಣೆ ನಂತರ ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಮೂಡಿಬರಲಿದೆ. 7:15 ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ಕನ್ನಡ ರಂಗ ಭಂಡಾರ, ನಂತರ ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ಭಾವಗೀತೆಗಳೊಂದಿಗೆ ಸಾಗುತ್ತೇವೆ 8:00. 8:00 to 9:00 ಶುಭೋದಯ ಕರ್ನಾಟಕ ಕಾರ್ಯಕ್ರಮ ಚಿತ್ರಗೀತೆಗಳೊಂದಿಗೆ. 8:45 ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬರಲಿದೆ. ವಿಷಯ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರದ ಕಾರ್ಯ ಚಟುವಟಿಕೆಗಳು. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಅರಸಲನ್, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಿಕೆ ಪ್ರಾಧಿಕಾರ, ಬೆಂಗಳೂರು. ಒಂಬತ್ತು 9:00 ಇಂದಿನ ವಿಶೇಷ ಕಾರ್ಯಕ್ರಮ ಮೂಡಿಬರಲಿದೆ. 9:30 ಪ್ರಾಯೋಜಿತ ಕಾರ್ಯಕ್ರಮ ಪೇಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ. ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. 9:32 ಇಂದಿನ ವಿಶೇಷ ಕಾರ್ಯಕ್ರಮದ ಮುಂದುವರೆದ ಭಾಗವನ್ನು ಕೇಳುವಿರಿ. ಹತ್ತು 2:00 ಹಳೆಯ ಮಧುರವಾದ ಚಿತ್ರಗೀತೆಗಳನ್ನು ಕೇಳುವ ಸಮಯ ಓಲ್ಡ್ ಈಸ್ ಗೋಲ್ಡ್. 11:02 ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಕನ್ನಡ ಸಾಂಗ್ಸ್ ಕೇಳಲಿದ್ದೀರಿ. 11:30 ಕಲಾಭಾರತಿ. 12:05 ಕರೆಗೊಂದು ಹಾಡು. 1:02 ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ. 1:20 ಇವತ್ತಿನ ಗೇಮ್ ಶೋನಲ್ಲಿ ನಮ್ಮ ನಾಡು. 2:15 ಸ್ಪಂದನ. 2:40 ಚಿತ್ರತಾನ. ಒಂದೇ ಚಿತ್ರದ ಗೀತೆಗಳನ್ನು ಕೇಳುವ ಸಮಯ. 3:00 to 4:00 ಮುಂಬೈ ವಿವಿಧ ಭಾರತಿ ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳಲಿದ್ದೀರಿ. 4:00

ನಿಲಯದಿಂದ ಪರಿಮಳ ಮೂಡಿಬರಲಿದೆ. 5:05 ಸೇಫ್ ಟ್ರೈನಲ್ಲಿ ಓಲ್ಡ್ ಈಸ್ ಗೋಲ್ಡ್, 6:02 ಗಾನಭಜನ, 6:55 ಕನ್ನಡ ರತ್ನ ಭಟ್ಟಾರ ಕಾರ್ಯಕ್ರಮದ ಮರುಪ್ರಸಾರ, 7:22 ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾಧರ್, ನಿರ್ಮಾಣ ಎಂ ಶಿವರಾಮ್, 7:30 ಪ್ರಾಯೋಜಿತ ಕಾರ್ಯಕ್ರಮದ ಮರುಪ್ರಸಾರ, ಪೆಡಿಯಾಟ್ರಿಕ್ ಕ್ಯಾನ್ಸರ್ ಅವೇರ್ನೆಸ್ ಪ್ರೋಗ್ರಾಂ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್, 7:32 ಕಗ್ಗದ ಸಿರಿ ಮುಂದುವರೆದ ಭಾಗ, 7:45 ಗಾನಭಜನ ಸೇಫ್ ಟ್ರೈನಲ್ಲಿ, 8:02 ಆರ್ ಜೆಸ್ ಚಾಯ್ಸ್, 9:15 ನಮ್ಮ ನಿಲಯದಿಂದ ಹಿಂದಿ ಮೆಲೋಡೀಸ್, 10:02 ಪ್ರಣಯ ಗೀತೆಗಳ ಗುಚ್ಛ ಪ್ರೇಮ ನಿನಾದ. ಇವೆಷ್ಟು ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಕಿರುಪರಿಚಯ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

101.9 FM. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಗಣಪನಿಗೆ ನಮನವನ್ನು ಸಲ್ಲಿಸ್ತಾ ಕಾರ್ಯಕ್ರಮದ ಆರಂಭ.

ವೇಣುಗೋಪಾಲ ದಾಸರ ರಚನೆಯನ್ನು ವಿದ್ಯಾಭೂಷಣ ಅವರ ಧ್ವನಿಯಲ್ಲಿ ಕೇಳಿದಿರಿ. ಈಗ ಒಂದು ಸರ್ವಜ್ಞನ ವಚನ.

ಡಾಕ್ಟರ್ ರಾಜ್ ಅವರ ಧ್ವನಿಯಲ್ಲಿ ಚೈವದೇವ ಶಂಕರ್ ಅವರ ರಚನೆಯ ಈ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಭಕ್ತಿಗೀತೆಗಳ ಸಮರ್ಪಣೆ ನಾದೋಪಾಸನೆ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಆಧ್ಯಾತ್ಮಿಕ ವಿಚಾರಗಳು ಮಾಹಿತಿಯೊಂದಿಗೆ ಕೆಲ ಹೊತ್ತು ಮುಂಜಾನೆಯನ್ನು ಕಳೆಯುವ ಈ ಶುಭ ಸಮಯ. ಈ ದಿನ ನಾವು ಮೊನ್ನೆ ತಾನೇ ಇಂಜಿನಿಯರ್ಸ್ ಡೇ ಮಾಡಿದ್ವಿ, ಸೆಪ್ಟೆಂಬರ್ 15 ತಾರೀಕು ಸರ್ ಎಂ ವಿಶ್ವೇಶ್ವರಯ್ಯ ಅವರ ಜನ್ಮದಿನ ಅಂಥೇಳಿ. ಹಾಗೆ ದೇವಾನುದೇವತೆಗಳ ಇಂಜಿನಿಯರ್ ಯಾರು ಅಂಥೇಳಿ ನೋಡೋದಾದರೆ ವಿಶ್ವಕರ್ಮ. ಇವತ್ತು ಭಗವಾನ್ ವಿಶ್ವಕರ್ಮರ ಜಯಂತಿ, ದೇವಾನುದೇವತೆಗಳ ಶಿಲ್ಪಿ. ವಿಶ್ವಕರ್ಮರನ್ನ ದೇವತೆಗಳ ವಾಸ್ತುಶಿಲ್ಪಿ ಅಂಥೇಳಿ ನಾವು ಪೂಜಿಸ್ತೀವಿ. ಶಿವನ ತ್ರಿಶೂಲ, ವಿಷ್ಣುವಿನ ಸುದರ್ಶನ ಚಕ್ರ, ಹೀಗೆ ಇಂದ್ರನ ವಜ್ರಾಯುಧ, ಹೀಗೆ ಅನೇಕ ದಿವ್ಯ ಆಯುಧಗಳನ್ನು ನಿರ್ಮಿಸಿಕೊಟ್ಟಂತಹ ಭಗವಾನ್ ವಿಶ್ವಕರ್ಮರ ಜನ್ಮದಿನ ಇಂದು. ಕನ್ಯಾ ಸಂಕ್ರಮಣದ ದಿನದಂದು ಅವರ ಜನನ.

ಸ್ವರ್ಗ ಲಂಕೆಯ ಸುವರ್ಣ ನಗರಿ ದ್ವಾರಕೆಯಂತಹ ಸುಂದರವಾದ ನಗರಗಳನ್ನು ನಿರ್ಮಿಸಿಕೊಟ್ಟಂತಹ ಭಗವಾನ್ ವಿಶ್ವಕರ್ಮರ ಜಯಂತಿ ಇಂದು. ವಿಶ್ವಕರ್ಮರನ್ನ ವಾಸ್ತುಶಿಲ್ಪಿ ಹಾಗೂ ದೇವತೆಗಳ ವಾಸ್ತುಶಿಲ್ಪಿಯಾಗಿ ನಾವು ನೋಡ್ತೇವೆ. ಸೃಷ್ಟಿಯ ನಿರ್ಮಾಣದಲ್ಲಿ ವಿಶ್ವಕರ್ಮರು ಮಹತ್ವದ ಕೊಡುಗೆಯನ್ನು ನೀಡಿ

ಸ್ವರ್ಗಲೋಕ, ಲಂಕಾನಗರಿ, ಇಂದ್ರಪ್ರಸ್ಥ, ದ್ವಾರಕೆಯಂತಹ ಭವ್ಯ ಸುಂದರವಾದ ನಗರಗಳನ್ನು ವಿಶ್ವಕರ್ಮರು ನಿರ್ಮಿಸಿಕೊಟ್ಟಿದ್ದಾರೆ. ಹಾಗೆ ಅವರ ಈ ಜಯಂತಿಯ ದಿನ ದೇಶಾದ್ಯಂತ ಕುಶಲಕರ್ಮಿಗಳು, ಇಂಜಿನಿಯರ್ಗಳು ಯಂತ್ರೋಪಕರಣಗಳಿಗೆ ಸಂಬಂಧಿಸಿದಂತಹ ತಮ್ಮ ತಮ್ಮ ಉಪಕರಣ ಸಲಕರಣೆಗಳನ್ನು ಈ ದಿನದಲ್ಲಿ ಪೂಜೆ ಮಾಡಿ ಅವರಿಗೆ ನಮನವನ್ನು ಸಲ್ಲಿಸ್ತಕ್ಕಂತಹ ದಿನ. ಕನ್ಯಾ ಸಂಕ್ರಮಣದ ದಿನ ಅವರ ಜನನವಾಯಿತು ಅಂತೇಳಿ ಹೇಳ್ತಾರೆ. ಪ್ರತಿಯೊಂದು ಸಂಕ್ರಮಣ ಕೂಡ ಒಂದೊಂದು ವಿಶೇಷತೆಯನ್ನು ಹೊಂದುತ್ತೆ. ಕನ್ಯಾ ಸಂಕ್ರಮಣದಲ್ಲಿ ಭಗವಾನ್ ವಿಶ್ವಕರ್ಮರ ಜನನವಾದರೆ, ತುಲಾ ಸಂಕ್ರಮಣದಂದು ಕಾವೇರಿಯಲ್ಲಿ ತೀರ್ಥೋದ್ಭವ ಆಗ್ತಕ್ಕಂಥದ್ದು. ನಾಲ್ಕು ತೋಳುಗಳು, ಚಿನ್ನದ ಬಣ್ಣ, ಚಿನ್ನದ ಆಭರಣಗಳು, ಶಿಲ್ಪಕಲೆಯ ಉಪಕರಣಗಳೊಂದಿಗೆ ನಾವು ಭಗವಾನ್ ವಿಶ್ವಕರ್ಮರ ಸ್ವರೂಪವನ್ನು ನಾವು ನೋಡ್ತೇವೆ. ಸದ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ, ಈಶಾನ ಅಂತ ಕೂಡ ಅವರನ್ನು ನಾವು ಕರೀತೇವೆ.

ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಅವರ ರಚನೆಯ ಒಂದು ಭಕ್ತಿಗೀತೆಯನ್ನು ಕೇಳಿದ್ರಿ. ಓಹಿರೇಶ್ವರ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಇವಾಗ ಮೂಡಿ ಬರುತ್ತೆ. ಖುರಾ ಸೀತಾರಾಮ ಶಾಸ್ತ್ರಿಗಳ ರಚನೆ ಇದು.

ಶಾಂತಲಿಂಗಂ. ಕೇಳುಗರೆ, ನಿಮ್ಮ ಭಕ್ತಿಪೂರ್ವಕ ಪ್ರಾರ್ಥನೆಗೆ ಗಾನಕುಸುಮಾಂಜಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತಿಯಲ್ಲಿ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆಯವರೆಗೆ ನಾದೋಪಾಸನೆ, ಕನ್ನಡ ಚಲನಚಿತ್ರ ಭಕ್ತಿ ಗೀತೆಗಳ ಪ್ರಸಾರ. ತಪ್ಪದೇ ಕೇಳಿ ವಿವಿಧ ಭಾರತಿ 102

ಈ ದಿನ ಭಗವಾನ್ ವಿಶ್ವಕರ್ಮರ ಜಯಂತಿ. ಭಗವಾನ್ ವಿಶ್ವಕರ್ಮರನ್ನ ಮಹಾನ್ ಶಿಲ್ಪಿ ಮತ್ತು ವಾಸ್ತುಶಿಲ್ಪಿಯಾಗಿ ನಾವು ಪೂಜಿಸ್ತೀವಿ, ಗೌರವಿಸ್ತೀವಿ. ಪೌರಾಣಿಕ ಗ್ರಂಥಗಳ ಪ್ರಕಾರ ಸತ್ಯಯುಗದಲ್ಲಿ ಸ್ವರ್ಗಲೋಕವನ್ನು, ತ್ರೇತಾಯುಗದಲ್ಲಿ ಚಿನ್ನದ ಲಂಕೆಯನ್ನು, ಸುವರ್ಣ ನಗರಿಯನ್ನು, ದ್ವಾಪರ ಯುಗದಲ್ಲಿ ದ್ವಾರಕೆಯನ್ನು, ಕಲಿಯುಗದಲ್ಲಿ ಹಸ್ತಿನಾಪುರ ಮತ್ತು ಇಂದ್ರಪ್ರಸ್ಥವನ್ನು ನಿರ್ಮಾಣ ಮಾಡಿಕೊಡ್ತಂತಹ ಭಗವಾನ್ ವಾಸ್ತುಶಿಲ್ಪಿ ವಿಶ್ವಕರ್ಮರ ಜನ್ಮದಿನ ಇಂದು. ಇಷ್ಟೇ ಅಲ್ಲ, ಜಗನ್ನಾಥಪುರಿ ದೇವಾಲಯದ ಬೃಹತ್ ವಿಗ್ರಹಗಳು ಮತ್ತು ರಾಮಾಯಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಪುಷ್ಪಕ ವಿಮಾನ ಕೂಡ ಅವರ ಶಿಲ್ಪಕಲೆಯ ಪ್ರತೀಕ ಅಂಥೇಳಿ ಕೂಡ ನಂಬ್ತಾರೆ. ವಿಶ್ವಕರ್ಮರು ಕೇವಲ ನಗರಗಳು ಮತ್ತು ಕಟ್ಟಡಗಳನ್ನು ಮಾತ್ರ ನಿರ್ಮಾಣ ಮಾಡಲಿಲ್ಲ. ಪೌರಾಣಿಕ ಕಥೆಗಳ ಪ್ರಕಾರ ದೇವತೆಗಳಿಗಾಗಿ ಹಲವಾರು ದಿವ್ಯಾಸ್ತ್ರಗಳನ್ನು ನಿರ್ಮಾಣ ಮಾಡಿಕೊಟ್ಟಂತಹರು ವಿಶ್ವಕರ್ಮರು. ಭಗವಾನ್ ವಿಷ್ಣುವಿನ ಸುದರ್ಶನ ಚಕ್ರ, ಭಗವಾನ್ ಶಿವನ ತ್ರಿಶೂಲ, ಬ್ರಹ್ಮದೇವರ ಬ್ರಹ್ಮಾಸ್ತ್ರ, ಯಮರಾಜನ ಕಾಲದಂಡ, ಪಾಶ ಮತ್ತು ಇಂದ್ರ ದೇವನ ವಜ್ರಾಯುಧ ಪ್ರಮುಖವಾಗಿರ್ತಕ್ಕಂಥದ್ದು. ಈ ದಿನ ವಿಶ್ವಕರ್ಮ ಜಯಂತಿ ದಿನ ಕಾರ್ಖಾನೆ, ಕೆಲಸದ ಸ್ಥಳ, ಕಚೇರಿಗಳಲ್ಲಿ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸ್ತಾರೆ. ಈ ದಿನ ತಮ್ಮ ತಮ್ಮ ಉಪಕರಣ, ಯಂತ್ರೋಪಕರಣಗಳನ್ನು ಸ್ವಚ್ಛಗೊಳಿಸ್ತಾರೆ. ಕೆಲಸದಲ್ಲಿ ಪ್ರಗತಿ, ಯಶಸ್ಸು, ಸಮೃದ್ಧಿ ದೊರೆಯಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಹಬ್ಬ ಶಿಲ್ಪಕಲೆಗೆ ಮತ್ತು ಕೌಶಲ್ಯಕ್ಕೆ ಗೌರವವನ್ನು ಸಲ್ಲಿಸ್ತಕ್ಕಂತಹ ವಿಶೇಷ ದಿನ. ಪರಿಶ್ರಮ ಮತ್ತು ಸೃಜನಶೀಲತೆಯನ್ನು ಆಚರಿಸ್ತಕ್ಕಂತಹ ಒಂದು ಹಬ್ಬ ಇವತ್ತು ಭಗವಾನ್ ವಿಶ್ವಕರ್ಮರ ಜಯಂತಿ.

ಪ್ರೇಮದ ಪುತ್ರಿ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆಯನ್ನು ಕೇಳಿದ್ರೆ ಪೀಳಿಲ ಅವರ ಧ್ವನಿಯಲ್ಲಿ ಮೂಡಿಬಂತು. ದೇವತೆಗಳಲ್ಲಿ ಪೂಜ್ಯನಾದಂತಹ ಬ್ರಹ್ಮನ ಮರಿಮಗ, ಬ್ರಹ್ಮಾತ್ಮನಾದ ವಾಸ್ತುದೇವನ ಮಗ ಶ್ರೀ ವಿಶ್ವಕರ್ಮ, ಭಗವಾನ್ ವಿಶ್ವಕರ್ಮರು. ವಿಶ್ವಕರ್ಮ ಅಂತಕ್ಕಂತಹ ಹೆಸರೇ ಒಂಥರ ಪರಮೋಚ್ಛತೆಯನ್ನು ಸಾರ್ತಕ್ಕಂಥದ್ದು. ಪ್ರಾಚೀನ ಕಾಲದ ರಾಜಧಾನಿಗಳೆಲ್ಲ ವಿಶ್ವಕರ್ಮ ನಿರ್ಮಿತ ಅಂತ ಹೇಳಿ ಹೇಳ್ತೇವೆ. ಪ್ರಪ್ರಥಮವಾಗಿ ವಿಶ್ವಕರ್ಮನಿಂದ ಸ್ವರ್ಗಲೋಕದ ರಚನೆಯಾಯಿತು. ತ್ರೇತಾಯುಗದಲ್ಲಿ ಲಂಕೆಯ ರಚನೆ, ದ್ವಾಪರಯುಗದಲ್ಲಿ ದ್ವಾರಕೆಯ ರಚನೆ. ಹೀಗಾಗಿ ದೇವಲೋಕದ ಶಿಲ್ಪಿ ಭಗವಾನ್ ವಿಶ್ವಕರ್ಮರ ಜನ್ಮದಿನ ಜಯಂತಿ ಇಂದು. ಋಗ್ವೇದ ಕಾಲಕ್ಕಿಂತ ಹಿಂದಿನಿಂದಲೂ ನಾವು ನೋಡೋದಾದರೆ ವಿಶ್ವಕರ್ಮರನ್ನು ಸಪ್ತ ಋಷಿಗಳು ಪೂಜೆ ಮಾಡ್ತಾ ಇದ್ರು ಅಂಥೇಳಿ ಋಗ್ವೇದ ಹೇಳುತ್ತೆ. ವಿಶ್ವಕರ್ಮರು ಹೇಗೆ ಅನಾದಿ, ಪ್ರಾಚೀನ ಮತ್ತು ಈ ಒಂದು ಸನಾತನ ತತ್ವ ಅಂಥೇಳಿ ನಮಗೆ ತಿಳಿತಾ ಹೋಗುತ್ತೆ. ಅಲ್ಲದೆ ಯಾವ ಕಾಲಕ್ಕೂ ಕೂಡ ನಿತ್ಯ, ಶಾಶ್ವತ. ಉಪನಿಷತ್ತನ್ನು ನೋಡೋದಾದರೆ ವಿಶ್ವಕರ್ಮ ಆದಿಪುರುಷ, ದಿವ್ಯ, ರೂಪರಹಿತ. ಜಗತ್ತಿನ ಎಲ್ಲೆಡೆ ವ್ಯಾಪಿಸಿರ್ತಕ್ಕಂಥದ್ದು ವಿಶ್ವಕರ್ಮರು. ಹುಟ್ಟಿಲ್ಲದವನು, ಪ್ರಾಣ ಮನಸ್ಸುಗಳಿಗೆ ಅತೀತನಾಗಿರ್ತಕ್ಕಂತಹ ವಿಶ್ವಕರ್ಮ, ಶುದ್ಧ ನಾಶರಹಿತನಾದಂತಹ ವಿಶ್ವಕರ್ಮ. ಅಕ್ಷರ ರೂಪದಲ್ಲಿ ವಿಶ್ವಕರ್ಮನನ್ನು ಪೂಜೆ ಮಾಡ್ತೀವಿ ನಾವು. ಶ್ರೇಷ್ಠರಿಗಿಂತ ಶ್ರೇಷ್ಠ, ಅವನಿಗಿಂತ ಹೆಚ್ಚಿನದ್ದು ಇನ್ಯಾವುದೂ ಇಲ್ಲ ಅಂತೇಳಿ ಹೇಳ್ತಾರೆ. ದಾರದಲ್ಲಿ ಮಣಿಯನ್ನು ಪೋಣಿಸಿದ ಹಾಗೆ ಎಲ್ಲವೂ ಕೂಡ ವಿಶ್ವಕರ್ಮನಲ್ಲಿ ಅಡಗಿದೆ ಅಂಥೇಳಿ. ಅವ್ಯಕ್ತನಾದ ಇವನಿಂದಲೇ ಜಗತ್ತು ವ್ಯಾಪ್ತವಾಗಿರ್ತಕ್ಕಂಥದ್ದು. ಈ ತೆರನಾದಂತಹ ಭಗವಾನ್ ವಿಶ್ವಕರ್ಮರ ಜನ್ಮದಿನ. ಈ ಸುದಿನ ಎಲ್ಲ ಕುಶಲ ಕರ್ಮಿಗಳಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ

0: ನಿರ್ಮಲ ಮನಸ್ಸಿನಿಂದ ಭಗವನ್ ನಾಮ ಸ್ಮರಣೆಯೊಂದಿಗೆ ಗುರುವಾರದ ಮುಂಜಾನೆಯಲ್ಲಿ ನಾವಿದ್ದೇವೆ. ನಾದೋಪಾಸನೆ ಕಾರ್ಯಕ್ರಮದಲ್ಲಿ ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ. ಭಗವನ್ ನಾಮಸ್ಮರಣೆ ಮನಸ್ಸಿಗೆ ದಿವ್ಯವಾದ ಶಕ್ತಿಯನ್ನು ನೀಡುತ್ತೆ. ಆ ಒಂದು ಅಗೋಚರವಾದ ಶಕ್ತಿ ನಮ್ಮ ಮನಸ್ಸಿಗೆ ಆ ಒಂದು ಜಾಗೃತ ಶಕ್ತಿಯನ್ನು ಮೂಡಿಸುತ್ತೆ ಅಂತ ಹೇಳಿದ್ರೆ ಅದಕ್ಕಿಂತ ಮತ್ತೇನು ಬೇಕು? ದಿನವಿಡೀ ಉಲ್ಲಾಸವಾಗಿರ್ತೇವೆ. ಭಗವಂತನ ನಾಮಸ್ಮರಣೆಗೆ ಅಂತಹ ದಿವ್ಯ ಶಕ್ತಿ ಇರ್ತಕ್ಕಂತಹದ್ದು. ಶ್ರೀರಾಮಾಂಜನೇಯ ಯುದ್ಧ ಚಿತ್ರದಿಂದ ಆಯ್ದ ಒಂದು ಭಕ್ತಿಗೀತೆ ಮೂಡಿ ಬರುತ್ತೆ. ಘಂಟಸಾಲ ಅವರ ಧ್ವನಿಯಲ್ಲಿ ಗೀತಪ್ರಿಯ ಅವರ ರಚನೆ ಇದು.
1: ಮನ

0: ಇದು ಸಮಯ, ಇದು ಬೆಳಗು, ಇದು ಭಾವ.
1: ಎಷ್ಟು ವಯಸ್ಸು ನಿನಗೆ?
2: 19 ಒಡೆಯ.
1: ಆಸೆಗಳ ವಯಸ್ಸು, ಆಸೆಗಳ ವಯಸ್ಸು.
0: ಸಂದೇಶ
3: ಕೇಳ್ರಪ್ಪ, ಕೇಳ್ರಿ. ನಾವಿವತ್ತು ಶುಚಿತ್ವವೇ ದೈವತ್ವ ಅನ್ನೋ ನಾಟಕ ನಾಯಿಗ ಮಾಡ್ತಾ ಇದೀವಿ.
0: ಸಾವಧಾನ, ಸಮಾಧಾನ.
4: ಆ ಪಾತ್ರನೇ ನಮ್ಗೆ ಹೇಳುತ್ತದು, ಆ ಕಥೆ, ಆ ಕಥಾವಸ್ತು, ಆ ಪಾತ್ರನೇ ನಮ್ಗೆ ಹೇಳುತ್ತೆ. ಯಾಕಂದ ಪಾತ್ರ ಒಳಗಡೆ ಬಂದು ಇನ್ನೊಂದು ವ್ಯಕ್ತಿತ್ವ ಒಳಗಡೆ ಬಂದು ಸೇರ್ಕೊಂಡಾಗ ಬೇರೆ ಆ ಕಡೆ ಕಡೆ ಹೋಗೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ನನಗನ್ಸೋದು.
0: ಜಗದ ಜಗುಲಿ ಬಾನುಲಿ. ಮನಸ್ಸಿನ ರಂಗಭೂಮಿ ರೇಡಿಯೋ. ಆಕಾಶವಾಣಿ ವೇಗದ ಜಗತ್ತಿನ ಪಿಸುಮಾತು, ಭಾವ ಜಗತ್ತಿನ ಭೋರ್ಗರತ.
5: ನಿನ್ನಿಂದಲೇ ಕನಸೊಂದು ಶುರುವಾಗಿದೆ.
0: ಆಕಾಶವಾಣಿ ಸದಾ ನಿಮ್ಮೊಂದಿಗೆ.
5: ನಿನ್ನಿಂದಲೇ ಮನಸ್ಸೆಂದು ಕುಣಿದಾಡಿದೆ.
0: ಆಕಾಶವಾಣಿ, ಆಕಾಶವಾಣಿ, ಆಕಾಶವಾಣಿ.
6: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಭಾರತೀಯ ಚಿತ್ರರಂಗಕ್ಕೆ ನೀಡಿದ ಅಪಾರ ಕೊಡುಗೆ ಹಾಗೂ ಹಲವು ದಶಕಗಳ ಚಲನಚಿತ್ರ ಪಯಣವನ್ನು ಗೌರವಿಸಿ ಹಿರಿಯ ನಟ ಅನಂತ್ನಾಗ್ ಅವರಿಗೆ 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಘೋಷಿಸಲಾಗಿದೆ. ಈ ತಿಂಗಳ 22 ಗುಜರಾತ್ನ ಕೆವಾಡಿಯಾದಲ್ಲಿ ನಡೆಯಲಿರುವ 72 ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆಯು ಇಂದಿನಿಂದ ಪ್ರಾರಂಭವಾಗಲಿದೆ. ಭಾರತದ ವೈವಿಧ್ಯಮಯ ಸಂಸ್ಕೃತಿ, ನಂಬಿಕೆ ಮತ್ತು ಸಾಂಪ್ರದಾಯಿಕ ಕಲೆಗಳನ್ನು ಪ್ರತಿಫಲಿಸುವ ವರ್ಣಚಿತ್ರಗಳು, ಜವಳಿ ಉತ್ಪನ್ನಗಳು, ಪ್ರತಿಮೆಗಳು, ಪುರಾತನ ವಸ್ತುಗಳು ಹಾಗೂ ಕರಕುಶಲ ಕಲಾಕೃತಿಗಳು ಇದರಲ್ಲಿ ಸೇರಿವೆ. ರಾಜ್ಯದ ಬರಪೀಡಿತ ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿ ಕೃಷಿ ಮತ್ತು ಕೃಷಿ ಸಂಬಂಧಿತ ಸಾಲಗಳ ಮರುಪಾವತಿಗೆ ಸಂಬಂಧಿಸಿದಂತೆ ವಿಶೇಷ ಪರಿಹಾರ ಯೋಜನೆ ಪ್ರಕಟಿಸಿದೆ. ಈ ವರ್ಷ ರೈತರಿಂದ ಯಾವುದೇ ರೀತಿಯ ಬಲವಂತದ ಸಾಲ ವಸೂಲಾತಿ ಮಾಡದಂತೆ ಕಟ್ಟುನಿಟ್ಟಿನ ಜೀರೋ ಟಾಲರೆನ್ಸ್ ನೀತಿಯನ್ನು ಜಾರಿಗೆ ತರಲಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನದ ಪ್ರಯುಕ್ತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಪ್ರಯುಕ್ತ ಇಂದು ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಸರ್ಎಂವಿ ಕ್ರೀಡಾಂಗಣದಲ್ಲಿ ಹಿರಿಯ ನಾಗರಿಕರು ಮತ್ತು ವಿಶೇಷ ಚೇತನ ಫಲಾನುಭವಿಗಳಿಗೆ ಸುಮಾರು 1 ಕೋಟಿಗೂ ಅಧಿಕ ಮೊತ್ತದ ಸಹಾಯಕ ಉಪಕರಣಗಳನ್ನು ಸಂಸದ ಡಾ ಕೆ ಸುಧಾಕರ್ ಅವರು ವಿತರಿಸಲಿದ್ದಾರೆ. ರಾಜ್ಯದಲ್ಲಿ ವಿಶೇಷ ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ಸಂದರ್ಭದಲ್ಲಿ ವಿವಿಧ ಕಾರಣಗಳಿಂದಾಗಿ ಬೇರೆ ಸ್ಥಳಗಳಿಗೆ ಸ್ಥಳಾಂತರಗೊಂಡಿರುವ ಜನರು ಮತದಾರರ ಪಟ್ಟಿಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕೆಂದು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇದೇ ತಿಂಗಳ 19 ಚಿಕ್ಕಮಗಳೂರು ಜಿಲ್ಲಾ ಪ್ರವಾಸ ಕೈಗೊಂಡಿದ್ದು ಕಸ್ತೂರಿ ರಂಗನ್ ವರದಿಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಜನಪ್ರತಿನಿಧಿಗಳೊಂದಿಗೆ ಸಭೆ ನಡೆಸಲಿದ್ದಾರೆಂದು ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ. ಕೇಂದ್ರ ಸರ್ಕಾರದ ಭೂವಿಜ್ಞಾನ ಸಚಿವಾಲಯದ ನೇತೃತ್ವದಲ್ಲಿ ಕಡಲ ತೀರಗಳನ್ನು ಸ್ವಚ್ಛಗೊಳಿಸಲು ಮತ್ತು ಸಾಗರ ಸಂರಕ್ಷಣೆಯನ್ನು ಉತ್ತೇಜಿಸಲು ರಾಷ್ಟ್ರವ್ಯಾಪಿ ಸ್ವಚ್ಛ ಸಾಗರ ಸುರಕ್ಷಿತ ಸಾಗರ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಇದರ ಅಂಗವಾಗಿ ಇದೇ 19 ಕಾರವಾರದ ಕಡಲ ತೀರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮ ನಡೆಸಲಾಗುತ್ತಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಹಾಗೂ 7:35. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 8:00.

0: ಕಡಿಮೆ ಸಮಯದಲ್ಲಿ ಹೆಚ್ಚು ಲಾಭ,
1: ಬರೀ ಒಂದು ಕ್ಲಿಕ್ ನಲ್ಲಿ ಅದ್ಭುತ.
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ, RBI ಹೇಳುತ್ತೆ.
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
5: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ರವಿ ಕುಲಕರ್ಣಿ. ಮುಖ್ಯಾಂಶಗಳು: ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ, ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನ. ಈಗ ವಾರ್ತೆಗಳ ವಿವರ. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ ನಡೆಯಲಿದ್ದು, ಕರಾವಳಿ ಭಾಗದ ಅಭಿವೃದ್ಧಿ ಮತ್ತು ಸಮಸ್ಯೆಗಳ ಕುರಿತು ಚರ್ಚೆಯಾಗುವ ಸಾಧ್ಯತೆ ಇದೆ. ಮುಖ್ಯಮಂತ್ರಿ ಮತ್ತು ಸಂಪುಟ ದರ್ಜೆ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ದೃಷ್ಟಿಯಿಂದ ಇಂದು ಸಂಜೆ 4:00 ಸೆಪ್ಟೆಂಬರ್ 19 10:00 ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ಅವರ ವಾಸ್ತವ್ಯದ ಹೋಟೆಲ್ ತಾಜ್ ವಿವಾಂತದ ಸುತ್ತ ಮತ್ತು ಸಚಿವ ಸಂಪುಟ ಸಭೆ ನಡೆಯುವ ಪಟೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ಕೆಂಪು ವಲಯ ಎಂದು ಘೋಷಿಸಲಾಗಿದ್ದು, ನಗರದ ಪ್ರಮುಖ ಹಾಗೂ ಜನನಿಬಿಡ ಪ್ರದೇಶಗಳು, ಮುಖ್ಯ ರಸ್ತೆಗಳು, ಬಸ್ ಹಾಗೂ ರೈಲ್ವೆ ನಿಲ್ದಾಣಗಳಲ್ಲಿ ಪೊಲೀಸರು ದಿಢೀರ್ ಭದ್ರತಾ ತಪಾಸಣೆ ನಡೆಸುವ ಮೂಲಕ ಹೈ ಅಲರ್ಟ್ ಘೋಷಿಸಿದ್ದಾರೆ. ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ತಡೆಯಲು ವಿಧ್ವಂಸಕ ಕೃತ್ಯ ತಪಾಸಣಾ ತಂಡ ಹಾಗೂ ಶ್ವಾನದಳದ ಸಿಬ್ಬಂದಿ

0: ಎಂಟಿ ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಪರಿಶೀಲನೆಗಾಗಿ ಮೆಟಲ್ ಡಿಟೆಕ್ಟರ್, ಎಕ್ಸ್ಪ್ಲೋಸಿವ್ ಡಿಟೆಕ್ಟರ್ ಹಾಗೂ ವಿಶೇಷ ತರಬೇತಿ ಪಡೆದ ಸ್ನಿಪ್ಪರ್ ಡಾಗ್ಗಳನ್ನು ಬಳಸಲಾಗುತ್ತಿದ್ದು, ಅನುಮಾನಾಸ್ಪದ ವಾಹನಗಳು ಮತ್ತು ವಸ್ತುಗಳ ಕುರಿತು ಸ್ಥಳದಲ್ಲೇ ತೀವ್ರ ಶೋಧ ನಡೆಸಲಾಗುತ್ತಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ತಿಳಿಸಿದ್ದಾರೆ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಈ ಕುರಿತು ಸಾಮಾಜಿಕ ಮಾಧ್ಯಮ ಎಕ್ಸ್ನಲ್ಲಿ ಸಂದೇಶ ಹಂಚಿಕೊಂಡಿರುವ ಅವರು, ಸರ್ಕಾರಿ ಸೇವೆಗಳನ್ನು ಪಡೆಯಲು ಜನರು ಕಚೇರಿಗಳಿಗೆ ಅಲೆದಾಡುವ ಪರಿಸ್ಥಿತಿ ಇರಬಾರದು. ಕಂದಾಯ ಇಲಾಖೆ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರಜಾಸೇವಾ ಅಭಿಯಾನದ ಮೂಲಕ ಸ್ವೀಕರಿಸಲಾಗುತ್ತಿರುವ ಅರ್ಜಿಗಳನ್ನು ತ್ವರಿತವಾಗಿ ವಿಲೇವಾರಿ ಮಾಡುವಂತೆ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಲಾಗಿದೆ ಎಂದಿದ್ದಾರೆ. ಪ್ರಜಾಸೇವಾ ಅಭಿಯಾನದಲ್ಲಿ ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಪಹಣಿ ತಿದ್ದುಪಡಿ, ಪೋಡಿ, ಪಿಂಚಣಿ ಸೇರಿದಂತೆ ಹಲವು ಅರ್ಜಿಗಳು ಸಲ್ಲಿಕೆಯಾಗುತ್ತಿವೆ. ಇಂತಹ ಅರ್ಜಿಗಳು ಕಚೇರಿಗಳಲ್ಲಿ ಅನಗತ್ಯವಾಗಿ ವಿಳಂಬವಾಗದಂತೆ ನಿಗದಿತ ಅವಧಿಯಲ್ಲಿ ವಿಲೇವಾರಿ ಮಾಡಿ ಜನರಿಗೆ ಸೇವೆ ಒದಗಿಸಬೇಕು ಎಂದು ನಿರ್ದೇಶಿಸಲಾಗಿದೆ ಎಂದು ಸಚಿವರು ತಿಳಿಸಿದ್ದಾರೆ. ಬೆಂಗಳೂರಿನ ಕೃಷ್ಣಾ ಭಾಗ್ಯ ಜಲ ನಿಗಮದ ಸಭಾಂಗಣದಲ್ಲಿ ನಿನ್ನೆ ಕಾವೇರಿ ನೀರಾವರಿ ನಿಗಮದ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು. ಸಭೆಯಲ್ಲಿ ಕೈಗೊಂಡ ನಿರ್ಣಯಗಳ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಜಲಸಂಪನ್ಮೂಲ ಖಾತೆ ಸಚಿವ ಚಲುವರಾಯಸ್ವಾಮಿ, ಅಣೆಕಟ್ಟುಗಳಲ್ಲಿನ ನೀರಿನ ಸಂಗ್ರಹ, ಒಳಹರಿವು ಹಾಗೂ ಹೊರಹರಿವಿನ ನಿಖರ ಅಂಕಿಅಂಶಗಳನ್ನು ದಿನಕ್ಕೆರಡು ಬಾರಿ ಕಡ್ಡಾಯವಾಗಿ ದಾಖಲಿಸಲು ಸೂಚಿಸಲಾಗಿದ್ದು, 800 ವರ್ಷಗಳಷ್ಟು ಪುರಾತನವಾದ ಮಂದಗೆರೆ ಹಾಗೂ ಹೇಮಗಿರಿ ಕಿರು ಅಣೆಕಟ್ಟುಗಳ ಶಿಥಿಲಾವಸ್ಥೆಯನ್ನು ಗಂಭೀರವಾಗಿ ಪರಿಗಣಿಸಿ ಸೋರಿಕೆ ತಡೆದು ತುರ್ತು ಪುನಶ್ಚೇತನ ಕಾಮಗಾರಿ ಕೈಗೆತ್ತಿಕೊಳ್ಳುವಂತೆ ಸಭೆಯಲ್ಲಿ ನಿರ್ದೇಶನ ನೀಡಲಾಯಿತು ಎಂದಿದ್ದಾರೆ. ಲಭ್ಯವಿರುವ ಒಟ್ಟು ನೀರಿನಲ್ಲಿ 20% ಕುಡಿಯುವ ನೀರಿಗಾಗಿ ಕಾಯ್ದಿರಿಸುವ ಜೊತೆಗೆ ತುಮಕೂರು, ಬಸರಾಳು ಹಾಗೂ ನಾಗಮಂಗಲ ಭಾಗದ ಕೆರೆ ಕಟ್ಟೆಗಳಿಗೆ 3 ದಿನಕ್ಕೊಮ್ಮೆ ನೀರು ಹರಿಸಲು ಸಭೆಯಲ್ಲಿ ಸೂಚನೆ ನೀಡಲಾಯಿತು ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ಯುವಜನರಲ್ಲಿ ಶಿಸ್ತು, ಸೇವಾ ಮನೋಭಾವ ಮತ್ತು ಸಂಘಟನಾತ್ಮಕ ಕೌಶಲ ಬೆಳೆಸಲು ರಾಜ್ಯದಲ್ಲಿ ಭಾರತ ಜೋಡೋ ಸಂಘಗಳನ್ನು ಸ್ಥಾಪಿಸಲಾಗುತ್ತಿದೆ ಎಂದು ಸಮಾಜ ಕಲ್ಯಾಣ ಸಚಿವ ಕೆಎಚ್ ಮುನಿಯಪ್ಪ ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಯುವಕರು ಸಂಘದ ಸದಸ್ಯತ್ವ ಪಡೆದು ದೇಶದ ಪ್ರಗತಿಗೆ ಕೈಜೋಡಿಸಬೇಕು. ಯುವಕರನ್ನು ಉತ್ತಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲು ಭಾರತ್ ಜೋಡೋ ಯುವಕ ಸಂಘಗಳ ಸ್ಥಾಪನೆ ಮಾಡಲಾಗುತ್ತಿದ್ದು, ರಾಜ್ಯದಲ್ಲಿ 10,000 ಸಂಘಗಳನ್ನು ಸ್ಥಾಪಿಸುವ ಗುರಿ ಹೊಂದಲಾಗಿದೆ ಎಂದರು. ಪ್ರತಿ ಯುವ ಸಂಘಕ್ಕೆ ವಾರ್ಷಿಕ 10 ಲಕ್ಷ ರೂಪಾಯಿ ಅನುದಾನ ನೀಡಲಾಗುತ್ತಿದೆ. ಸಂಘಗಳ ಮೂಲಕ ಕ್ರೀಡೆ, ಸಾಂಸ್ಕೃತಿಕ ಚಟುವಟಿಕೆಗಳು, ಪರಿಸರ ಸಂರಕ್ಷಣೆ, ಸ್ವಚ್ಛತಾ ಅಭಿಯಾನ, ಜಲ ಸಂರಕ್ಷಣೆ, ಆರೋಗ್ಯ ಮತ್ತು ಯೋಗ ಸೇರಿದಂತೆ ವಿವಿಧ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ಬೆಂಗಳೂರು ಮಹಾನಗರ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಮಾಸ್ಟರ್ ಪ್ಲಾನ್ಗೆ ವಿರುದ್ಧವಾಗಿ ರಸ್ತೆ ನಿರ್ಮಾಣ ಮಾಡಿದರೆ ಸಂಬಂಧಿಸಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಬೆಂಗಳೂರು ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಎಚ್ಚರಿಕೆ ನೀಡಿದ್ದಾರೆ. ಬಿಎಂಆರ್ಡಿಎ ವ್ಯಾಪ್ತಿಯ ಗ್ರಾಮ ಪಂಚಾಯಿತಿಗಳಲ್ಲಿ ರಸ್ತೆ ಸೇರಿದಂತೆ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಾಗ ನಿಗದಿತ ಮಾಸ್ಟರ್ ಪ್ಲಾನ್ ಹಾಗೂ ಯೋಜನಾ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು. ನಿಯಮ ಉಲ್ಲಂಘಿಸಿ ಕಾಮಗಾರಿ ನಡೆಸಿದರೆ ಸಂಬಂಧಿಸಿದ ಅಧಿಕಾರಿಗಳನ್ನು ಜವಾಬ್ದಾರರನ್ನಾಗಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಸಮಗ್ರ ಅಭಿವೃದ್ಧಿಗೆ ಯೋಜನಾ ನಿಯಮಗಳನ್ನು ಪಾಲಿಸುವುದು ಅಗತ್ಯವಾಗಿದ್ದು, ಸ್ಥಳೀಯ ಮಟ್ಟದಲ್ಲಿ ಕೈಗೊಳ್ಳುವ ಕಾಮಗಾರಿಗಳು ಭವಿಷ್ಯದ ನಗರದ ಅಭಿವೃದ್ಧಿಗೆ ತೊಂದರೆಯಾಗದಂತೆ ಎಚ್ಚರಿಕೆ ವಹಿಸಬೇಕು ಎಂದು ಸಚಿವ ಕೃಷ್ಣ ಬೈರೇಗೌಡ ಸೂಚಿಸಿದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ ನಾಗ್ ಭಾಜನ.

0: ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಎಕ್ಸ್ ಮಾಧ್ಯಮದಲ್ಲಿ ಅಭಿನಂದಿಸಿದ್ದಾರೆ. ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ಹಾಗೂ ರಾಜ್ಯ ಖಾತೆ ಸಚಿವ ಡಾಕ್ಟರ್ ಎಲ್ ಮುರುಗನ್, ಸಚಿವ ಪ್ರಹ್ಲಾದ್ ಜೋಶಿ ಸೇರಿದಂತೆ ಹಲವು ಕೇಂದ್ರ ಸಚಿವರು ಅನಂತ್ನಾಗ್ ಅವರಿಗೆ ಅಭಿನಂದನೆ ಸಲ್ಲಿಸಿದ್ದಾರೆ. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಭಾರತ ಸರ್ಕಾರದ ಹೊಸ ಮತ್ತು ದೂರದೃಷ್ಟಿಯ ಶಿಕ್ಷಣ ನೀತಿಯಾಗಿದ್ದು 1968 ಭಾರತೀಯ ಶಾಲಾ ಶಿಕ್ಷಣದಲ್ಲಿ 10+2 ವ್ಯವಸ್ಥೆ ಜಾರಿಯಲ್ಲಿತ್ತು. ಕೇಂದ್ರ ಸಚಿವ ಸಂಪುಟವು 2020 ಜುಲೈ 29 ಎನ್ಇಪಿ 2020 ಅನುಮೋದನೆ ನೀಡಿತು. ಇದರೊಂದಿಗೆ ಶಾಲಾ ಶಿಕ್ಷಣದ ರಚನೆಯನ್ನು 5+3+3+4 ಮಾದರಿಗೆ ಪರಿವರ್ತಿಸಲಾಯಿತು. ಈ ಹೊಸ ವ್ಯವಸ್ಥೆಯ ವಿಶೇಷವೆಂದರೆ 3 ವರ್ಷ ವಯಸ್ಸಿನಿಂದಲೇ ಮಗುವಿನ ಶಿಕ್ಷಣದ ಪಯಣವನ್ನು ವ್ಯವಸ್ಥಿತವಾಗಿ ಪರಿಗಣಿಸುವುದು. ಮತ್ತೊಂದು ಮಹತ್ವದ ಬದಲಾವಣೆ ಎಂದರೆ ಮಾತೃಭಾಷೆ ಅಥವಾ ಮನೆಯ ಭಾಷೆಗೆ ಆದ್ಯತೆ. ಕನಿಷ್ಠ 5ನೇ ತರಗತಿಯವರೆಗೆ ಮಾತೃಭಾಷೆಯನ್ನು ಬೋಧನಾ ಮಾಧ್ಯಮವಾಗಿ ಬಳಸುವಂತೆ ನೀತಿ ಒತ್ತು ನೀಡುತ್ತದೆ. ಈ ನೀತಿ ಕಲೆ, ವಿಜ್ಞಾನ, ವಾಣಿಜ್ಯ ಮತ್ತು ವೃತ್ತಿಪರ ಶಿಕ್ಷಣಗಳ ನಡುವಿನ ಕಠಿಣ ಗಡಿಗಳನ್ನು ಸಡಿಲಿಸುವ ದೃಷ್ಟಿಕೋನವನ್ನು ಮುಂದಿಟ್ಟಿದೆ. ವಿದ್ಯಾರ್ಥಿಗಳು ತಮ್ಮ ಆಸಕ್ತಿ ಮತ್ತು ಸಾಮರ್ಥ್ಯಕ್ಕೆ ಅನುಗುಣವಾಗಿ ವಿಭಿನ್ನ ವಿಷಯಗಳನ್ನು ಕಲಿಯಲು ಹೆಚ್ಚು ಅವಕಾಶ ಕಲ್ಪಿಸುವುದು ಇದರ ಆಶಯವಾಗಿದೆ. 2021 ಆರಂಭವಾದ ನಿಪುಣ್ ಭಾರತ್ ಕಾರ್ಯಕ್ರಮವು ಮಕ್ಕಳಲ್ಲಿ 3ನೇ ತರಗತಿಯೊಳಗೆ ಮೂಲಭೂತ ಸಾಕ್ಷರತೆ ಮತ್ತು ಸಂಖ್ಯಾಜ್ಞಾನ ಬೆಳೆಸುವ ಗುರಿಯನ್ನು ಹೊಂದಿದ್ದು, ದಾಖಲೆಯ ಪ್ರಕಾರ ವಿದ್ಯಾಪ್ರವೇಶದೊಂದಿಗೆ 8.9 ಲಕ್ಷ ಶಾಲೆಗಳ 4.2 ಕೋಟಿ ಹೆಚ್ಚು ಮಕ್ಕಳನ್ನು ಇದು ತಲುಪಿದೆ. ಗಣೇಶೋತ್ಸವ ಮೆರವಣಿಗೆ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಬೆಸ್ಕಾಂ, ಪೊಲೀಸ್ ಮತ್ತು ಕಂದಾಯ ಇಲಾಖೆಗಳು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಕೋಲಾರ ಜಿಲ್ಲಾಧಿಕಾರಿ ಎಂಆರ್ ರವಿಕುಮಾರ್ ಅಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳಲ್ಲಿ ಯಾವುದೇ ಗಲಾಟೆಗಳಿಗೆ ಆಸ್ಪದ ನೀಡದಂತೆ ಪೊಲೀಸ್ ಇಲಾಖೆ ಕ್ರಮ ವಹಿಸಬೇಕು. ನಿಗದಿತ ದಿನಗಳಂದು ಕಡ್ಡಾಯವಾಗಿ ಮದ್ಯ ಮಾರಾಟ ನಿಷೇಧಿಸಲು ಕ್ರಮ ವಹಿಸಬೇಕು ಎಂದು ಜಿಲ್ಲಾಧಿಕಾರಿ ಸೂಚನೆ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನಾಳೆ ಮಂಗಳೂರಿನಲ್ಲಿ ಸಚಿವ ಸಂಪುಟ ಸಭೆ, ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆ ದೃಷ್ಟಿಯಿಂದ ಕಟ್ಟುನಿಟ್ಟಿನ ಬಿಗಿ ಕ್ರಮ. ಜನರ ಸಮಸ್ಯೆಗಳಿಗೆ ಸ್ಪಂದನೆ, ತ್ವರಿತ ಪರಿಹಾರ ಮತ್ತು ಪರಿಣಾಮಕಾರಿ ಆಡಳಿತ ಸರ್ಕಾರದ ಆದ್ಯತೆ, ಉಪಮುಖ್ಯಮಂತ್ರಿ ಭರವಸೆ. ಯುವಜನರಲ್ಲಿ ಶಿಸ್ತು ಸೇವಾ ಮನೋಭಾವ ಬೆಳೆಸಲು ರಾಜ್ಯದಲ್ಲಿ ಭಾರತ್ ಜೋಡೋ ಸಂಘಗಳ ಸ್ಥಾಪನೆ, ಸಮಾಜ ಕಲ್ಯಾಣ ಸಚಿವರ ಹೇಳಿಕೆ. 2024 ಸಾಲಿನ ಪ್ರತಿಷ್ಠಿತ ದಾದಾಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕನ್ನಡ ಚಿತ್ರರಂಗದ ಹಿರಿಯ ನಟ ಅನಂತ್ನಾಗ್ ಭಾಜನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಸೆಕೆಂಡ್ಗಳಾಗಿದೆ. ಶುಭೋದಯ ಕರ್ನಾಟಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ ಅಂತ ನಿಮ್ಮೊಂದಿಗಿದ್ದೇನೆ ನಿಮ್ಮ ಬಾನುಲಿ ಮಿತ್ರ ಸುಬ್ರಹ್ಮಣ್ಯ.

0: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ಬೆಳಗ್ಗೆ 8:45 ಪ್ರಸಾರವಾಗಲಿದೆ ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ.
1: ಕನ್ನಡ ರತ್ನ ಭಂಡಾರ, ಧ್ವನಿ ಬೆಳಕಿನ ಚಿತ್ರಗಳು. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ಥಟ್ಟನೆ ಸುಬ್ಬಣ್ಣ ಅವರ ಮಾತು ಕೇಳಿದ ಹಾಗೆ ಆಗತ್ತೆ. ನೀನಾಸಂ ತಿರುಗಾಟ ಇವತ್ತು ಕನ್ನಡ ರಂಗಭೂಮಿಯ ವಿಶಿಷ್ಟ ವಿದ್ಯಾಕ್ರಮ ಅನಿಸಿಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳಿಗೆ

0: ಒಂದು ಸ್ಥಾನಮಾನ ಪ್ರತಿಷ್ಠೆ ತಂದುಕೊಟ್ಟವರು ಕೆವಿ ಸುಬ್ಬಣ್ಣನವರು. ಅಕ್ಷರ ಪ್ರಕಾಶನದ ಮೂಲಕ ಮೌಲಿಕ ಪುಸ್ತಕಗಳನ್ನು ಓದುಗರ ಕೈಗೆ ಕೊಟ್ಟರು. ನಾಟಕಕಾರ, ವಿಮರ್ಶಕ, ಅನುವಾದಕ, ಪ್ರಕಾಶಕ, ಪ್ರಖರ ಚಿಂತನಕಾರ, ಬರಹಗಾರ ಕೆವಿ ಸುಬ್ಬಣ್ಣ, ನೇನಾಸಂ ಸುಬ್ಬಣ್ಣ ಅವರ ಮಾತು.
1: 1947ರಲ್ಲಿ ನಮ್ಗೆ ಸ್ವಾತಂತ್ರ್ಯ ಬಂತು. ಆ ಹೊತ್ತಿಗೆ ನಾವೆಲ್ಲ ಒಂದು ರೀತಿಯಲ್ಲಿ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿದ್ದು, ಅಥವಾ ನಮ್ಮ ಸ್ವಾತಂತ್ರ್ಯ ಚಳವಳಿ ಪ್ರಭಾವಕ್ಕೆ ಒಳಗಾಗಿದ್ದು, ನಮ್ಮ ಸ್ವಾತಂತ್ರ್ಯ ಬಂದಾಗ ಬಹಳ ಸಂತೋಷ ಆಯಿತು. ಈಗ ನಾವು ಇಂಡಿಯಾ ದೇಶ ಸ್ವತಂತ್ರ ಆಯಿತು, ಇನ್ನು ಹೊಸದಾಗಿ ನಾವು ನಮ್ಮ ಒಂದು ಇಂಡಿಯಾದ ಹೊಸ ಜೀವನ ಕಟ್ಕೋತೇವೆ, ಒಂದು ಹೊಸ ಇಂಡಿಯಾ ಕಟ್ಕೋತಿದ್ದೇವೆ, ಅಥವಾ ಅದೇ ರೀತಿ ಹೊಸ ಕರ್ನಾಟಕ ಕಟ್ಕೋತಿದ್ದೇವೆ, ಅದೇ ರೀತಿ ಹೊಸ ಹೆಗ್ಗೋಡು ಕಟ್ಕೋತಿದ್ದೇವೆ, ನಮ್ಮ ಸಮುದಾಯವನ್ನು ಹೊಸದಾಗಿ ಬೆಳೆಸ್ಕೋತಿದ್ದೇವೆ ಅನ್ನುವಂತ ಒಂದು ಸೆನ್ಸ್ ಇತ್ತು. ಹಾಗೆ ಇದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು. ಆ ರೀತಿಯಿಂದ ನನಗೆ ಒಂದಷ್ಟು ಜನ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಸೇರೋದಕ್ಕೆ ಒಂದು ಜಾಗ ಬೇಕು ಅಂತ ಯೋಚನೆ ಮಾಡಿಕೊಂಡು, ಇಲ್ಲಿ ಆ ಕಾಲಕ್ಕೆ 1947ರಲ್ಲಿ ಒಂದು ಸೈಕ್ಲೋ ಸ್ಟೈಲ್ ಪತ್ರಿಕೆ ಕೂಡ ವಾರಪತ್ರಿಕೆ ನಡೆಸಿದ್ರು ಒಂದು 5-6 ತಿಂಗಳು. ಹೀಗೆ ಕೆಲವು ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತಾ ಆಮೇಲೆ ಈ ಒಂದು ವೇದಿಕೆಯನ್ನ ಒಂದು ಥಿಯೇಟರ್ ಸೆಂಟರ್ ಆಗಿ ಕನ್ಸಾಲಿಡೇಟ್ ಮಾಡಬಹುದು ಅನ್ನಿಸ್ತು ನಮಗೆ. ಯಾಕಂದ್ರೆ ಇಲ್ಲಿಯ ಜನಕ್ಕೂ ರಂಗಭೂಮಿ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ನನಗೂ ಸ್ವಲ್ಪ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ಈ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ವಲ್ಪ ಮುಖ್ಯವಾಗಿಟ್ಕೊಂಡು ನಾಟಕೇಶ್ವರ ನಾಟ್ಯ ಸೇವಾ ಸಂಘ ಅಂತ ಕರ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಉದ್ದಕ್ಕೂ ನಮಗೆ ರಂಗಭೂಮಿಯೇ ಬಹಳ ಮುಖ್ಯ ಅಂತ ಏನಿರಲಿಲ್ಲ, ಅಂದ್ರೆ ಏನೊಂದು ಹೊಸ ರೀತಿಯ ಬದುಕನ್ನು ನಾವು ಕಟ್ಕೋಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಮುಖ ಇವತ್ತಿಗೂ ನೇನಾಸಂನಲ್ಲಿ ಇದೆ ಅಂದ್ರೆ ಇದು ಥಿಯೇಟರ್ಗಾಗಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ಗೆ ಬಹಳ ಗಟ್ಟಿಯಾಗಿ ಮೀಸಲಾಗಿ ಮಾತ್ರ ಉಳ್ಕೊಂಡಿಲ್ಲ, ಇಲ್ಲಿಯ ಜನರ ಬದುಕಿನ ಒಂದು ಅಭಿವ್ಯಕ್ತಿ ಅಂತ ಅನ್ಬಹುದು. ಆ ರೀತಿ ಇದು ಹುಟ್ಕೊಂಡು ಬಂತು. ಅದಾದ ಮೇಲೆ ನಿಧಾನವಾಗಿ ಇದು ಬೆಳೀತಾ ಬಂತು. ಅಂದ್ರೆ ಮೊದಲು ಒಂದು ರೀತಿ ಬಹಳ ನಮ್ಮ ಜನಪದಕ್ಕೆ ಸಂಬಂಧಿಸಿದ್ದು, ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು. ಅದಾದ್ಮೇಲೆ ಸುಮಾರು 1960ರ ದಶಕದಲ್ಲಿ ಸಾಗರದಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಯಿತು, ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅಲ್ಲಿಗೆ ನಾನು ಗೋಪಾಲಕೃಷ್ಣ ಅಡಿಗರನ್ನ ಪ್ರಿನ್ಸಿಪಲ್ ಆಗಿ ಕರೆಸಿಕೊಂಡು, ಅಡಿಗರು ಆ ಹೊತ್ತಿಗೆ ತಾನೇ ಸಾಕಷ್ಟು ಹೆಸರುವಾಸಿಯಾದ ಹೊಸ ರೀತಿಯ ಕವಿತೆಗಳನ್ನು ಬರೆಯೋಕೆ ಶುರು ಮಾಡಿದ್ರು. ನಮ್ಮ ಕಾವ್ಯ ಆವಾಗ ಬಹಳ ಮುಖ್ಯವಾಗಿತ್ತು, ನಮ್ಮ ಕಾವ್ಯದ ಚಳವಳಿ ಶುರುವಾಯಿತು. ನಾನು ಒಂದ್ ಕಡೆಯಿಂದ ನನ್ನ ಅಕ್ಷರ ಪ್ರಕಾಶನದ ಕಡೆಯಿಂದಲೂ ಈ ನಮ್ಮ ಕಾವ್ಯ ಚಳವಳಿಯಲ್ಲಿ ಭಾಗವಹಿಸಿದೆ. ಆಮೇಲೆ ನಮಗೆ ಈ ಕಮ್ಯುನಿಟಿಗೆ ಕೂಡ, ಇಲ್ಲಿಯ ಜನಪದಕ್ಕೆ ಕೂಡ ಅಲ್ಲಿಯ ತನಕ ನಮ್ಮ ತಾಲೂಕು, ನಮ್ಮ ಊರು ಅನ್ನೋ ಕಾನ್ಸೆಪ್ಟ್ ಜೊತೆಯಲ್ಲಿ ಸ್ವಲ್ಪ ವಿಶಾಲವಾದ ಕಾನ್ಸೆಪ್ಟ್ ಬರೋಕೆ ಶುರುವಾಯಿತು. ಅಡಿಗರ ಸಾಮೀಪ್ಯದಿಂದ ಅಡಿಗರ ಜೊತೆಗೆ ಕಂಬಾರರು ಬಂದರು, ಗೋವಿಂದರಾಯರು ಬಂದರು, ಅನೇಕ ಜನ ಇಂಟ್ರೆಸ್ಟೆಡ್ ಅವರು ಬಂದರು. ಆಮೇಲೆ ಕೆ ಎಚ್ ಶ್ರೀನಿವಾಸ್ ಇದರ ಸೆಕ್ರೆಟರಿ ಆಗಿದ್ರು ಕಾಲೇಜಿನ, ಅವರು ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಈ ಸಂಪರ್ಕಗಳಿಂದ ನಮಗೆ ಸ್ವಲ್ಪ ವಿಶಾಲವಾದ ಒಂದು ವ್ಯಾಪ್ತಿ ಬಂತು ಈ ಕ್ರಿಯೆಗೆ. ರಂಗಭೂಮಿ ಮೂಲಕ ಅಂದ್ರೆ ನಾಟಕಗಳ ಮೂಲಕ ನಮ್ಮ ಜನಪದದಲ್ಲಿ ನಮ್ಮ ಹೆಗ್ಗೋಡ್ನವ್ರನ್ನವ್ರ ಹತ್ರ ನಾವು ಮಾತಾಡಿಕೊಳ್ಳುವ ಒಂದು ಸಾಧನ ಆಗಿತ್ತು. ಅದು ಇಡೀ ಕರ್ನಾಟಕದ ಜನರ ಜೊತೆಗೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ಇವಾಗ ಮಾಡೋಕೆ ಪ್ರಯತ್ನ ಪಟ್ಟರು.
0: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಿರ್ದೇಶಕ ಕೆವಿ ಸುಬ್ಬಣ್ಣ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾ ಎಎಸ್ ಶಂಕರನಾರಾಯಣ.

0: 101.9 FM.
1: ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗಾಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ ನ ಹೊರಗೆ ಎಸಿತೀರಾ?
2: ರೀ, ನಾನ್ ಸೇತಿರೋದು ನನ್ ಬಾಯಲ್ಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ ಅಲ್ಲೋ ಕಾರಲ್ಲೋ ಹೋಗ್ರಿ.
3: ಬಂದ್ಬಿಟ್ರು ಹೇಳಕ್ಕೆ.
4: ಏನ್ರೀ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ.
5: ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ?
6: ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ.
7: ಕಂಡಕ್ಟ್ರೆ, ಇಳಿಸ್ರಿ ಅವ್ರನ್ನ ಬಸ್ಸಿಂದ.
8: ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಭಾವಗೀತೆಗಳೊಂದಿಗೆ ಸಾಗುವ ಸಮಯ. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ರತ್ನಮಾಲಾ ಪ್ರಕಾಶ್ ಅವರ ಧ್ವನಿಯಲ್ಲಿ ಎಂಎನ್ ವ್ಯಾಸರಾವ್ ಅವರ ರಚನೆಯ ಈ ಒಂದು ಭಾವಗೀತೆ.

0: ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್, ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ವಾರ್ತೆಗಳ ವಿವರ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಇಂದಿನಿಂದ 3 ದಿನಗಳ ಕಾಲ ನಡೆಯಲಿರುವ ಸಮ್ಮೇಳನ ಮತ್ತು ಪ್ರದರ್ಶನವನ್ನು ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಎಕೋಸಿಸ್ಟಮ್ ಎಂಬ ವಿಷಯದ ಮೇಲೆ ಆಯೋಜಿಸಲಾಗಿದೆ. ಇದು ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ಸ್ಟಾರ್ಟ್ಅಪ್ಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ಸೆಮಿಕಂಡಕ್ಟರ್ ಹಾಗೂ ಎಲೆಕ್ಟ್ರಾನಿಕ್ಸ್ ಮೌಲ್ಯ ಸರಣಿಯಾದ್ಯಂತದ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸುತ್ತದೆ. ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮುಂದುವರೆಸುವುದರ ಮೇಲೆ ಕೇಂದ್ರೀಕರಿಸುತ್ತದೆ. ಸಮಾನಾಂತರ ಗೋಷ್ಠಿಗಳು, ಪ್ರದರ್ಶನ ಉದ್ಯಮದಲ್ಲಿನ ಪ್ರಗತಿಗಳು, ಸಹಯೋಗ ಮತ್ತು ಜಂಟಿ ಉದ್ಯಮಗಳನ್ನು ಸುಗಮಗೊಳಿಸಲು ವಿನ್ಯಾಸಗೊಳಿಸಲಾದ 6 ದೇಶಗಳ ದುಂಡು ಮೇಜಿನ ಸಭೆಗಳು, ಮಹಿಳಾ ನಾಯಕತ್ವದ ಕುರಿತಾದ ವೇದಿಕೆ, ಇತರ ಗೋಷ್ಠಿಗಳನ್ನು ಒಳಗೊಂಡಿರುತ್ತದೆ. ಸೆಮಿಕಾನ್ ಇಂಡಿಯಾ 2026 ಸಮಗ್ರ ಮೌಲ್ಯ ಸರಣಿ ವಿಧಾನವನ್ನು ಅಳವಡಿಸಿಕೊಂಡಿದೆ. ಇದು ಸೆಮಿಕಂಡಕ್ಟರ್ ಸಾಮಗ್ರಿಗಳು, ಉಪಕರಣಗಳು ಮತ್ತು ಚಿಪ್ ವಿನ್ಯಾಸದಿಂದ ಫ್ಯಾಬ್ರಿಕೇಷನ್, ಸುಧಾರಿತ ಪ್ಯಾಕೇಜಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ವ್ಯವಸ್ಥೆಗಳವರೆಗಿನ ಪಯಣವನ್ನು ಪ್ರದರ್ಶಿಸುತ್ತದೆ. ಹೊಸ ಮರಳಿನಿಂದ ಸಿಲಿಕಾನ್ಗೆ ವ್ಯವಸ್ಥೆಗಳು, ಮೌಲ್ಯ ಸರಣಿಯ ಅನುಭವವು ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆಯಾದ್ಯಂತ ಈ ಪಯಣವನ್ನು ಪ್ರಸ್ತುತಪಡಿಸುತ್ತದೆ. ಸೆಮಿಕಾನ್ ಇಂಡಿಯಾ 2026 ಆರುನೂರಕ್ಕೂ ಅಧಿಕ

0: ಸೇನೆಗಳು ಭಾಗವಹಿಸಲಿವೆ ಮತ್ತು ಸುಮಾರು 50,000 ಸಂದರ್ಶಕರನ್ನು ಆಕರ್ಷಿಸುವ ನಿರೀಕ್ಷೆ ಇದೆ. 52 ದೇಶಗಳ ಪ್ರತಿನಿಧಿಗಳು, 400 ಅಧಿಕ ಕಾರ್ಯನಿರ್ವಾಹಕರು ಮತ್ತು 150 ಅಧಿಕ ಭಾಷಣಕಾರರು ಪಾಲ್ಗೊಳ್ಳಲಿದ್ದಾರೆ. ಪ್ರದರ್ಶನವು ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ ಮತ್ತು ಸ್ವೀಡನ್ ಅನ್ನು ಪ್ರತಿನಿಧಿಸುವ 6 ದೇಶಗಳ ಮಳಿಗೆಗಳು ಜೊತೆಗೆ 12 ರಾಜ್ಯ ಬೂತ್ಗಳು, ಸ್ಟಾರ್ಟ್ಅಪ್ ಪೆವಿಲಿಯನ್, ನಾವೀನ್ಯತೆಯ ಪ್ರದರ್ಶನ, ವಿದ್ಯಾರ್ಥಿ ಹ್ಯಾಕಥಾನ್ ಮತ್ತು ದುಡಿಯುವ ಪಡೆ ಅಭಿವೃದ್ಧಿ ಮಂಟಪವನ್ನು ಒಳಗೊಂಡಿರುತ್ತದೆ. ಭಾರತದ ತಂತ್ರಜ್ಞಾನ ಭವಿಷ್ಯವನ್ನು ರೂಪಿಸುವಲ್ಲಿ ಸರ್ಕಾರ ಮತ್ತು ಸೆಮಿಕಂಡಕ್ಟರ್ ಉದ್ಯಮದ ನಡುವಿನ ನಿಕಟ ಸಹಯೋಗದ ಅಗತ್ಯತೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಿನ್ನೆ ಸೆಮಿಕಂಡಕ್ಟರ್ ವಲಯದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳೊಂದಿಗೆ ನಡೆದ ದುಂಡುಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಅವರು ಭಾರತದ ಪ್ರತಿಭೆ, ತಂತ್ರಜ್ಞಾನ ಅಳವಡಿಕೆ ಮತ್ತು ಬಲವಾದ ಮೂಲಸೌಕರ್ಯಗಳನ್ನು ಪ್ರಸ್ತಾಪಿಸಿದರು. ಕೌಶಲ್ಯ, ನಾವೀನ್ಯತೆ ಮತ್ತು AI ಹಾಗೂ ಕ್ವಾಂಟಮ್ ಕಂಪ್ಯೂಟಿಂಗ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಉದ್ಯಮದವರು ಹೆಚ್ಚಿನ ಪ್ರಮಾಣದಲ್ಲಿ ಭಾಗವಹಿಸಬೇಕೆಂದು ಕರೆ ನೀಡಿದರು. 1 ಕೋಟಿ ಜನರಿಗೆ ಕೃತಕ ಬುದ್ಧಿಮತ್ತೆ ತರಬೇತಿ ನೀಡುವ ಗುರಿಯನ್ನು ಉಲ್ಲೇಖಿಸಿದ ಅವರು, ಭಾರತದ ಪ್ರತಿಭಾ ಸಂಪನ್ಮೂಲ, ಜಾಗತಿಕ ಉದ್ಯಮ ನಾಯಕರ ಅನುಭವ ಮತ್ತು ಸಾಮರ್ಥ್ಯಗಳೊಂದಿಗೆ ಸೇರಿ ಗಮನಾರ್ಹ ಅವಕಾಶಗಳನ್ನು ಸೃಷ್ಟಿಸಬಹುದು ಎಂದು ಹೇಳಿದರು. ಉದಯೋನ್ಮುಖ ತಂತ್ರಜ್ಞಾನಗಳಲ್ಲಿ ಆರಂಭಿಕ ನಾಯಕರಲ್ಲಿ ಭಾರತವೂ ಒಂದಾಗಬೇಕು. ಸೆಮಿಕಂಡಕ್ಟರ್ ವಲಯದಲ್ಲಿ ಆಗಿರುವ ಗಮನಾರ್ಹ ಪ್ರಗತಿಯನ್ನು ವಿವರಿಸಿದ ಅವರು, ತಾಂತ್ರಿಕ ಪ್ರಗತಿಗಳು ಮತ್ತು ಉದ್ಯಮದ ಅವಶ್ಯಕತೆಗಳಿಗೆ ಅನುಗುಣವಾಗಿ ನೀತಿಗಳು ವಿಕಸನಗೊಳ್ಳಬೇಕು. ಊಹಿಸಬಹುದಾದ ಮತ್ತು ಸ್ಪಂದಿಸುವ ನೀತಿ ಪರಿಸರಕ್ಕೆ ಸರ್ಕಾರದ ಬದ್ಧತೆಯನ್ನು ನರೇಂದ್ರ ಮೋದಿ ಅವರು ಪುನರುಚ್ಚರಿಸಿದರು. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಅದರ ಭಾಗವಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್ ಅವರು ವಡ್ನಗರದಿಂದ ವಾರಣಾಸಿಯವರೆಗೆ ನಡೆಯುವ ಬೈಕ್ ರ್ಯಾಲಿಗೆ ಚಾಲನೆ ನೀಡಲಿದ್ದಾರೆ. ಅಲ್ಲದೆ ಅವರು ಐತಿಹಾಸಿಕ ಶರ್ಮಿಷ್ಠಾ ಸರೋವರದಲ್ಲಿ ನಡೆಯಲಿರುವ ಭವ್ಯ ಮಹಾಆರತಿಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಜತೆಗೆ ಗೃಹ ಸಚಿವ ಅಮಿತ್ ಶಾ ಅವರು ವಡ್ನಗರ ರೈಲು ನಿಲ್ದಾಣದಲ್ಲಿ ನಡೆಯುವ ಸ್ವಚ್ಛತಾ ಅಭಿಯಾನದ ನೇತೃತ್ವವನ್ನು ವಹಿಸಲಿದ್ದಾರೆ.
1: A series of welfare programs will be held at PM's birthplace in Vadnagar today on the occasion of his birthday and 25 years of his public service. Union Home Minister Amit Shah and Gujarat Chief Minister Bhupendra Patel will participate in a grand Mahaarti at the historic Sharmishta Lake, where sacred water will be collected in a kalash and handed over to bikers travelling to Varanasi. The dignitaries will lead a foot march from the lake to Hatkeshwar Temple to offer prayers, followed by flagging off a rally of 250 bikers heading to Varanasi to spread the message of public service.
0: ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವ ಲೋಕಸಭಾ ಕ್ಷೇತ್ರ ವಾರಣಾಸಿಯಲ್ಲಿ ಅವರ ಜನ್ಮದಿನದ ಅಂಗವಾಗಿ ಹಲವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಕಾಶಿ ವಿಶ್ವನಾಥ ಧಾಮದಲ್ಲಿ ವಿಶೇಷ ಪ್ರಾರ್ಥನೆ ಮತ್ತು ರುದ್ರಾಭಿಷೇಕವನ್ನು ನೆರವೇರಿಸಲಾಗುತ್ತದೆ. ವಾರಣಾಸಿಯಿಂದ ವಡ್ನಗರದವರೆಗೆ ಸೇವಾ ಯಾತ್ರೆ ಕೈಗೊಳ್ಳಲಿರುವ 500 ಯುವ ಬೈಕ್ ಸವಾರರನ್ನು ಗೌರವಿಸಲಾಗುತ್ತದೆ. ಈ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತಿತರರು ಭಾಗವಹಿಸಲಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಭಾರತದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು LOA ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟ್ರೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ರಾಷ್ಟ್ರೀಯ ಕಾರ್ಯಾಗಾರದ ಗುರಿ ಹೆಚ್ಚಿನ ಮೌಲ್ಯದ ಮೀನುಗಾರಿಕೆ ಸಂಪನ್ಮೂಲಗಳನ್ನು ಬಳಸಿಕೊಳ್ಳಲು ಮೀನುಗಾರರನ್ನು ಪ್ರೋತ್ಸಾಹಿಸುವ ಮೂಲಕ ಆಳ ಸಮುದ್ರ ಮೀನುಗಾರಿಕೆ ಉತ್ತೇಜಿಸುವುದಾಗಿದೆ. ಜೊತೆಗೆ ತಳಮಟ್ಟದ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ವಲಯವನ್ನು ಮತ್ತಷ್ಟು ಬಲವರ್ಧನೆಗೊಳಿಸಲು ಪಾಲುದಾರರ ಸಲಹೆಗಳನ್ನು ಕ್ರೋಢೀಕರಿಸಲು ವೇದಿಕೆಯನ್ನು ಒದಗಿಸುತ್ತದೆ. ರಾಷ್ಟ್ರೀಯ ಕಾರ್ಯಾಗಾರವು ಕೇಂದ್ರ ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ಸಚಿವ ರಾಜೀವ್ ರಂಜನ್ ಸಿಂಗ್, ಗುಜರಾತ್ ಮುಖ್ಯಮಂತ್ರಿ ಭೂಪೇಂದ್ರ ಪಟೇಲ್, ಮೀನುಗಾರಿಕೆ, ಪಶುಸಂಗೋಪನೆ ಮತ್ತು ಹೈನುಗಾರಿಕೆ ಹಾಗೂ ಪಂಚಾಯತ್ ರಾಜ್ ರಾಜ್ಯ ಸಚಿವ ಪ್ರೊಫೆಸರ್ SP ಸಿಂಗ್ ಬಾಗಿಲ್ ಅವರ ಸಮಕ್ಷಮದಲ್ಲಿ ನಡೆಯಲಿದೆ. ಮೀನುಗಾರಿಕೆ

0: ಇಲಾಖೆಯು ಮೀನುಗಾರಿಕೆ ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮೀನುಗಾರಿಕೆ ಸಹಕಾರಿ ಸಂಘಗಳನ್ನು ಬಲವರ್ಧನೆಗೊಳಿಸಲು ವಿಶೇಷ ಒತ್ತು ನೀಡುವುದರ ಜೊತೆಗೆ ವಿವಿಧ ಉಪಕ್ರಮಗಳ ಮೂಲಕ ಮೀನುಗಾರಿಕೆ ಕ್ಷೇತ್ರದ ಡಿಜಿಟಲೀಕರಣದತ್ತ ಗಮನ ಹರಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ಇಂದು ಅದರ ಅಂಗವಾಗಿ ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಅರ್ಧ ಶತಮಾನಗಳವರೆಗೆ ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020 ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023 ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30 ಆರಂಭವಾಗಲಿದೆ. ಭಾರತವು ಈಗಾಗಲೇ ಮೊದಲ 2 ಪಂದ್ಯಗಳಲ್ಲಿ ಭರ್ಜರಿ ಗೆಲುವು ಸಾಧಿಸುವ ಮೂಲಕ ಸರಣಿಯನ್ನು ತನ್ನದಾಗಿಸಿಕೊಂಡಿದೆ. ಮೊದಲ ಪಂದ್ಯದ ಗೆಲುವಿನಲ್ಲಿ ಅಭಿಷೇಕ್ ಶರ್ಮಾ ಉತ್ತಮ ಆರಂಭ ಒದಗಿಸಿಕೊಟ್ಟರೆ ಎರಡನೇ ಪಂದ್ಯದಲ್ಲಿ ಸಂಜು ಸ್ಯಾಮ್ಸನ್ ಕೇವಲ 22 ಎಸೆತಗಳಲ್ಲಿ 57 ರನ್ ಗಳಿಸಿ ಗೆಲುವನ್ನು ಖಚಿತಪಡಿಸಿದರು. ಜಸ್ಪ್ರೀತ್ ಬುಮ್ರಾ ಮತ್ತು ಹರ್ಷದೀಪ್ ಸಿಂಗ್ ಅವರ ಮರಳುವಿಕೆ ಹಾಗೂ ನಿತೀಶ್ ಕುಮಾರ್ ರೆಡ್ಡಿ ಅವರ ಪರಿಣಾಮಕಾರಿ ಬೌಲಿಂಗ್ನಿಂದಾಗಿ ಭಾರತ ತಂಡ ಭರ್ಜರಿ ಗೆಲುವು ದಾಖಲಿಸಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ದೆಹಲಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟನೆ. ಪ್ರಧಾನಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ. ಗುಜರಾತ್ನ ಗಾಂಧಿನಗರದಲ್ಲಿಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಕುರಿತ ರಾಷ್ಟ್ರೀಯ ಕಾರ್ಯಾಗಾರ ಆರಂಭ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ ಅಫ್ಘಾನಿಸ್ತಾನ ವಿರುದ್ಧದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಭಾರತ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

0: ಕೀಳು ಅಭಿರುಚಿಯ ಪುಸ್ತಕ, ಹಾಡು, ಪೋಸ್ಟರ್ಗಳು, ಚಲನಚಿತ್ರ ಇಲ್ಲವೇ ಟಿವಿ ಜಾಹೀರಾತುಗಳಿಂದ ಮಕ್ಕಳನ್ನ ದೂರವಿರಿಸೋಣ. ಮಕ್ಕಳಲ್ಲಿ ಮಾನವೀಯ ಉದಾತ್ತ ಚಾರಿತ್ರ್ಯವನ್ನ ಬೆಳೆಸೋಣ.
1: ಪ್ರೋತ್ಸಾಹದ ವಾತಾವರಣ ಮಗುವನ್ನು ಆತ್ಮವಿಶ್ವಾಸದ ಕನ್ಯನ್ನಾಗಿಸುತ್ತದೆ. ಸ್ನೇಹದ ಮಡಿಲು ಮಗುವಿಗೆ ಪ್ರಪಂಚದ ಮೇಲೆ ಪ್ರೇಮವನ್ನು ಬೆಳೆಸುತ್ತದೆ.
2: ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಭಾವಗೀತೆಗಳೊಂದಿಗೆ ಸಾಗ್ತಾ ಇರುವ ಈ ಸಮಯದಲ್ಲಿ ಮೂಡಿ ಬರುತ್ತೆ ಪಂಚಮಹಳ್ಳಿ ಬಂಡಿಯವರ ಧ್ವನಿಯಲ್ಲಿ ಸುಮತೀಂದ್ರ ನಾಡಿಗವರ ರಚನೆಯ ಈ ಒಂದು ಸುಂದರ ಭಾವಗೀತೆ.

0: ನಾನು ಸ್ವಿಮ್ಮಿಂಗ್ ಕಲೀಲಿಕ್ಕೆ ಶುರು ಮಾಡಿದ ಹೊಸ್ತ್ರಲ್ಲಿ ನಮ್ಮ ಅಪ್ಪಂಗೆ, ಅಪ್ಪ ನಾನು ಲೇಡಿ ಮೈಕೆಲ್ ಫೆಲ್ಪ್ಸ್ ಆಗ್ತೀನಿ ಅಂತಿದ್ದೆ. ಅಪ್ಪ ನಾಗೋರು.
1: ನಾನು ಅಷ್ಟೇ, ಸಣ್ಣವನಿದ್ದಾಗ ಸ್ಪೈಡರ್ ಮ್ಯಾನ್ ಆಗ್ತೀನಿ ಅನ್ಕೊಂಡಿದ್ದೆ. ಶಾಲೆಯಲ್ಲಿ ಮೆಡಲ್ಸು ಬಂದಿತ್ತು, ಹೈ ಜಂಪು ಲಾಂಗ್ ಜಂಪಲ್ಲೆಲ್ಲ.
0: ನಿಂಗೆ ನೆನಪಿದೆಯಾ, ನಾವಿಬ್ರು 8ನೇ ಕ್ಲಾಸಲ್ಲಿ ಇರ್ತಾ ನೀನು ಫಸ್ಟ್ ರ್ಯಾಂಕ್ ಬಂದೆ, ನಾನು ಸೆಕೆಂಡ್ ರ್ಯಾಂಕ್ ಬಂದೆ ಅಂತ ನಮ್ಮಮ್ಮ ನಂಗೆ ಬೈದಿದ್ರು.

0: ಯಾರು ಕಲ್ಸಿದ್ರು ನೆನಪಿಲ್ಲ, ಆದ್ರೆ ಎಲ್ಲರೂ ಮಾಡ್ತಾರೆ ಅಂತ ನಾವು ಈ ಡ್ರಗ್ಸ್ ಚಟಕ್ಕೆ ಬಿದ್ವಿ ಅಲ್ವಾ. ಅಷ್ಟಕ್ಕೂ ಅಷ್ಟು ಸಣ್ಣ ವಯಸ್ಸಲ್ಲಿ ಶುರು ಮಾಡಬಾರ್ದಾಗಿತ್ತು. ನಾವು
1: ದೇವ್ರದೇ ನಮ್ಮ ಪೇರೆಂಟ್ಸ್ ನಮ್ಗೆ ಸರಿಯಾದ ಟ್ರೀಟ್ಮೆಂಟ್ ಕೊಡಿಸ್ತಿದ್ದಾರೆ. ಒಂದ್ ಸಣ್ಣ ಫೋನ್ ಕಾಲ್ ಮಾಡಿ ನಾನು ಈ ಡಿ ಅಡಿಕ್ಷನ್ ಸೆಂಟರ್ ಸೇರ್ಕೊಂಡೆ. ಇಲ್ಲಿ ಯಾರು ನನ್ನ ಜಡ್ಜ್ ಮಾಡಲ್ಲ, ನಾನ್ ಸರಿ ಹೋಗ್ಲಿಕ್ಕೆ ಸರಿಯಾದ ಸಲಹೆ ಚಿಕಿತ್ಸೆ ನೀಡ್ತಾರೆ.
0: ನಾನು ನೀವೆಲ್ಲ ಹೇಳಿದ್ ಕೇಳಿ ರಿಹಾಬ್ ಸೇರ್ಕೋಬೇಕಿತ್ತು, ತಡ ಮಾಡ್ಬಿಟ್ಟೆ. ಆದ್ರೆ ನಾನ್ ಮತ್ತೆ ಮೊದ್ಲಿನ ಜೀವನಕ್ಕೆ ಹೋಗ್ತೀನಾ?
1: ಖಂಡಿತ ಸರಿ ಹೋಗ್ತೀಯಾ ಕಣೋ, ಆದ್ರೆ ಏನ್ ಮಾಡ್ಬೇಕಂತ ಗೊತ್ತಿದೆ ಅಲ್ವಾ? ಸೇ ನೋ ಟು ಡ್ರಗ್ಸ್, ಜಸ್ಟ್ ಸೇ ನೋ. ಆರೋಗ್ಯವನ್ನಾರಿಸಿ, ಡ್ರಗ್ಸ್ ಅಲ್ಲ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ದಿನಾಚರಣೆ ಉತ್ಸವ ಇಂದು ನಡೆಯಲಿದೆ. ಆ ಭಾಗದ 7 ಜಿಲ್ಲೆಗಳಾದ ಕಲಬುರಗಿ, ಬೀದರ್, ಯಾದಗಿರಿ, ಕೊಪ್ಪಳ, ಬಳ್ಳಾರಿ, ರಾಯಚೂರು ಹಾಗೂ ವಿಜಯನಗರ ಜಿಲ್ಲೆಗಳಲ್ಲಿ ಉತ್ಸವ ನಡೆಯಲಿದ್ದು ಸಚಿವರುಗಳು ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ಕಲಬುರಗಿಯಲ್ಲಿ ಸ್ವತಃ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ ನೆರವೇರಿಸುವರು. ಅಲ್ಲದೆ ಇದೇ ವೇಳೆ ಅವರು ಸುಮಾರು 1775 ಕೋಟಿ ರೂಪಾಯಿ ಮೌಲ್ಯದ ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಲಿದ್ದಾರೆ. ಕಲ್ಯಾಣ ಕರ್ನಾಟಕದ ಇತಿಹಾಸ ಕರ್ನಾಟಕದ ಇತಿಹಾಸವಾಗಿ ಬದಲಾಗಿದೆ. ಕಲ್ಯಾಣ ಕರ್ನಾಟಕ ಭಾಗ ರಾಜ್ಯದ ಯಾವುದೇ ಭಾಗಕ್ಕಿಂತಲೂ ಕಡಿಮೆ ಇಲ್ಲದಂತೆ ಅಭಿವೃದ್ಧಿ ಹೊಂದುತ್ತಿದೆ. ಬೆಂಗಳೂರಿಗಿಂತ ಕಲಬುರಗಿ ಕಡಿಮೆ ಏನಿಲ್ಲ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬಣ್ಣಿಸಿದ್ದಾರೆ. ಕಳೆದ ರಾತ್ರಿ ಅವರು ಕಲಬುರಗಿ ನಗರದಲ್ಲಿ ಬೀದಿ ಉತ್ಸವ ಹಾಗೂ ಅಪ್ಪನಕೆರೆಯ ಅಭಿವೃದ್ಧಿ ಕಾರ್ಯಗಳನ್ನು ಉದ್ಘಾಟಿಸಿ ಮಾತನಾಡಿದರು. ತೀವ್ರ ಬರದಿಂದ ಕಂಗೆಟ್ಟಿರುವ ರಾಜ್ಯದ 101 ತಾಲೂಕುಗಳ ರೈತರ ನೆರವಿಗೆ ಧಾವಿಸಿರುವ ಬ್ಯಾಂಕರ್ಗಳ ರಾಜ್ಯಮಟ್ಟದ ಸಮಿತಿಯು ಎಲ್ಲ ಸ್ವರೂಪದ ಕೃಷಿ ಸಾಲಗಳ ಮರುಪಾವತಿ ಅವಧಿಯನ್ನು 12 ತಿಂಗಳು ಮುಂದೂಡಲು ನಿರ್ಧರಿಸಿದೆ. ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನ ಕೈಗೊಳ್ಳಲಾಗಿದೆ. ಕೇಂದ್ರ ಜಲಶಕ್ತಿ ಸಚಿವ ಸಿಆರ್ ಪಾಟೀಲ್, ಜಲಶಕ್ತಿ ಖಾತೆಯ ರಾಜ್ಯ ಸಚಿವ ವಿ ಸೋಮಣ್ಣ ದೆಹಲಿಯಲ್ಲಿ ನಿನ್ನೆ ಸ್ವಚ್ಛತಾ ಹೀ ಸೇವಾ ಅಭಿಯಾನ 2026ಕ್ಕೆ ಚಾಲನೆ ನೀಡಿದರು. ಸ್ವಚ್ಛತೆಯಲ್ಲಿ ಸಹಭಾಗಿತ್ವ, ಸ್ವಚ್ಛ ಭಾರತ, ವಿಕಸಿತ ಭಾರತ ಎಂಬುದು ಈ ಅಭಿಯಾನದ ಘೋಷವಾಕ್ಯವಾಗಿದೆ. ಭಾರತ ಸರ್ಕಾರದ ಮೀನುಗಾರಿಕೆ ಇಲಾಖೆಯು ಗುಜರಾತ್ನ ಗಾಂಧಿನಗರದಲ್ಲಿ ಇಂದು ಆಳ ಸಮುದ್ರ ಮೀನುಗಾರಿಕೆಗೆ ಉತ್ತೇಜನ ಮತ್ತು ಪ್ರವೇಶ ಪಾಸ್ ಮತ್ತು ಎಲ್ಒಎ ಹೊಂದಿರುವವರೊಂದಿಗೆ ಸಂವಹನದ ಕುರಿತ ರಾಷ್ಟೀಯ ಕಾರ್ಯಾಗಾರವನ್ನು ಆಯೋಜಿಸಿದೆ. ಅಂತಾರಾಷ್ಟ್ರೀಯ ಟಿ20 ಪುರುಷರ ಕ್ರಿಕೆಟ್ನಲ್ಲಿ ಅಫ್ಘಾನಿಸ್ತಾನ ವಿರುದ್ದದ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯವನ್ನು ಭಾರತವು ಆಡಲಿದ್ದು, ಪಂದ್ಯವು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತೀಯ ಕಾಲಮಾನ ಇಂದು ರಾತ್ರಿ 7:30ಕ್ಕೆ ಆರಂಭವಾಗಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 10 ಗಂಟೆಗೆ.

ನಿನ್ನ ರಮನೆ. ನಮಸ್ಕಾರ, ನಾನು ನಿಮ್ಮ ಜೋಗಿ ಸುನೀತಾ. ವಿವಿಧ ಭಾರತಿಯನ್ನ ನಾನು ಪ್ರತಿದಿನ ಕೇಳ್ತಾ ಇರ್ತೀನಿ. ವಿವಿಧ ಭಾರತಿಯಲ್ಲಿ ಪ್ರಸಾರ ಆಗುವಂತಹ ಹಳೆ ಚಿತ್ರಗೀತೆಗಳು, ಹೊಸ ಚಿತ್ರಗೀತೆಗಳು ನನಗೆ ಬಹಳ ಇಷ್ಟ ಆಗುತ್ತೆ. ನೀವು ಕೇಳಿ ಆನಂದಿಸಿ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: 8:27 ಈ ಚಿತ್ರಗೀತೆಗಳೊಂದಿಗೆ ಸಾಗುವ ಶುಭೋದಯ ಕರ್ನಾಟಕ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ಒಂದು ಸಿನಿಮಾ ಕಥೆ ಚಿತ್ರಗೀತೆ ಮೂಡಿ ಬರುತ್ತೆ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಅದ್ಯಾವ ಸಮಯದಲ್ಲಿ ಈ ಒಂದು ಗೀತೆಗೆ ಇವರ ನಟನೆ ಇತ್ತು, ಅನಂತನಾಗ್ ಅವರ ನಟನೆ ಇತ್ತು, ಶಾಶ್ವತ ಹೆಸರನ್ನು ಪಡೆದುಬಿಟ್ರು. ಆ ದಿನದ ವಿಶೇಷವನ್ನು ನೋಡೋದಾದರೆ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿಯನ್ನು ಅನಂತನಾಗ್ ಅವರಿಗೆ ಸಂದಿದೆ. ಅದು ಕೂಡ ಇವತ್ತಿನ ಒಂದು ವಿಶೇಷವೇ, ವಿಶೇಷ ಸುದ್ದಿಯೇ ಸರಿ. ಹಾಗೂ ಇವತ್ತು ಮತ್ತೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಪ್ರಧಾನಮಂತ್ರಿಯವರ ಜನ್ಮದಿನ ಕೂಡ. ಸಾಕಷ್ಟು ಕಲ್ಯಾಣ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದಾರೆ ದೇಶಾದ್ಯಂತ. ಇನ್ನು ನಮ್ಮ ಸಂದೇಶಗಳತ್ತ ನೋಡೋದಾದರೆ ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕವಿತಾ ಶ್ರೀನಿವಾಸ್ ಅವರ ಸಂದೇಶ ಮತ್ತೆ ಬಂದಿದೆ. ಭಾಗ್ಯಲಕ್ಷ್ಮಿ ರಾಜಾಜಿನಗರದಿಂದ ಗುಡ್ ಮಾರ್ನಿಂಗ್ ಅಂತೇಳಿ ಹೇಳ್ತಾ ಇದ್ದಾರೆ. ಹನುಮಂತಪ್ಪ ಹುಲಗಮ್ಮನ ಅವರ ಅಕ್ಷಯ ಪಾರ್ಕ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಶಿವಗಂಗಾ ಹೆಬ್ಬಾಳದಿಂದ ಪ್ರಶಾಂತ್ ಸ್ನೇಹ ಆರ್ಯ ಧೀಮಂತ್ ಮಯೂರ್ ನಗರ ತುಮಕೂರಿನಿಂದ, ಡಾಕ್ಟರ್ ಅನಂತಕುಮಾರ್ ಅರಸು ಕಡಬ ಗುಬ್ಬಿ ತಾಲೂಕಿನಿಂದ, ಬೈರ್ನಟ್ಟಿ ಗ್ರಾಮದ ದೇವರಾಜ್ ಕಿಲಾರಿ ಧನುಷ್ ಕಿಲಾರಿ ಮತ್ತು ಮನೆಯವರ ಸಂದೇಶ ನಮ್ಮತ್ತ ಬಂದಿದೆ. ಭೋಪಾ ವೆಂಕಟೇಶ್ ಸಂದೇಶವನ್ನು ಕಳಿಸಿಲ್ಲ, ಚಿತ್ರ ಸಂದೇಶವನ್ನು ಕಳಿಸಿದರೆ ನಿಮ್ಮ ಸಂದೇಶಗಳು ಚಿತ್ರ ಸಂದೇಶಗಳನ್ನು ಕಳಿಸುವುದರ ಬದಲು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ನಿಮ್ಮ ಸಂದೇಶಗಳಿಗೆ ಇಲ್ಲಿ ಪ್ರಾಶಸ್ತ್ಯ ಇರುತ್ತೆ. ಕಲಬುರಗಿ ಜಿಲ್ಲೆ ಕಡಗಂಚಿಯಿಂದ ಧರ್ಮಣ್ಣ ದನ್ನಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ಎನ್ ಆರ್ ಕೃಷ್ಣಮೂರ್ತಿ ಅಸಿಕ್ರೆಯಿಂದ ಶುಭ ಮುಂಜಾನೆ, ಈ ಸಮಯದಲ್ಲಿ ಮೂಡಿ ಬಂದ ರಾಯರ ಭಕ್ತಿಗೀತೆಗಳಂತೂ ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಚಂದುಲಾಲ್ ಅವರ ಸಂದೇಶ ನಮ್ಮತ್ತ ಬಂದಿದೆ. ಬಸಯ್ಯ ಸ್ವಾಮಿ ಶಿವಕುಮಾರ್ ಸ್ವಾಮಿ ಬೀದರ್ ಇಮಾಮಾಬಾದ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕಾರ್ಯಕ್ರಮ ಇಷ್ಟ ಆಯಿತು ಅಂತೇಳಿ ಹೇಳ್ತಾರೆ. ಶಾಂತಾಚಾರ ಬಡಿಗೆರೆ ಕೊಕ್ನೂರು ಹರಿಹರ ತಾಲೂಕಿನಿಂದ ಕಾರ್ಯಕ್ರಮವನ್ನು ಮೆಚ್ಚಿದ್ದಾರೆ. ತೀರ್ಥೇಶ್ ಚನ್ನಪಟ್ಟಣದಿಂದ, ಗಾನ ಸುಮಾಪಟ್ಟ ಸೋಮನಹಳ್ಳಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ಶುಭ ಮುಂಜಾನೆ, ಕಾರ್ಯಕ್ರಮ ತುಂಬ ಖುಷಿ ಕೊಡ್ತು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಭಾಕರ್ ವಿ ಉತ್ತರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಸರ್, ಧನ್ಯವಾದ ಅಂತ ಹೇಳ್ತಾರೆ. ನಾದೋಪಾಸಿನಿಯಲ್ಲಿ ಭಕ್ತಿಗೀತೆಗಳು ಮಾಹಿತಿ ಇಷ್ಟ ಆಯಿತು ಅಂಥೇಳಿ ಅರುಣಾ ಮೈತ್ರಿ ಜೆ ಸಿ ನಗರದಿಂದ ಹೇಳ್ತಾರೆ. ಅಂಕುಶ್ ದೀಪ ಮಹಾದೇವ ಗುಮ್ಮಟಿ ಅವರ ಸಂದೇಶ ನಮ್ಮತ್ತ ಬಂದಿದೆ. ಚಲನಚಿತ್ರದ ಭಕ್ತಿಗೀತೆಗಳಲ್ಲಿ ತ್ರಿಮೂರ್ತಿ ರೂಪ ದತ್ತಾತ್ರೇಯ ಗೀತೆ ಅಂತೂ ನನಗೆ ತುಂಬ ಇಷ್ಟ ಆಯಿತು ಅಂಥೇಳಿ ಚಂದ್ರಮತಿ ಪ್ರಕಾಶ್ ರಾಜಾಜಿನಗರದಿಂದ ಹೇಳ್ತಾರೆ. ನಳಿನಾ ಲಂಕೇಶ್ ವಿಜಯನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ನಾದೋಪಾಸಿನಲ್ಲಿ ಪ್ರಸಾರ ಮಾಡ್ತಕ್ಕಂಥ ಭಕ್ತಿಗೀತೆಗಳನ್ನ ಕೇಳ್ತಾ ಮನಸ್ಸಿಗೆ ಖುಷಿ ಆಯಿತು ಸರ್, ಬೃಂದಾವನದಲ್ಲಿ ಯೋಗ ನಿದ್ರೆಯಲ್ಲಿ ಮತ್ತು ಯಾವ ದಿವ್ಯ ವೀಣೆ ಇದೋ. ಹಾಗೆ ದೇವ ಶಿಲ್ಪಿ ವಿಶ್ವಕುಮಾರ ಕರ್ಮ ಅವರ ಜಯಂತಿ ಹಾಗೂ ಮುಡಿ ಬಂದ ಎಲ್ಲ ಮಾಹಿತಿಯನ್ನು ಕೇಳಿದ್ವಿ, ತುಂಬ ಖುಷಿ ಆಯಿತು, ಉತ್ತಮವಾದ ಮಾಹಿತಿಗೆ ಧನ್ಯವಾದ ಅಂಥೇಳಿ ವರಲಕ್ಷ್ಮಿ ಪಿಣ್ಯದಿಂದ ಹೇಳ್ತಾರೆ. ಮಂಜುಳಾ ಮುನಿಯಪ್ಪ ಪಂತ್ರಪಾಳ್ಯದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಗಣೇಶ್ ಲಿಖಿತ ಯತೀಶ್ ಅಜಯ್ ಲೀಲಾ ಪೂಜಾ ವಿಸ್ಮಯ ಅವರ ಸಂದೇಶ ನಮ್ಮತ್ತ ಬಂದಿದೆ. ಹಾಗೆ ಕನ್ನಡ ರತ್ನ ಭಂಡಾರದಲ್ಲಿ ಇಂದು ಪ್ರಸಾರವಾದ ಕಾರ್ಯಕ್ರಮವನ್ನು ನನಗೆ ಸರಿಯಾಗಿ ಕೇಳಲಿಕ್ಕೆ ಆಗಲಿಲ್ಲ, ಸ್ವಲ್ಪ ಧ್ವನಿಯಲ್ಲಿ ವ್ಯತ್ಯಾಸವಿತ್ತು, ಅದನ್ನು ಸರಿ ಮಾಡಬಹುದೇ ಅಂಥೇಳಿ ಎನ್ ರಾಘವನ್ ಅವರು ಕೇಳಿದ್ದಾರೆ. ಖಂಡಿತ ಇತ್ತ ಗಮನವನ್ನು ಹರಿಸ್ತೇವೆ. ಕೆ ವಿ ಸುಬ್ಬಣ್ಣ ಅವರ ಧ್ವನಿ ನಮಗೆ ಸರಿಯಾಗಿ ಕೇಳಿಸ್ಲಿಲ್ಲ ಅಂತ ಮಧುರ ಮತ್ತು ವೀಣಾ ತುಮಕೂರಿನಿಂದ ಕೂಡ ಅವರು ಅದನ್ನು ಹೇಳ್ತಾ ಇದ್ದಾರೆ. ನಾಗರಾಜ್ ಕುಡಕಲ್ ಗಂಗಾವತಿಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ರಾಣಿಯವರ ಸಂದೇಶ ಚನ್ನಪಟ್ಟಣದಿಂದ ನಮ್ಮತ್ತ ಬಂದಿದೆ. ಪುಷ್ಪ ಶಾನ್ಭೋಪರ್ ಗದಗದಿಂದ, ವಿಜಯಕುಮಾರ ಆರಾಧ್ಯ ರಕ್ಷಿತ ಪಾರ್ವತಿ ಹಳಿಯೂರಿನಿಂದ, ನಾಗರತ್ನ ಅವರ ಸಂದೇಶ ನಮ್ಮತ್ತ ಬಂದಿದೆ. ಕಂಗ್ರ್ಯಾಚುಲೇಷನ್ ಅನಂತ್ ಸರ್, ಅನಂತನಾಗ್ ಸರ್ ಅಂಥೇಳಿ ಸೌಭಾಗ್ಯ ಹೇಳ್ತಾ ಇದ್ದಾರೆ. ಹಾಗೆ ನಾಗರತ್ನ ಕೂಡ ಅದನ್ನು ಹೇಳ್ತಾ ಇದ್ದಾರೆ. ಅನಂತನಾಗ್ ಅವರಿಗೆ ನಮ್ಮ ಅಭಿನಂದನೆಗಳನ್ನು ತಿಳಿಸ್ತೀರಾ ಅಂಥೇಳಿ ಕೌಸಲ್ಯ ಹೇಳ್ತಾ ಇದ್ದಾರೆ. ಇಡೀ ದೇಶನೇ ಅವರಿಗೆ ಅಭಿನಂದನೆಯನ್ನು ತಿಳಿಸ್ತಾ ಇದೆ, ಅದರ ಜೊತೆ ನಾವು ಕೂಡ ಸೇರಿಕೊಂಡಿರ್ತೀವಿ. ಕರಿಬಸಪ್ಪ ಪಿ ಆದರ್ಶ ಅಮೋಘ ರೇಖಾ ಅವರು ಶುಭೋದಯ ವಿವಿಧ ಭಾರತಿಗೆ ಅಂಥೇಳಿ ಹೇಳ್ತಾ ಇದ್ದಾರೆ. ಕೇಳ್ತಾರೀ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ನಾಡಿನ ಮಧುರ ಮಿಡಿತ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಚಿತ್ರಗೀತೆಗಳನ್ನು ಕೇಳ್ತಾ ಸಾಕ್ತಾ ಇದ್ದೀವಿ. ಇಡೀ ಕರ್ನಾಟಕದ ಜನ ತುಂಬ ಸಂತೋಷಪಟ್ಟು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ನಮ್ಮ

ಅನಂತ್ನಾಗ್ ಸರ್ಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ, ನಮ್ಮ ಶುಭ ಅಭಿನಂದನೆಗಳನ್ನು ತಿಳಿಸ್ಬಿಡಿ ಅಂತ ಹೇಳಿ ನಾನು ಮೊದಲೇ ಹೇಳಿದಾಗ ಇಡೀ ದೇಶವೇ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೆ. ಇದರಲ್ಲಿ ನಮ್ಮ ಒಂದು ಧ್ವನಿ ಕೂಡ ಇದ್ದೇ ಇರುತ್ತೆ ಅಂತ ಹೇಳಿ ತಿಳ್ಕೊಳ್ಳೋಣ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ಅನಂತ್ನಾಗ್ ಅವರಿಗೆ ಅಭಿನಂದನೆಗಳು. ಕನ್ನಡ ಹೊನ್ನುಡಿ ದೇವಿಯನ್ನು ಹಾಡು ಇದು ನನ್ನ ಫೇವ್ರೇಟ್ ಸಾಂಗ್ ಆಗಿತ್ತು, ಪ್ರಸಾರಿಸಿದ್ರಿ, ಈ ಸಮಯಕ್ಕೆ ತುಂಬ ಧನ್ಯವಾದಗಳಾಯಿತು ಅಂಥೇಳಿ ಹೇಳ್ತಾ ಇದ್ದಾರೆ. ಕರಿಬಸಪ್ಪ ಪಿ ಆದರ್ಶ ಅಮೋಘ ರೇಖಾ ಅವರು ಕೂಡ ಶುಭೋದಯ, ತುಂಬ ಖುಷಿಯಾಗ್ತಾ ಇದೆ ಈ ದಿನ ನಮ್ಮ ಕನ್ನಡಿಗರಿಗೆ ತುಂಬ ಸುದಿನ ಅಂಥೇಳಿ ಹೇಳ್ತಾ ಇದ್ದಾರೆ. ರಮೇಶ್ ಶಿವಪುತ್ರ ಚೌಗಲ ರಾಯಭಾಗ ತಾಲೂಕು ಬೆಳಗಾವಿ ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದರೆ, ಭಕ್ತಿನಾದ ಲಹರಿಯ ಭಕ್ತಿಗೀತೆಗಳು ತುಂಬ ಚೆನ್ನಾಗಿ ಮೂಡಿ ಬಂತು ಅಂಥೇಳಿ ರೇಖಾ ರವಿಕುಮಾರ್ ಅವರ ಸಂದೇಶ. ಪೂರ್ಣಿಮಾ ಮೇಸ್ತ್ರಿ ನಾರಾಯಣಪುರದಿಂದ ಸಂದೇಶವನ್ನು ಕಳಿಸಿದರೆ, ಹೆಮ್ಮೆಯ ಕನ್ನಡಿಗ ನೆಚ್ಚಿನ ಕಲಾವಿದ ಅನಂತ್ ಸರ್ಗೆ ಫಾಲ್ಕೆ ಪ್ರಶಸ್ತಿ ಬಂದಿರೋದು ನಿಜಕ್ಕೂ ಹೆಮ್ಮೆಯ ಸಂಗತಿ ಅಂಥೇಳಿ ರಾಣಿ ಹೇಳ್ತಾ ಇದ್ದಾರೆ. ರೋಹಿತ್ ದಾಸನಪುರದಿಂದ ಸಂದೇಶವನ್ನು ಕಳಿಸಿ, ಕಾರ್ಯಕ್ರಮ ಏನೋ ತುಂಬ ಚೆನ್ನಾಗಿ ಬರ್ತಾ ಇದೆ, ಆದರೆ ನೀವು ಫಿಲ್ಲರನ್ನು ಒಂದು ಕನ್ನಡ ಗೀತೆಯೊಂದಿಗೆ ಯಾಕೆ ಹಾಕೋಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಎಲ್ಲ ಗೀತೆಗಳು, ಎಲ್ಲ ಭಾಷೆಯ ಗೀತೆಗಳು ಕೂಡ ಒಂದು ಆ ಒಂದು ಭಾಷೆಯ ಆ ಒಂದು ಗೀತೆಯ ಸುಂದರತೆಯನ್ನು ಅನುಭವಿಸೋದಷ್ಟೇ ಬಿಟ್ಟರೆ ಭಾಷೆ ಭಾಷೆಗಳ ನಡುವೆ ಯಾವುದೇ ಭೇದವಿಲ್ಲ ಅನ್ನೋ ಒಂದು ಮಾತನ್ನು ಅವರಿಗೆ ತಿಳಿಸ್ತಾ ಮುಂದೆ ಸಾಗ್ತಾ, ಮತ್ತಿನ್ನ ಯಾರ ಸಂದೇಶ ಬಂದಿದೆಯಪ್ಪ ಅಂಥೇಳಿ ನೋಡಿದ್ರೆ, ಇವತ್ತು ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಹುಟ್ಟುಹಬ್ಬ, ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು, ಹಾಗೆ ವಿಶ್ವಕರ್ಮ ಜಯಂತಿ ಕೂಡ, ವಿಶ್ವಕರ್ಮ ದಿನದ ಎಲ್ಲ ಶುಭಾಶಯಗಳನ್ನು ನಮ್ಮ ಎಲ್ಲ ವಿಶ್ವಕರ್ಮ ಬಂಧುಗಳಿಗೂ ಕೂಡ ತಿಳಿಸ್ಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಪ್ರಸಾರ ಮಾಡಿದ ಭಾವಗೀತೆಗಳು ತುಂಬ ಇಷ್ಟ ಆಯಿತು, ವಿವಿಧ ಭಾರತಿಗೆ ನನ್ನ ಧನ್ಯವಾದ ಅಂಥೇಳಿ ಕವಿತಾ ಶ್ರೀನಿವಾಸ್ ಅವರ ಸಂದೇಶ ಹೇಳ್ತಾ ಇದೆ. ಪ್ರೇಮಲತಾ ವಜ್ರದ್ಯುತಿ ಬಿದ್ರಹಳ್ಳಿಯಿಂದ ಸಂದೇಶವನ್ನು ಕಳಿಸಿ, ತುಂಬ ಸಂತೋಷ ಆಯಿತು ಸರ್, ಬೆಳಗಿನ ಸಮಯದಲ್ಲಿ ಒಳ್ಳೆ ಸುದ್ದಿ ಮೂಡಿ ಬಂತು, ಫಾಲ್ಕೆ ಪ್ರಶಸ್ತಿ ನಮ್ಮ ಕನ್ನಡಿಗ ಅನಂತ್ನಾಗ್ ಅವರಿಗೆ ಸಿಕ್ಕಿದೆ, ಧನ್ಯವಾದಗಳು ಅಂತೇಳಿ ಹೇಳ್ತಾ ಇದ್ದಾರೆ. ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ ಸಂದೇಶವನ್ನು ಕಳಿಸಿ ಹೇಳ್ತಾರೆ, ನಮ್ಮ ಹೆಮ್ಮೆಯ ನಾಗರಕಟ್ಟೆ ಅನಂತ್ನಾಗ್ ಅವರಿಗೆ ದೇಶದ ಅತ್ಯುನ್ನತ ಪ್ರತಿಷ್ಠಿತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂದಿರುವುದು ಕನ್ನಡಿಗರಿಗೆ ಹಿರಿಮೆ ಮತ್ತು ಸಂತಸವನ್ನು ತಂದಿದೆ. ಅವರ ಸಿನಿ ಪಯಣ ನಿಜ ಜೀವನಕ್ಕೆ ಎಲ್ಲೂ ಗೋಜಿಗೆ ಸಿಲುಕದ ತುಂಬು ಜೀವನಕ್ಕೆ ಈ ಪ್ರಶಸ್ತಿ ಇನ್ನೂ ಹೆಚ್ಚಿನ ಜವಾಬ್ದಾರಿ ತಂತು ಅಂತಲೇ ಹೇಳ್ಬೋದು. ನೂರಾರು ವರ್ಷ ಸಿನಿ ರಸಿಕರನ್ನು ರಂಜಿಸಲಿ, ನಮ್ಮ ಶಂಕರನಾಗಿದ್ದಿದ್ರೆ ಅವರು ಇನ್ನೂ ಕೂಡ ಮೇಲ್ಮಟ್ಟಕ್ಕೆ ಏರ್ತಾ ಇದ್ರು. ಆಲ್ ದ ಬೆಸ್ಟ್ ಅನಂತ್ನಾಗ್ ಸರ್ ಅಂತೇಳಿ ಹೇಳ್ತಾ ಇದ್ದಾರೆ. ಈ ಒಂದು ಸುಂದರ ಸಮಯದಲ್ಲಿ ಅವರ ಸಹೋದರರನ್ನು ಕೂಡ ನೆನಪು ಮಾಡಿಕೊಳ್ಳೋ ಒಂದು ಈ ಕ್ಷಣ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ತುಂಬ ಸಂತೋಷವಾಗುತ್ತೆ, ಒಂದು ಕಡೆ ನಮ್ಮ ಶಂಕರ್ನಾಗ್ ಅವರು ಇಲ್ವಲ್ಲ ಅನ್ನೋ ಒಂದು ಬೇಸರ ಕೂಡ ಇರುತ್ತೆ. ಅವರು ಇದ್ದಿದ್ರೆ ಇನ್ನೂ ಸಂತೋಷ ಪಡ್ತಾ ಇದ್ರು ಏನು. ಕಾರ್ಯಕ್ರಮದಲ್ಲಿ ಈಗ ಮುಂದೆ ಸಾಗ್ತಾ

ಅಮೃತಗಳಿಗೆ ಚಿತ್ತದ ಗೀತೆ ಮೂಡಿ ಬಂತು. ಜಯಚಂದ್ರನ್ ಅವರ ಧ್ವನಿಯಲ್ಲಿತ್ತು. ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ವಿಜಯಭಾಸ್ಕರ್ ಅವರ ಸಂಗೀತವಿತ್ತು. ಶುಭೋದಯ ಕರ್ನಾಟಕ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಶ್ರವಣ ಬಂತು ಚಿತ್ತದ ಗೀತೆ ಮೂಡಿ ಬರುತ್ತೆ. ಡಾಕ್ಟರ್ ರಾಜ್ ಹಾಗೂ ವಾಣಿಜಯರಾಮ್ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಂ ರಂಗರಾವ್ ಅವರ ಸಂಗೀತವಿದೆ.

0: ಸಮಯ 8:44 35 ಸೆಕೆಂಡ್ಗಳಾಗಿದೆ. ಈಗ ಪ್ರಾಯೋಜಿತ ಕಾರ್ಯಕ್ರಮ ವನಸ್ಪಂದನ.
1: ಆಕಾಶವಾಣಿ
2: ವನಸ್ಪಂದನ, ವನಸ್ಪಂದನ ಪರಿಸರಕ್ಕೆ
1: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ ಐಎಫ್ಎಸ್. ಕೇಳಿ ಕಾರ್ಯಕ್ರಮ ವನಸ್ಪಂದನ. ಕೇಳುಗರಿಗೆಲ್ಲ ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾವು ನಮ್ಮ ದೈನಂದಿನ ಜೀವನದಲ್ಲಿ ಔಷಧೀಯ ಸಸ್ಯಗಳು ಮತ್ತು ಗಿಡಮೂಲಿಕೆಗಳ ಬೃಹತ್ ಬಳಕೆಯನ್ನು ನೋಡ್ತಾ ಇದ್ದೀವಿ. ನೈಸರ್ಗಿಕ ಸಸ್ಯಗಳು ಮತ್ತು ಶ್ರೀಮಂತ ಔಷಧೀಯ ಗುಣಗಳನ್ನು ಹೊಂದಿರುವ ಗಿಡಮೂಲಿಕೆಗಳ ಬೇಡಿಕೆ ಹೆಚ್ಚಾಗ್ತಾನೆ ಇದೆ. ನಮ್ಮ ಕರ್ನಾಟಕ ಅರಣ್ಯ ಪ್ರದೇಶಗಳಲ್ಲಿ ಹಲವು ಪ್ರಮುಖ ಔಷಧೀಯ ಸಸ್ಯಗಳಿವೆ. ಈ ಸಂಪತ್ತಿನ ರಕ್ಷಣೆ ಕರ್ನಾಟಕ ರಾಜ್ಯ ಔಷಧ ಗಿಡಮೂಲಕ ಪ್ರಾಧಿಕಾರದ ಕಾರ್ಯಚಟುವಟಿಕೆಗಳು ಯೋಜನೆಗಳ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪಡ್ಕೊಳ್ಳೋಣ. ಇದನ್ನೆಲ್ಲ ತಿಳಿಸೋದಕ್ಕೆ ನಮ್ಮ ಜೊತೆಯಾಗಿದ್ದಾರೆ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅರಸಲನ್ ಐಎಫ್ಎಸ್ ಅವರು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
1: ಮೊದಲಿಗೆ ಈ ಕ್ಯಾಂಪ ಅಂದ್ರೆ ಕರ್ನಾಟಕ ರಾಜ್ಯ ಔಷಧೀಯ ಸಸ್ಯ ಪ್ರಾಧಿಕಾರದ ಪರಿಚಯ ಮಾಡಿಕೊಡಿ.
3: ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರ 2002 ಸ್ಥಾಪಿಸಲಾಗಿತ್ತು. ಇದು ಒಂದು ನಾನ್ ಫಾರ್ ಪ್ರಾಫಿಟ್ ಸೊಸೈಟಿ. ಮುಖ್ಯ ಉದ್ದೇಶ ಏನಂದ್ರೆ ಔಷಧಿ ಸಸ್ಯಗಳದ್ದು ಸಂರಕ್ಷಣೆ, ಅಭಿವೃದ್ಧಿ ಮತ್ತು ಸುಸ್ಥಿರ ನಿರ್ವಹಣೆ. ಈ ಸಂಸ್ಥೆ ಏನಿದೆ, ಇದು ಅರಣ್ಯ ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ ಅಧೀನದಲ್ಲಿ ಬರುತ್ತೆ. ಅರಣ್ಯ ಸಚಿವರು ಇದರ ಗವರ್ನಿಂಗ್ ಬಾಡಿ ಇದು ಚೇರ್ಮನ್ ಆಗಿದ್ದಾರೆ. ಕಾಂಪಾ ರಾಷ್ಟ್ರೀಯ ಔಷಧಿ ಗಿಡಮೂಲಿಕಾ ಮಂಡಳಿ ನವದೆಹಲಿದು ಒಂದು ನೋಡಲ್ ಏಜೆನ್ಸಿ ಆಗು ಕೆಲಸ ಮಾಡುತ್ತೆ. ಇದರದು ಕೆಲಸ ಕೇಂದ್ರ ಸರ್ಕಾರದು ಏನ್ ಸ್ಕೀಮ್ಸ್ ಇದೆ ಇದನ್ನು ಕೋಆರ್ಡಿನೇಟ್, ಮಾನಿಟರಿಂಗ್ ಮತ್ತು ಇಂಪ್ಲಿಮೆಂಟೇಶನ್ ಮಾಡುತ್ತೆ. ಒಂದು ವಾಕ್ಯದಲ್ಲಿ ಹೇಳಬೇಕಂದ್ರೆ ಕಾಂಪಾ ಒಂದು ಕಾಮನ್ ಪ್ಲಾಟ್ಫಾರ್ಮ್. ಎಲ್ಲಾ ಬೇರೆ ಬೇರೆ ತರದು ಸ್ಟೇಕ್ ಹೋಲ್ಡರ್ಸ್, ಪಾಲ್ದಾರರು ಏನಿದ್ದಾರೆ, ರೈತರು ಏನಿದೆ, ಇಂಡಸ್ಟ್ರೀಸ್, ಕಲೆಕ್ಟರ್ಸ್ ಮತ್ತು ಗೌರ್ಮೆಂಟ್ ಬಾಡೀಸ್, ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಎಲ್ರಿಗೂ ಒಂದು ಕಾಮನ್ ಪ್ಲಾಟ್ಫಾರ್ಮ್ ಕೊಡುತ್ತೆ ಔಷಧಿ ಸಸ್ಯಗಳದು ಅಭಿವೃದ್ಧಿಗಾಗಿ.
1: ಕ್ಯಾಂಪ ಬಗ್ಗೆ ಹೇಳಿದ್ರಿ, ನಮ್ಮ ಕರ್ನಾಟಕದಲ್ಲಿರುವ ಔಷಧಿ ಸಸ್ಯಗಳ ಬಗ್ಗೆ ಮಾಹಿತಿ ನೀಡೋದಾದ್ರೆ.
3: ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ಔಷಧಿ ಸಸ್ಯಗಳು ಇದಾವೆ. ರಾಜ್ಯದಲ್ಲಿ ಸುಮಾರು 4,500 ಹೂ ಬಿಡುವ ಸಸ್ಯ ಪ್ರಭೇದಗಳಿದ್ದು ಅವುಗಳಲ್ಲಿ ಸುಮಾರು 1,956 ಪ್ರಭೇದಗಳು ಔಷಧೀಯ ಮೌಲ್ಯ ಹೊಂದಿದವೆ. ಇದರಲ್ಲಿ 1,698 ಔಷಧೀಯ ಸಸ್ಯಗಳು ಕಾಡಲ್ಲಿ ಸಿಗ್ತವೆ. ಉಳಿದಿರುವ ಸಸ್ಯಗಳು ಏನಿದಾವೆ, ಇದು ರೈತರು ಜಮೀನಲ್ಲಿ ಬೆಳೀತಾರೆ ಅಥವಾ ಅರಣ್ಯೇತರ ಪ್ರದೇಶದಲ್ಲಿ ನಮಗೆ ಸಿಗ್ತವೆ. ಉದಾಹರಣೆಗಾಗಿ ಕಾಡಿಂದ ನಮಗೆ ಅಳಲೆ, ತಾರೆ, ಅರ್ಜುನ, ಅಶೋಕ, ಗಾರ್ಸಿನಿಯಾ, ರಾಮಪತ್ರೆ ಇತ್ಯಾದಿ ಸಿಗ್ತವೆ. ಕಲ್ಟಿವೇಟೆಡ್ ಸ್ಪೀಶೀಸ್ ಅಂದ್ರೆ ಜಮೀನ್ಗಳಲ್ಲಿ ಬೆಳೆಸುವ ಸ್ಪೀಶೀಸ್

0: ಇಸ್ ನೋಡಿದಾಗ ನೆಲ್ಲಿಕಾಯಿ, ನುಗ್ಗೆ, ಅಶ್ವಗಂಧ, ಶತಾವರಿ, ತುಲ್ಸಿ, ಆಲ್ಫಾ ಅಲ್ಫಾ, ನೆಲಬೇವು, ಇಂಥವು ಸುಮಾರು 25-30 ಜಾತಿಗಳು ಮುಖ್ಯವಾಗಿ ಜಮೀನುಗಳಲ್ಲಿ ನೋಡಬಹುದು. ಕೊಪ್ಪಳ, ಗದಗ್, ಧಾರವಾಡ, ತುಮಕೂರು ಈ ಜಿಲ್ಲೆಗಳಲ್ಲಿ ಬಹಳಷ್ಟು ರೈತರು ಬೆಳೀತಾ ಇದ್ದಾರೆ. ರಾಜ್ಯದಲ್ಲಿ 200 ಜಾತಿ ಔಷಧಿ ಸಸ್ಯಗಳಿದ್ದಾವೆ. ಇವು ಹೈ ವಾಲ್ಯೂಮ್ ಟ್ರೇಡೆಡ್ ಸ್ಪೀಶೀಸ್ ಅಲ್ಲಿ ಕೌಂಟ್ ಮಾಡಬಹುದು. ಅಂದ್ರೆ 100 metric tons ಗಿಂತ ಹೆಚ್ಚು ಇದರದು ಟ್ರೇಡ್ ಆಗುತ್ತೆ. 72% ಸ್ಪೀಶೀಸ್ ಏನ್ ನಮ್ಗೆ ಬರ್ತವೆ, ಅವು ಅಂದ್ರೆ ಕಾಡಿಂದ ನಮ್ಗೆ ಸಿಗ್ತವೆ.
1: ಈಗ ನೀವು ಹೇಳಿದ್ರಿ ಒಂದಷ್ಟು ಔಷಧೀಯ ಗಿಡಗಳು ಅರಣ್ಯದಲ್ಲಿ ಸಿಗತ್ತೆ, ಒಂದಷ್ಟನ್ನ ರೈತರು ಬೆಳೀತಾರೆ ಅಂತ ಹೇಳಿದ್ರಿ. ರೈತರು ಔಷಧೀಯ ಸಸ್ಯಗಳ ಕೃಷಿಯತ್ತ ಯಾಕೆ ಬರಬೇಕು ಅಂತ ಹೇಳ್ತೀರಾ? ಯಾಕೆಂತಂದ್ರೆ ಎಲ್ಲಾ ಔಷಧೀಯ ಸಸ್ಯಗಳು ಎಲ್ಲಾ ಪ್ರದೇಶದಲ್ಲೂ ಬೆಳೆಯಲ್ಲ, ಹಾಗಾಗಿ ರೈತರು ಯಾಕೆ ಈ ಫೀಲ್ಡ್ ಗೆ ಬರಬೇಕು?
0: ರೈತರು ಔಷಧಿ ಸಸ್ಯಗಳ ಬೆಳೆಸಿದ್ರೆ ಅವ್ರಿಗೆ ಒಂದು ಪರ್ಯಾಯ ಆದಾಯ ಸಿಗುವ ಅವಕಾಶ ಇರುತ್ತೆ. ಈಗ ನಾವು ನೋಡ್ತಾ ಇದೀವಿ ಬರಗಾಲ ಬಂದಿದೆ, ಈ ಔಷಧಿ ಸಸ್ಯಗಳಿಗೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ, ಒಂದೆರಡು ಮಳೆ ಆದ್ರೆ ಸಾಕು ಇವು ಬೆಳೀತವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಒಂದು ಪರ್ಯಾಯ ಆದಾಯ ಸಿಕ್ಕುವಂತ ಅವಕಾಶ ಇರುತ್ತೆ. ಜೊತೆನಲ್ಲಿ ಅರಣ್ಯದಿಂದ ಏನು ಔಷಧಿ ಸಸ್ಯಗಳ ಸಂಗ್ರಹಣೆ ಆಗ್ತಾ ಇದೆ ಅದರದು ಮಾತ್ರ ಒಂದು ಕಮ್ಮಿ ಮಾಡಬಹುದು. ನಾವು ಕರ್ನಾಟಕದಲ್ಲಿ ವಿವಿಧ ರೀತಿಯ ಹವಾಮಾನ, ನೀರು, ಮಣ್ಣು ಔಷಧಿ ಸಸ್ಯಗಳ ಕೃಷಿಗೆ ಪೂರಕವಾಗಿದೆ. ಈ ಕಾರಣಕ್ಕಾಗಿ ವಿವಿಧ ಕೃಷಿ ಹವಾಮಾನ ಪ್ರದೇಶಗಳಿಗೆ ಹೊಂದುವ ಸಸ್ಯಗಳ ಕೃಷಿಯನ್ನು ಪ್ರಾಧಿಕಾರದಿಂದ ಉತ್ತೇಜಿಸಲಾಗುತ್ತಿದೆ. ಕಾಂಪನಿಂದ ನಾವು ಒಂದು ಪ್ಯಾಕೇಜ್ ಆಫ್ ಪ್ರಾಕ್ಟೀಸಸ್ ಅಂತ ಒಂದು ಪುಸ್ತಕವನ್ನು ಮಾಡಿದ್ದೀವಿ. ಇದರಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಯಾವ ತರ ಜಾತಿಯ ಔಷಧಿ ಸಸ್ಯಗಳನ್ನು ಬೆಳೆಸಬಹುದು ಅಂತ ನಾವು ಬರೆದಿದ್ದೀವಿ. ಇದರ ಜೊತೆನಲ್ಲಿ ಗುಡ್ ಅಗ್ರಿಕಲ್ಚರ್ ಅಂಡ್ ಕಲೆಕ್ಷನ್ ಪ್ರಾಕ್ಟೀಸಸ್ ಅಂತ GACP ಅಂತಾನು ಒಂದು ನಾವು ಪುಸ್ತಕ ಮಾಡಿದ್ದೀವಿ. ಅರಣ್ಯದಿಂದ ನಮ್ಗೆ ಏನು ಸಸ್ಯಗಳು ಸಿಗ್ತಾ ಇದ್ದಾವೆ ಅದು ಸಾಕಾಗ್ತಾ ಇಲ್ಲ, ಡಿಮಾಂಡ್ ಹೆಚ್ಚಾಗ್ತಾ ಇದೆ. ಈ ಸಂದರ್ಭದಲ್ಲಿ ರೈತರು ಔಷಧಿ ಸಸ್ಯಗಳನ್ನು ಬೆಳೆಸಿದ್ರೆ ಇಂಡಸ್ಟ್ರಿ ಡಿಮಾಂಡ್ ಫುಲ್ಫಿಲ್ ಮಾಡಬಹುದು.
1: ನೀವು ಹೇಳಿದ್ರಿ ರೈತರು ಬೆಳಿಬಹುದು ಅಂತ, ಅದು ಒಂದು ಕಡೆ, ಆದ್ರೆ ಇನ್ನೊಂದು ಕಡೆ ಹೇಳಿದ್ರಿ ಅರಣ್ಯದಲ್ಲಿ ಕೂಡ ಔಷಧಿ ಸಸ್ಯಗಳು ಲಭ್ಯವಿದೆ ಅಂತ. ಈ ಅರಣ್ಯದಲ್ಲಿ ಸಿಗುವಂತ ಔಷಧಿ ಸಸ್ಯಗಳನ್ನ ಯಾರು ಸಂಗ್ರಹಿಸಬಹುದು, ಇದಕ್ಕೆ ಏನು ಕ್ರಮಗಳನ್ನ ತಗೊಳ್ಬೇಕಾಗತ್ತೆ?
0: ಅರಣ್ಯದಲ್ಲಿ ಬೆಳೀತಿರುವ ಔಷಧಿ ಸಸ್ಯಗಳನ್ನು ಸಂಗ್ರಹಿಸಬೇಕಂದ್ರೆ ಅದರ ಬಗ್ಗೆ ಅರಿವು ಇರಬೇಕು ಮತ್ತು ಅದು ಹೇಗೆ ಸುಸ್ಥಿರ ಸಂಗ್ರಹಣೆ ಮಾಡಬೇಕು ಅಂತ ಗೊತ್ತಿರಬೇಕು. ಪಾರಂಪರಿಕ ವೈದ್ಯರು ಇದನ್ನು ಮಾಡಬಹುದು, ಗ್ರಾಮ ಅರಣ್ಯ ಸಮಿತಿ ಜನ ಮಾಡಬಹುದು, ಅಥವಾ ಲ್ಯಾಂಪ್ ಸೊಸೈಟಿ ಏನು ಹೇಳ್ತೀವಿ, ಲಾರ್ಜ್ ಸ್ಕೇಲ್ ಆದಿವಾಸಿ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟೀಸ್, ಇವರು ಹೋಗಿ ಡಿವಿಷನಲ್ ಫಾರೆಸ್ಟ್ ಆಫೀಸಸ್ ಏನಿದ್ದಾವೆ ಅಲ್ಲಿ ಅರ್ಜಿ ಕೊಟ್ಟು ಫಸ್ಟ್ ಕಲೆಕ್ಷನ್ಗೆ ಇವರು ಪರ್ಮಿಷನ್ ತಗೋಬೇಕು, ಆಮೇಲೆ ಟ್ರೇಡಿಂಗ್ಗೆ ಅಥವಾ ಟ್ರಾನ್ಸ್ಪೋರ್ಟ್ಗೆ ಇವರು ಪರ್ಮಿಷನ್ ತಗೊಂಡು ಇದನ್ನು ಮಾರಬಹುದು. ಪ್ರಾಪರ್ ಪರ್ಮಿಟ್ ಜೊತೆನಲ್ಲಿ ತಗೊಂಡು ಹೋದಾಗ ನಮಗೆ ಒಳ್ಳೆ ಬೆಳೆ ಸಿಗುತ್ತೆ. ನಾವು ಏನು ಸಂಗ್ರಹಣೆ ಮಾಡಿದ್ದೀವಿ ಅದಕ್ಕೆ ಒಳ್ಳೆ ಬೆಳೆ ಸಿಗುವ ಅವಕಾಶ ಇರುತ್ತೆ.
1: ಅಂದ್ರೆ ಸಾಗಾಟ ಮತ್ತು ಮಾರಾಟಕ್ಕೆ ಕೂಡ ಇದು ಅನುಕೂಲವಾಗುತ್ತೆ, ಯಾಕೆಂದ್ರೆ ಪರ್ಮಿಷನ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇಂದಾನೇ ಸಿಗೋದ್ರಿಂದ ಅಲ್ಲಿ ಏನು ತೊಂದರೆ ಆಗಲ್ಲ ಅನ್ನೋದನ್ನ ಹೇಳ್ತಾ ಇದ್ರ. ಇನ್ನು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ ಎದುರಿಸ್ತಾ ಇರುವಂತಹ ಪ್ರಮುಖ ಸಮಸ್ಯೆಗಳ ಏನು?
0: ಔಷಧಿ ಸಸ್ಯಗಳ ಕ್ಷೇತ್ರ ಏನಿದೆ ಇನ್ನು ಸಾಕಷ್ಟು ಡೆವಲಪ್ ಆಗಬೇಕು, ಪ್ರೈಮರಿ ಸ್ಟೇಜ್ ಅಲ್ಲಿ ಇದೆ. ಒಂದು ಈಗಾಗಲೇ ನಾವು ಮಾತಾಡಿದ್ದೀವಿ ಸಂಗ್ರಹಣೆ ಮತ್ತು ಅರಣ್ಯ ಮೂಲದ ಪೂರೈಕೆ ಬಗ್ಗೆ ಮಾತಾಡಿದ್ದೀವಿ. ಎರಡನೇದು ಇದರಲ್ಲಿ ಸಾಕಷ್ಟು ಸತಿ ನಾವು ಏನ್ ನೋಡಬಹುದು ಅಕ್ರಮ ಸಂಗ್ರಹಣೆ ಮತ್ತು ವ್ಯಾಪಾರ ಆಗುತ್ತೆ ಅವೈಜ್ಞಾನಿಕವಾಗಿ ಸಂಗ್ರಹಣೆ. ಮಾರ್ಕೆಟ್ ಅಂಡ್ ಡಿಮಾಂಡ್ ನೋಡಿದಾಗ ವ್ಯವಸ್ಥಿತ ಮಾರುಕಟ್ಟೆ ಇಲ್ಲ, ಬೇಡಿಕೆ ಮಾಹಿತಿನೂ ಇಲ್ಲ, ಇಂಡಸ್ಟ್ರಿಗೆ ಎಷ್ಟು ಬೇಕು ಅಥವಾ ರೈತರು ಎಷ್ಟು ಬೆಳೀತಾ ಇದ್ದಾರೆ ಅದರ ಬಗ್ಗೆ ಮಾಹಿತಿ ಇಲ್ಲ, ಕನಿಷ್ಠ ಬೆಂಬಲ ಬೆಲೆ ಏನ್ ಹೇಳ್ತೀವಿ ಅದೂ ಔಷಧಿ ಸಸ್ಯಗಳಿಗೆ ಇನ್ನೂ ಇಲ್ಲ. ಮತ್ತೆ ಇಂಡಸ್ಟ್ರೀಸ್ ಫಾರ್ಮರ್ಸ್ ಹತ್ರ ಹೋದಾಗ ಸುಮಾರು ಸತಿ ಬೈಬ್ಯಾಕ್ ಗ್ಯಾರಂಟಿ ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಇದನ್ನು ಇನ್ನೂ ಪಿಕಪ್ ಆಗಬೇಕು ಔಷಧಿ ಸಸ್ಯಗಳ ಕ್ಷೇತ್ರದಲ್ಲಿ. ಕಟಾವು ಮಾಡಿದ ನಂತರ ಅದನ್ನು ಹೇಗೆ ನಿರ್ವಹಣೆ ಮಾಡಬೇಕು ಇದರ ಬಗ್ಗೆ ಅರಿವು ಆಗಬೇಕು. ಔಷಧಿಯ ಕ್ಷೇತ್ರದಲ್ಲಿ ಸರ್ಟಿಫಿಕೇಶನ್ ಬೇಕಾಗುತ್ತೆ. ಮೂಲ ಸೌಕರ್ಯ ಮತ್ತು ಗುಣಮಟ್ಟ ನೋಡಿದಾಗ ಪ್ರಾಥಮಿಕ ಸಂಸ್ಕರಣಾ ಕೇಂದ್ರಗಳು ಅದು ಕೊರತೆ ಇದೆ. ಎಲ್ಲಿ ಸ್ಟೋರ್ ಮಾಡಬೇಕು ಅಂತ ಸುಮಾರು ಸತಿ ರೈತರುಗಳಿಗೆ ಗೊತ್ತಿರಲ್ಲ, ಅವ್ರು ಹಾಗೆ ಅವ್ರ ಜಮೀನಲ್ಲಿ ಕೆಳಗೆ ಇಟ್ಟಿರ್ತಾರೆ, ಆವಾಗ ಅದರದ್ದು ಕ್ವಾಲಿಟಿ ಡಿಗ್ರೇಡ್ ಆಗ್ಬಿಡುತ್ತೆ. ಮತ್ತು ಒಳ್ಳೆ ಗುಣಮಟ್ಟದ ಬೀಜಗಳು ಸಸಿಗಳು ಎಲ್ಲಿ ಸಿಗುತ್ತೆ ಅಂತ ರೈತರುಗಳಿಗೆ ಗೊತ್ತಿರಲ್ಲ. ಮೆಡಿಸಿನಲ್ ಪ್ಲಾಂಟ್ಸ್ ಟೆಸ್ಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ, ಅಂದ್ರೆ ಲ್ಯಾಬ್ಗೆ ಹೋಗ್ಬಿಟ್ಟು ಅದರಲ್ಲಿ ಏನೇನು ಕ್ವಾಲಿಟೀಸ್ ಇದೆ, ಅದರಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಇದಾವೆ ಅಂತ ನೋಡಬೇಕು ಲ್ಯಾಬ್ಗೆ ಹೋಗಿ. ಇದು ಟೆಸ್ಟಿಂಗ್ ಫೆಸಿಲಿಟೀಸ್ ಒಂದು ತುಂಬಾ ಕಾಸ್ಟ್ಲಿ ಇದೆ, ಎರಡನೇದು ಲ್ಯಾಬೊರೇಟರೀಸ್ನು ತುಂಬಾ ಕಮ್ಮಿ ಇದಾವೆ.
1: ಸೊ ಸಾಕಷ್ಟು ಸಮಸ್ಯೆಗಳು ಪ್ರಮುಖವಾಗಿ ಎದ್ದು ಕಾಣ್ತಾ ಇದೆ. ಹಾಗಾದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಪ್ರಾಧಿಕಾರದಿಂದ ಯಾವ ಕ್ರಮಗಳನ್ನ ಕೈಗೊಳ್ಳಲಾಗಿದೆ?
0: ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಂದ್ರ ಸರ್ಕಾರದಿಂದ ಒಂದು ಇಂಟಿಗ್ರೇಟೆಡ್ ಫಾರ್ವರ್ಡ್ ಬ್ಯಾಕ್ವರ್ಡ್ ಲಿಂಕೇಜ್ ಪ್ರಾಜೆಕ್ಟ್ ಅಂತ ಶುರು ಮಾಡಿದೀವಿ. ಇದು ಹಬ್ ಅಂಡ್ ಸ್ಪೋಕ್ ಮಾಡೆಲ್ ಅಲ್ಲಿ ನಾವು ಮಾಡ್ತಾ ಇದೀವಿ. ಏನಂದ್ರೆ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಜಿಲ್ಲಾ ಕೇಂದ್ರ ಸ್ಥಾನ ಅಥವಾ ತಾಲೂಕು ಕೇಂದ್ರ ಸ್ಥಾನಗಳಲ್ಲಿ ನಾವು ಸಣ್ಣ ಸಣ್ಣದು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಮಾಡ್ತಾ ಇದೀವಿ. ಅಂದ್ರೆ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಇಂತಹ ಫೆಸಿಲಿಟೀಸ್ ನಾವು ರೈತರಿಗೆ ಕೊಡ್ತೀವಿ.

0: ಮುಖ್ಯವಾಗಿ ಎಫ್ ಪಿ ಓಸ್ಗೆ ಕೊಡ್ತಾ ಇದೀವಿ, ಫಾರ್ಮ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅವ್ರ ಕಂಪನೀಸ್ ಏನಿದಾವೆ ಅವ್ರಿಗೆ ಕೊಡ್ತಾ ಇದೀವಿ. ಇದರ ಜೊತೆನಲ್ಲಿ ಕಾಮನ್ ದೊಡ್ಡದು ಒಂದು ಪ್ರೊಸೆಸಿಂಗ್ ಫೆಸಿಲಿಟಿ ನಾವು ಎಸ್ಟಾಬ್ಲಿಷ್ ಮಾಡಕ್ಕೆ ನೋಡ್ತಾ ಇದೀವಿ. ಅದಕ್ಕೆ ನಾವು ಹಬ್ ಅಂತ ಕರಿತಾ ಇದೀವಿ. ಹಬ್ ಅಲ್ಲಿ ವಾಷಿಂಗ್, ಕ್ಲೀನಿಂಗ್, ಗ್ರೇಡಿಂಗ್ ಜೊತೆನಲ್ಲಿ ಅಡ್ವಾನ್ಸ್ ಫೆಸಿಲಿಟೀಸ್ ಅಂದ್ರೆ ಟೆಸ್ಟಿಂಗ್ ಫೆಸಿಲಿಟೀಸ್, ಕೋಲ್ಡ್ ಸ್ಟೋರೇಜ್, ಆಕ್ಷನ್, ಲಾರ್ಜ್ ಸ್ಕೇಲ್ ವೇರ್ ಹೌಸಸ್, ಇಂಥ ಫೆಸಿಲಿಟೀಸ್ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಈಗಾಗಲೇ ನಾವು ಗದಗ್ ಜಿಲ್ಲೆಯಲ್ಲಿ, ಧಾರವಾಡ ಜಿಲ್ಲೆಯಲ್ಲಿ ಮತ್ತೆ ತುಮಕೂರು ಜಿಲ್ಲೆಯಲ್ಲಿ ಇಂಥವು ಪ್ರೈಮರಿ ಪ್ರೊಸೆಸಿಂಗ್ ಫೆಸಿಲಿಟೀಸ್ ಕೊಟ್ಟಿದ್ದೀವಿ. ಅದೇ ತರ ಒಳ್ಳೆ ಗುಣಮಟ್ಟದ ಸಸಿ ರೈತರಿಗೆ ಸಿಗಬೇಕು ಅಂತ ನಾವು ಕೆಲವೊಂದು ಭಾಗದಲ್ಲಿ ನಾವು ನರ್ಸರೀಸ್ ಕೊಟ್ಟಿದ್ದೀವಿ. ಇದೇ ಕಾರ್ಯಕ್ರಮದಲ್ಲಿ ನಾವು ಟೆಸ್ಟಿಂಗ್ ಅಂಡ್ ಸರ್ಟಿಫಿಕೇಶನ್ ಶುರು ಮಾಡಿದ್ದೀವಿ. ಎರಡನೇ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಇದು ಸೆಪ್ಟೆಂಬರ್ 18-20 ಕರ್ನಾಟಕ ಚಿತ್ರಕಲಾ ಪರಿಷತ್ ಕುಮಾರ್ ಕೃಪಾ ರಸ್ತೆ ಬೆಂಗಳೂರಲ್ಲಿ ಆಯೋಜಿಸಲಿದೆ. 35 ಔಷಧಿಗಳನ್ನು ಎಪಿಎಂಸಿಯಲ್ಲಿ ಸೇರಿಸಬೇಕು ಅಂತ ಸರ್ಕಾರ ಹಂತದಲ್ಲಿ ಕ್ರಮ ತೆಗೆದುಕೊಳ್ತಾ ಇದ್ದಾರೆ. ಕಾಂಪ ಈ ಬಂತ ಒಂದು ಹೊಸದು ಒಂದು ವೆಬ್ಸೈಟ್ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಈ ವೆಬ್ಸೈಟ್ ನಲ್ಲಿ ಎಲ್ಲಾ ರೈತರು, ಯಾರ್ಯಾರು ನರ್ಸರಿ ಬೆಳೆಸ್ತಾ ಇದ್ದಾರೆ, ಅವರು, ವ್ಯಾಪಾರಿಗಳು, ಕೈಗಾರಿಕೆಗಳು ಮತ್ತು ಖರೀದಿದಾರರು, ಅವರೆಲ್ಲ ಒಂದು ಕಾಮನ್ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದು ರಿಜಿಸ್ಟರ್ ಮಾಡಿಕೊಂಡು ಕನೆಕ್ಟ್ ಮಾಡ್ಕೋಬಹುದು. ಇದರಿಂದ ನಮಗೆ ಒಂದು ಡಿಜಿಟಲ್ ಟ್ರೇಸಬಿಲಿಟಿ ಸಿಗುತ್ತೆ, ಸಪ್ಲೈ ಚೈನ್ ಇನ್ಫಾರ್ಮೇಶನ್ ನಮಗೆ ಸಿಗುತ್ತೆ, ಮತ್ತೆ ರೈತರಿಗೆ ಅಥವಾ ಇಂಡಸ್ಟ್ರೀಸ್ಗೆ ಅವ್ರವ್ರದ್ದು ಡಿಮಾಂಡ್ಸ್ ಏನಿದೆ ಅದನ್ನು ಪೂರೈಸಕ್ಕೆ ನಮಗೆ ಒಂದು ಅವಕಾಶ ಸಿಗುತ್ತೆ.
1: ಈ ರೈತರು ಔಷಧೀಯ ಮತ್ತು ಸುಗಂಧ ಸಸ್ಯಗಳನ್ನ ಆರ್ಟಿಸಿ ವ್ಯವಸ್ಥೆಗೆ ಹೇಗೆ ಸೇರಿಸಬಹುದು?
0: ಇದು ಆರ್ಟಿಸಿಯಲ್ಲಿ ಹೇಗೆ ಬರ್ತವೆ ಅಂದ್ರೆ, ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ನಡೆಯುತ್ತೆ. ಫ್ರೂಟ್ಸ್ ಆಪ್ ಅಂತ ಒಂದು ಅಪ್ಲಿಕೇಶನ್ ಇದೆ, ಅದರ ಮುಖಾಂತರ ಒಂದು ವರ್ಷದಲ್ಲಿ 4 ಸತಿ ಕ್ರಾಪ್ ಸರ್ವೆ ಆಗುತ್ತೆ. ಕ್ರಾಪ್ ಸರ್ವೆಯಲ್ಲಿ ಪ್ರೈವೇಟ್ ಸರ್ವೇಯರ್ಸ್ ಬಂದು ನಿಮ್ಮ ಜಮೀನ್ಗೆ ವಿಸಿಟ್ ಮಾಡಿಬಿಟ್ಟು ನೀವು ಏನ್ ಬೆಳೆಸ್ತಾ ಇದ್ದೀರಾ ಅದನ್ನು ಅವರು ಫ್ರೂಟ್ಸ್ ಆಪ್ ನಲ್ಲಿ ಆ ಸಸಿನ ಸೆಲೆಕ್ಟ್ ಮಾಡಿಬಿಟ್ಟು ಎಂಟ್ರಿ ಮಾಡಿಕೊಂಡು ಹೋಗ್ತಾರೆ. ಈಗ ನಾವು 122 ಮೆಡಿಸಿನಲ್ ಮತ್ತು ಅರೋಮ್ಯಾಟಿಕ್ ಪ್ಲಾಂಟ್ಸ್ ಅನ್ನು ಫ್ರೂಟ್ಸ್ ಆಪ್ ನಲ್ಲಿ ಎಂಟ್ರಿ ಮಾಡಿಸಿದ್ವಿ. ಇದರಿಂದ ಏನಾಗುತ್ತೆ, ರೈತರ ಜಮೀನ್ಗೆ ಪ್ರೈವೇಟ್ ಸರ್ವೇಯರ್ಸ್ ಯಾವಾಗ ಬರ್ತಾರೆ ಅವರು ರೈತರ ಜೊತೆ ಮಾತಾಡಿಬಿಟ್ಟು ಯಾವ ಔಷಧಿ ಸಸ್ಯ ಇದೆ ಅಂತ ನೋಡಿಕೊಂಡು ಅವರು ಫ್ರೂಟ್ಸ್ ಆಪ್ ಅಲ್ಲಿ ಅದನ್ನು ಎಂಟ್ರಿ ಮಾಡ್ಕೋಬಹುದು. ಇದರ ಜೊತೆನಲ್ಲಿ ರೈತರು ಸಹ ಫ್ರೂಟ್ಸ್ ಆಪ್ ಅನ್ನು ಡೌನ್ಲೋಡ್ ಮಾಡಿಬಿಟ್ಟು ಅವರವ್ರ ಸ್ಮಾರ್ಟ್ ಫೋನ್ಸ್ ಅಲ್ಲಿ, ಮೊಬೈಲ್ ಫೋನ್ಸ್ ಅಲ್ಲಿ ಡೌನ್ಲೋಡ್ ಮಾಡಿಬಿಟ್ಟು ಅವರೇ ಖುದ್ದಾಗಿ ನಾನು ಇದನ್ನು ಬೆಳೀತಾ ಇದ್ದೀವಿ ಅಂತ ಅವರು ಎಂಟ್ರಿ ಮಾಡ್ಕೋಬಹುದು. ಇದರಿಂದ ಸಾಕಷ್ಟು ಲಾಭಗಳಿದಾವೆ ರೈತರಿಗೆ. ಏನಂದ್ರೆ, ಮೊದಲನೇದು ನಮ್ಗೆ ಅಧಿಕೃತ ದಾಖಲೆ ಸಿಗುತ್ತೆ, ನಮ್ಗೆ ಯಾರ್ಯಾರು ಏನೇನು ಬೆಳೆಸ್ತಾ ಇದ್ದಾರೆ ಅಂತ. ಮತ್ತೆ ಆರ್ಟಿಸಿಯಲ್ಲಿ ಎಂಟ್ರಿ ಆಗ್ತಿರೋದ್ರಿಂದ ಅವ್ರಿಗೆ ಸರ್ಟಿಫಿಕೇಟ್ ಆಫ್ ಆರಿಜಿನ್ ಅಂದ್ರೆ ಈ ಔಷಧಿ ಸಸ್ಯ ಎಲ್ಲಿಂದ ಬರ್ತಾ ಇದ್ದಾವೆ ಅಂತ ಇಂಡಸ್ಟ್ರೀಸ್ಗೆ ಒಂದು ಸರ್ಟಿಫಿಕೇಟ್ ಆಫ್ ಆರಿಜಿನ್ ಈಸಿಯಾಗಿ ಸಿಗುತ್ತೆ. ಇದರಿಂದ ರೈತರಿಗೆ ಒಳ್ಳೆ ಬೆಳೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಇದರಿಂದ ಅವರು ಕ್ರಾಪ್ ಲೋನ್ ಪಡೆಯಬಹುದು, ಇನ್ಶೂರೆನ್ಸ್ಗೆ ಅಪ್ಲೈ ಮಾಡಬಹುದು.
1: ಸೊ ಹಾಗಾಗಿ ರೈತರಿಗೆ ಆರ್ಟಿಸಿಯಲ್ಲಿ ಬಂದ್ಬಿಟ್ರೆ ಅವ್ರಿಗೆ ಅನುಕೂಲ ಆಗುತ್ತೆ. ಈ ಔಷಧೀಯ ಸಸ್ಯ ಕ್ಷೇತ್ರದಲ್ಲಿ ನಮ್ಮ ಯುವ ಪೀಳಿಗೆಗೆ ಏನು ಅವಕಾಶಗಳಿದೆ, ಹಾಗೆಯೇ ಸಾರ್ವಜನಿಕರು ಈ ನಿಮ್ಮ ಪ್ರಾಧಿಕಾರದ ಜೊತೆಗೆ ಹೇಗೆ ಕೈ ಜೋಡಿಸಬೇಕು ಅಂತ ಹೇಳ್ತೀರಾ?
0: ಒಂದು, ಅವರು ನಮ್ಮ ಜೊತೆನಲ್ಲಿ ಸಂಪರ್ಕದಲ್ಲಿ ಇದ್ದು ಔಷಧಿ ಸಸ್ಯಗಳನ್ನು ಅವ್ರವ್ರ ಜಮೀನುಗಳಲ್ಲಿ ಬೆಳೆಸಬಹುದು, ಅಥವಾ ಅವರು ಆಸ್ ಎನ್ ಇಂಡಸ್ಟ್ರಿ ಅವರು ಬೆಳಿಬೇಕಂತ ಅನ್ಕೊಂಡ್ರೆ ಆಯುಷ್ ಇಂಡಸ್ಟ್ರೀಸ್ ಅಲ್ಲಿ ಅವ್ರ ಸ್ಟಾರ್ಟ್ಅಪ್ ಶುರು ಮಾಡಬಹುದು. ಇದು ನಾನು ಹೇಳ್ದಂಗೆ ಆಲ್ಮೋಸ್ಟ್ 15-18% ಗ್ರೋತ್ ನೋಡ್ತಾ ಇದೆ ಈ ಕ್ಷೇತ್ರ. ಎಕ್ಸ್ಪೋರ್ಟ್ ಅಲ್ಲಿ ಹೋಗ್ಬೋದು. ಎಕ್ಸ್ಪೋರ್ಟ್ಸ್ ನಮ್ಮ ಹತ್ರ ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ಬರ್ತಾರೆ, ಮತ್ತೆ ಇಂಡಸ್ಟ್ರೀಸ್ ಬರ್ತವೆ. ಕರ್ನಾಟಕದಿಂದ ನಮ್ಗೆ ಈ ಎಲ್ಲ ಔಷಧಿ ಸಸ್ಯಗಳು ಬೇಕಂತ ಕೇಳ್ತಾ ಇರ್ತಾರೆ. ಅವಾಗ ಯುವ ಪೀಳಿಗೆಗಳಿಗೆ ಎಕ್ಸ್ಪೋರ್ಟ್ ಆಪರ್ಚುನಿಟೀಸ್ ಸಿಗ್ಬೋದು. ಇದರಿಂದ ಜನರಲ್ ಪಬ್ಲಿಕ್ ಬಗ್ಗೆ ಮಾತಾಡಿದಾಗ, ಕಂಪ ರೈತರ ಜೊತೆನಲ್ಲಿ ಸಂಗ್ರಾಹಕರು, ವ್ಯಾಪಾರಿಗಳು, ಕೈಗಾರಿಕೆಗಳು, ಸಂಶೋಧನಾ ಸಂಸ್ಥೆಗಳು, ಇವರೆಲ್ಲರೂ ಜೊತೆನಲ್ಲಿ ನಾವು ಕೈ ಜೋಡಿಸಿ ಕೆಲಸ ಮಾಡ್ತಾ ಇರ್ತೀವಿ. ಸೊ ಇದರಲ್ಲಿ ಈ ಪ್ರಾಧಿಕಾರದ್ದು ಏನ್ ರಿಕ್ವೆಸ್ಟ್ ಅಂದ್ರೆ, ಡೇಟಾದು ಕೊರತೆ ಇರೋದ್ರಿಂದ ಮತ್ತು ಒಬ್ಬೊಬ್ರದ್ದು ಲಿಂಕೇಜ್ ಅಷ್ಟು ಸ್ಟ್ರಾಂಗ್ ಆಗಿ ಇಲ್ದಿರೋದ್ರಿಂದ ನಾವು ಏನ್ ವೆಬ್ಸೈಟ್ ಕ್ರಿಯೇಟ್ ಮಾಡ್ತಾ ಇದೀವಿ ಅದರಲ್ಲಿ ರಿಜಿಸ್ಟರ್ ಆಗಿ. ಇದರಿಂದ ನಮ್ಗೆ ಏನಾಗುತ್ತೆ, ಡೇಟಾ ಶೇರಿಂಗ್ ಈಸಿ ಆಗುತ್ತೆ. ಏನ್ ಎಕ್ಸ್ಪೋ ಮಾಡ್ತಾ ಇದೀವಿ, ಏನ್ ಆಕ್ಷನ್ ಮಾಡ್ತಾ ಇದೀವಿ, ಏನ್ ಎಕ್ಸ್ಪೋಜರ್ ವಿಸಿಟ್ಸ್ಗೆ ನಾವು ಬೇರೆ ಬೇರೆ ರಾಜ್ಯಗಳಿಗೆ, ಪ್ರದೇಶಗಳಿಗೆ ಕರ್ಕೊಂಡು ಹೋಗ್ತಾ ಇದೀವಿ, ಅದರಲ್ಲೂ ಸಹ ನಮ್ಮ ಜೊತೆನಲ್ಲಿ ಕೈ ಜೋಡಿಸಿ ಪಾರ್ಟಿಸಿಪೇಟ್ ಮಾಡಿ. ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್ ಇದಾವೆ, ಸಾಕಷ್ಟು ಇದರಲ್ಲಿ ಟೆಕ್ನಿಕಲ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ, ರಿಸರ್ಚ್ ಆಕ್ಟಿವಿಟೀಸ್ ಆಗ್ತಾ ಇರ್ತವೆ. ಇದು ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ಬಿಟ್ಟು ಈ ಟೆಕ್ನಾಲಜಿ ನೀವೇನು ಡೆವಲಪ್ ಮಾಡ್ತಾ ಇದ್ದೀರಾ, ಇದು ಎಕ್ಸ್ಟೆನ್ಷನ್ ಆಕ್ಟಿವಿಟೀಸ್ ಜೊತೆನಲ್ಲಿ ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಬೇಕು ಅಂತ ನಾನು ಕೋರ್ಕೊಳ್ತೀನಿ. ಅದರ ಜೊತೆ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ದು ಬಹಳ ಮುಖ್ಯವಾದ ಒಂದು ರೋಲ್ ಇದೆ ಇದರಲ್ಲಿ, ಈ ಸೆಕ್ಟರಲ್ಲಿ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ಬೋದು, ಆಯುಷ್ ಇರ್ಬೋದು, ಅಗ್ರಿಕಲ್ಚರ್, ಹಾರ್ಟಿಕಲ್ಚರ್ ಇರ್ಬೋದು, ಟ್ರೈಬಲ್ ವೆಲ್ಫೇರ್ ಇರ್ಬೋದು, ಇವರೆಲ್ಲರೂ ಒಂದು ಅರಿವು ಕೊಡಬೇಕು ರೈತರಿಗೆ, ಅಥವಾ ಕಾಡಿಂದ ಯಾರು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಬಗ್ಗೆ ಜಾಗೃತಿ ಮೂಡಿಸಬೇಕು. ಟ್ರೇಡಿಂಗ್ ಹೇಗೆ ಮಾಡಬೇಕು ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು, ಇನ್ಫಾರ್ಮೇಶನ್ ಕೊಡಬೇಕು. ಲ್ಯಾಂಪ್ಸ್ ಇದಾವೆ, ಒಂದೊಂದು ಕೇಂದ್ರಸ್ ಇದಾವೆ, ಅವ್ರದ್ದು ಏನು ಪ್ರೊಡಕ್ಟ್ಸ್ ಇದಾವೆ, ಸಾಕಷ್ಟು ಅವ್ರದ್ದು ಒರಿಜಿನಲ್ ಪ್ಯೂರ್ ಪ್ರೊಡಕ್ಟ್ಸ್ ಇರ್ತವೆ. ನಮ್ದು ಎಕ್ಸ್ಪೋ ಅಲ್ಲಿ ಬಂದು ಅವ್ರು ಡಿಸ್ಪ್ಲೇ ಮಾಡಿದ್ರೆ ಅವ್ರದ್ದು ಸೇಲ್ ಚೆನ್ನಾಗಿ ಆಗ್ಬೋದು ಅಂತ

0: ನಾನು ಹೇಳ್ತೀನಿ.
1: ಕೇಳಿದ್ರಲ್ಲ ಕೇಳುಗರೆ, 18ರಿಂದ ಫಾರೆಸ್ಟ್ ಅಂಡ್ ಫಾರ್ಮ್ ಹರ್ಬಲ್ ಎಕ್ಸ್ಪೋ 2026 ಬೆಂಗಳೂರಿನ ಚಿತ್ರಕಲಾ ಪರಿಷತ್ನಲ್ಲಿ ಆಯೋಜನೆ ಆಗ್ತಾ ಇದೆ. ಸೊ ನಿಮ್ಮ ನಿಮ್ಮ ಪ್ರಾಡಕ್ಟ್ ಗಳನ್ನ ಇಲ್ಲಿ ಬಂದು ನೀವು ಪ್ರದರ್ಶಿಸಬಹುದು, ಹಾಗಾಗಿ ನಮ್ಮ ಜೊತೆ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇದ್ದಾರೆ IFS ಅರ್ಸಲನ್ ಅವರು. ಔಷಧೀಯ ಸಸ್ಯಗಳ ಸಂರಕ್ಷಣೆ, ನಮ್ಮ ಅರಣ್ಯ ಹಾಗೂ ವನಗಳ ರಕ್ಷಣೆ ಕೇವಲ ಸರ್ಕಾರಿ ಸಂಸ್ಥೆಗಳ ಕೆಲಸವಲ್ಲ, ಅದು ನಮ್ಮ ನಿಮ್ಮೆಲ್ಲರ ಜವಾಬ್ದಾರಿ ಕೂಡ. ಹೌದು, ಸಾಕಷ್ಟು ರೀತಿಯ ಉದ್ಯೋಗವನ್ನ ಒದಗಿಸುತ್ತೆ ಈ ಸಸ್ಯ ಕ್ಷೇತ್ರ ಅಂತ ಹೇಳ್ತಾ ಇದ್ದಾರೆ. ಆದಾಯದ ಜೊತೆಗೆ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರ ಅಭಿವೃದ್ಧಿಗೂ ನಾವು ಕೊಡುಗೆಯನ್ನ ನೀಡಬಹುದು. ಈ ರೀತಿಯಲ್ಲಿ ಸಂಸ್ಥೆಗಳ ಜೊತೆಗೆ ಇಲಾಖೆಗಳ ಜೊತೆಗೆ ನಾವು ಕೂಡ ಕೈ ಜೋಡಿಸಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದಲ್ಲಿ ಇಷ್ಟೆಲ್ಲ ಮಾಹಿತಿ ನೀಡಿದ ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕೆ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಅರಸಲನ್ IFS ಅವರಿಗೆ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದ. ನಮಸ್ಕಾರ.
2: ವನಸ್ಪಂದನ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಕರ್ನಾಟಕ ರಾಜ್ಯ ಔಷಧಿ ಗಿಡಮೂಲಿಕಾ ಪ್ರಾಧಿಕಾರದ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಅರಸಲನ್ IFS ಇವರೊಂದಿಗೆ ನಿರ್ಮಲಾ ಎಸ್.
3: ಅನುಭೂತಿಯ ಬಂಧನದಲ್ಲಿ ಸ್ವಚ್ಛ ಬಾಳ್ವೆಯ.
2: ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.
1: ಈ ಒಂದು ಪ್ರಾಯೋಜಿತ ಕಾರ್ಯಕ್ರಮದೊಂದಿಗೆ ಇವತ್ತಿನ ಶುಭೋದಯ ಕರ್ನಾಟಕ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವ ಸಮಯ ಕೂಡ ಬಂದಿದೆ.

ಸ್ಟುಡಿಯೋ ಸಮಯ ಆಗಿದೆ 9:25. ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಇವತ್ತಿನ ವಿಶೇಷತೆಗಳ ಕುರಿತಾದ ಒಂದಷ್ಟು ಕಿರು ಮಾಹಿತಿಯೊಂದಿಗೆ ಒಂದಷ್ಟು ಚಿತ್ರಗೀತೆಗಳೊಂದಿಗೆ ಸಾಗುವ ಈ ಸಮಯ

0: ಅಯ್ಯೋ ದೇವ್ರಿ, ಕಣ್ಣು ಉರಿತಾ ಇದೆ, ವಾಂತಿ ಬಂದ ಹಾಗೆ ಆಗ್ತಿದೆ. ಹಲೋ ಸರ್, ಸ್ವಲ್ಪ ಸಿಗರೇಟ್ ನ ಹೊರಗೆ ಎಸಿತೀರಾ?
1: ರೀ, ನಾನ್ ಸೇತಿರೋದು ನನ್ ಬಾಯಿಲಿ. ಬೇಕಾದ್ರೆ ಬಸ್ ಹಿಡಿದು ಬೇರೆ ಬಸ್ಸಲ್ಲೋ ಕಾರಲ್ಲೋ ಹೋಗ್ರಿ.
2: ಬಂದ್ಬಿಟ್ರು ಹೇಳಕ್ಕೆ.
3: ಏನ್ರಿ, ಏನ್ ದಬಾಯಿಸ್ತೀರಾ? ಸಿಗರೇಟ್ ಬಿಸಾಡ್ರಿ.
4: ಕಾಣಿಸೋದಿಲ್ವಾ ಅಲ್ಲಿ ಬೋರ್ಡ್ ಸಿಗರೇಟ್ ಸೇದ್ಬಾರ್ದು ಅಂತ?
5: ಬೇಕಾದ್ರೆ ನಿಮ್ ಮನೇಲಿ ಸೇದ್ರಿ.
6: ಕಂಡಕ್ಟ್ರೆ, ಇಳಿಸ್ರಿ ಅವ್ರನ್ನ ಬಸ್ಸಿಂದ.
7: ಮೋಜಿಗಾಗಿ ಆರಂಭಿಸುವ ತಾಂಬೂಲ ಬೀಡಿ ಸಿಗರೇಟುಗಳ ಸೇವನೆಯಿಂದ ಬಾಯಿಯ ನೈರ್ಮಲ್ಯವೂ ಹಾಳು, ಜೊತೆಗೆ ಭೀಕರ ಕ್ಯಾನ್ಸರ್ ರೋಗಕ್ಕೂ ಇದು ಕಾರಣವಾಗಬಹುದು. ಜೋಕೆ
8: ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

0: ಕುಡಿತವು ಹಲವು ಅನರ್ಥಗಳಿಗೆ ಮೂಲ. ದಿನದ ಸಂಪಾದನೆ ಹಾಳು, ಆರೋಗ್ಯಕ್ಕೆ ಹಾನಿ, ಸಂಬಂಧಗಳು ನುಚ್ಚುನೂರು, ಗೌರವ ಬೀದಿಪಾಲು.
1: ಮರಣದ ಬಾಗಿಲು ತಟ್ಟದೆ ನೀನು ಬುದ್ಧ ವಿವೇಕರ ಮಾರ್ಗದಲ್ಲಿ ನಡೆಯೋ.
2: ಕುಡಿತದ ಚಟವೆಂದರೆ ಧರ್ಮಾರ್ಥಗಳ ನಾಶ ಮಾತ್ರವಲ್ಲ, ಸರ್ವನಾಶ ಎಂದೇ ಅರ್ಥ. ನಿಮಗಾಗಿ, ನಿಮ್ಮ ಕುಟುಂಬದ ನೆಮ್ಮದಿಗಾಗಿ, ಒಳಿತಿಗಾಗಿ ಕುಡಿತ ತ್ಯಜಿಸಿ ಗೌರವ ಹೆಚ್ಚಿಸಿಕೊಳ್ಳಿ.

ಇಂದಿನ ವಿಶೇಷ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃಬಂಧುಗಳೆಲ್ಲ ಆತ್ಮೀಯವಾದ ಸ್ವಾಗತ. ಒಂದಿಷ್ಟು ಚಿತ್ರಗೀತೆಗಳು ಹಾಗೂ ಇಂದಿನ ವಿಶೇಷದ ಕುರಿತಾದ ಕಿರು ಮಾಹಿತಿಯೊಂದಿಗೆ ಸಾಗುವ ಈ ಸಮಯದಲ್ಲಿ ಜೂಲಿ ಚಿತ್ರದ ಗೀತೆ ಮೂಡಿಬರುತ್ತೆ. ಕುನಾಲ್ ಗಂಜಾವಾಲಾ ಅವರ ಧ್ವನಿಯಲ್ಲಿ ಕೆ ಕಲ್ಯಾಣ್ ಅವರ ಸಾಹಿತ್ಯಕ್ಕೆ ರಾಜೇಶ್ ರಾಮನಾಥ್ ಅವರ ಸಂಗೀತವಿದೆ.

ಚಿತ್ರ ಗೀತೆಗಳೊಂದಿಗೆ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತಿನ ದಿನ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ವಿಶ್ವ ರೋಗಿಗಳ ಸುರಕ್ಷತಾ ದಿನ ಅಂಥೇಳಿ. ಆರೋಗ್ಯ ರಕ್ಷಣೆಯಲ್ಲಿ ಸುರಕ್ಷತೆ ಅಂತಕ್ಕಂಥದ್ದು ಪರಮ ಧ್ಯೇಯ ಆಗಿರ್ತಕ್ಕಂಥದ್ದು. ಸ್ನೇಹಿತರೆ, ಆರೋಗ್ಯನೇ ಭಾಗ್ಯ ಅನ್ನತಕ್ಕಂಥದ್ದು ಒಂದು ಗಾದೆ ಮಾತು. ಆದರೆ ನಾವು ಪಡೆಯತಕ್ಕಂತಹ ಆರೋಗ್ಯ ಸೇವೆ ಎಷ್ಟು ಸುರಕ್ಷಿತವಾಗಿದೆ ಅನ್ನೋದು ಕೂಡ ಒಂದು ಪ್ರಶ್ನೆಯಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ನಾವು ನೋಡೋದಾದರೆ ಸುರಕ್ಷತೆ ಅಂತಕ್ಕಂಥದ್ದು, ಅದರಲ್ಲೂ ವಿಶೇಷವಾಗಿ ರೋಗಿಗಳ ಪಾಲಿಗೆ, ತುಂಬ ಸೂಕ್ಷ್ಮವಾದ ಒಂದು ವಿಚಾರ. ಯಾಕೆ ಅಂತ ಹೇಳಿದ್ರೆ, ಅವರು ಮೊದಲೇ ರೋಗದಿಂದ ನೊಂದಿರ್ತಾರೆ, ಮಾನಸಿಕವಾಗಿ ಕುಗ್ಗಿರ್ತಾರೆ. ಆ ಒಂದು ಸಮಯದಲ್ಲಿ ಸುರಕ್ಷತೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿದಾಗ ಅವರ ಆರೋಗ್ಯದಲ್ಲಿ ನಿರೀಕ್ಷೆ ಮಾಡದ ಪ್ರಮಾಣದಲ್ಲಿ ಬದಲಾವಣೆಗಳನ್ನು ಕಾಣಬಹುದು ನಾವು. ಈ ಒಂದು ಅಪಾಯವನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಈ ದಿನವನ್ನು ಸೆಪ್ಟೆಂಬರ್ 17 ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡ್ತಕ್ಕಂಥ ಸಮಯದಲ್ಲಿ ಸಂಭವಿಸಬಹುದಾದ ಆಕ್ಸಿಡೆಂಟಲಿ ಅಂತೀವಲ್ಲ, ಆ ಥರ ಯಾವುದೇ ಇರಬಹುದು, ಆ ಒಂದು ತಪ್ಪುಗಳನ್ನು ತಡೆಯತಕ್ಕಂಥದ್ದು ಸುರಕ್ಷಿತ ಔಷಧೋಪಚಾರವನ್ನು ನಾವು ಖಚಿತಪಡಿಸೋದಕ್ಕೋಸ್ಕರವಾಗಿ ಇದರ ಕುರಿತಾದ ಜಾಗೃತಿಯನ್ನು ಜಾಗತಿಕವಾಗಿ ಮೂಡಿಸೋ ಒಂದು ಸದುದ್ದೇಶದಿಂದ ಈ ದಿನವನ್ನು ನಾವು ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ. ವಿಶ್ವ ಆರೋಗ್ಯ ಸಂಸ್ಥೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನ 72 ಸಭೆಯಲ್ಲಿ ಮೇ 2019 ರೋಗಿಗಳ ಸುರಕ್ಷತೆಯನ್ನು ಒಂದು ಆದ್ಯತೆಯಾಗಿ ಪರಿಗಣಿಸಬೇಕು ಅನ್ನೋ ಒಂದು ಮೂಲ ಸಂಕಲ್ಪದೊಂದಿಗೆ ಅವತ್ತಿನ ದಿನ ಇದ್ದಂತಹ ಎಲ್ಲ 194 ಸದಸ್ಯ ರಾಷ್ಟ್ರಗಳು ಕೂಡ ಒಮ್ಮತದಿಂದ ಈ ಒಂದು ವಿಚಾರಕ್ಕೆ ಅನುಮೋದನೆಯನ್ನು ನೀಡುತ್ತೆ. ಅವತ್ತಿನಿಂದ ಇಂದಿನವರೆಗೆ ಹಾಗೂ ಮುಂದೆ ಕೂಡ ಇದನ್ನು ಮುಂದುವರಿಸ್ತಕ್ಕಂಥ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಆರೋಗ್ಯ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ರೋಗಿಗಳ ಸುರಕ್ಷತೆಯ ಮಟ್ಟವನ್ನು ಅತಿ ಮುಖ್ಯವಾದ ವಿಚಾರವನ್ನಾಗಿ ಇಟ್ಕೊಂಡು ಆಚರಣೆ ಮಾಡೋದಕ್ಕೋಸ್ಕರ ಈ ದಿನವನ್ನು ವಿಶ್ವ ರೋಗಿಗಳ ಸುರಕ್ಷತಾ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೀವಿ.

ಸಾಕು ಎರಡು ಗೀತೆಗಳು ಮೂಡಿ ಬರುತ್ತೆ. ಸಿರಿವಂತ ಚಿತ್ರದ ಗೀತೆ, ಹರಿಹರನ್ ಮತ್ತು ಚಿತ್ರ ಧ್ವನಿಯಾಗಿದ್ದಾರೆ. ಎಸ್ ನಾರಾಯಣ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರ ಸಂಗೀತವಿದೆ. ಈ ಗೀತೆಯ ನಂತರ ನೀವು ಕೇಳ್ತೀರಿ ರಾಜ್ ಚಿತ್ರದ ಗೀತೆ, ಶ್ರೇಯಾ ಘೋಷಾಲ್ ಮತ್ತು ಕೃಷ್ಣ ಬರುವ ಅವರ ಧ್ವನಿಯಲ್ಲಿದೆ. ಪ್ರೇಮ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿದೆ. ಬ್ಯಾಕ್ ಟು ಬ್ಯಾಕ್ ಎರಡು ಗೀತೆಗಳು ಇಂದಿನ ವಿಶೇಷ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ.

0: ಸತ್ಯ ಈಸ್ ಇನ್ ಲವ್ ಚಿತ್ರದ ಗೀತೆ ಪ್ರಸಾರವಾಯಿತು. ಕುಮಾರಸ್ವಾಮಿಯವರ ಧ್ವನಿಯಲ್ಲಿ ಹೃದಯ ಶಿವ ಅವರ ಸಾಹಿತ್ಯ, ಕೆ ಗುರುಕಿರಣ್ ಅವರ ಸಂಗೀತವಿತ್ತು. ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ನೇಹಿತರೆ, ಈಗೊಂದು ಪ್ರಾಯೋಜಿತ ಕಾರ್ಯಕ್ರಮ. ಪೆಡಿಯಾಟಿಕ್ ಕ್ಯಾನ್ಸರ್ ಅವೇರ್ನೆಸ್ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
2: ಪ್ರಿಯ ಕೇಳುಗರೇ, ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನ ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರೆಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆಯಾಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ. ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
1: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
3: ಭೂಮಿಯ ತಾಪಮಾನ ಹೆಚ್ಚುತ್ತಿದೆ, ಜಾಗೃತರಾಗೋಣ. ಗಿಡ ಮರ ಪಕ್ಷಿ ಸಂಕುಲ ಒಟ್ಟು ಪರಿಸರ ಉಳಿದರೆ ನಮ್ಮ ಉಳಿವು. ಪರಿಸರದ ಉಳಿವು ಯಾರಿಂದ? ನನ್ನಿಂದ, ನನ್ನಿಂದ, ನನ್ನಿಂದ. ಇದು ಪ್ರತಿಯೊಬ್ಬನ ಧ್ಯೇಯ ಮಂತ್ರವಾಗಲಿ.
0: ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಸ್ನೇಹಿತರೆ, ಇವತ್ತು ವಿಶ್ವ ರೋಗಿಗಳ ಸುರಕ್ಷತಾ ದಿನ. ಆರೋಗ್ಯ ರಕ್ಷಣೆಯಲ್ಲಿ ಸುರಕ್ಷತೆ ಅಂತಕ್ಕಂಥದ್ದೇ ಪರಮ ಉದ್ದೇಶ, ಪರಮ ಧ್ಯೇಯೋದ್ದೇಶವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ಆರೋಗ್ಯನೇ ಭಾಗ್ಯ ಅಂಥೇಳಿ ನಮಗೆಲ್ಲರಿಗೂ ಗೊತ್ತಿದೆ. ಈ ಭಾಗ್ಯದ, ಈ ಆರೋಗ್ಯದ ಭಾಗ್ಯಕ್ಕೆ ಎಲ್ಲೋ ಒಂದು ಕಡೆ ಎಲ್ಲೋ ಕಿಂಚಿತ್ತು ಸ್ವಲ್ಪ ಏರುಪೇರಾದರೂ ಕೂಡ ಮನುಷ್ಯನ ಜೀವನ, ಮನುಷ್ಯನ ಮನೆ ಮಯ

ಮನಸ್ಸು ತುಂಬ ಅಯೋಮಯವಾಗಿ ಹೋಗ್ಬಿಡುತ್ತೆ. ಪ್ರತಿ ವರ್ಷ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ನಿರ್ದಿಷ್ಟ ವಿಷಯದ ಆಧಾರದ ಮೇಲೆ ಈ ಒಂದು ದಿನವನ್ನು ಜಾಗೃತಿಯ ದಿನವನ್ನಾಗಿ ಮೂಡಿಸ್ತಾ ಬಂದಿದೆ. 2026 ಈ ಒಂದು ಧ್ಯೇಯ ವಾಕ್ಯವಾಗಿದೆ, ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಸುರಕ್ಷಿತ ಆರೈಕೆ ಅಂತಕ್ಕಂಥದ್ದು. ಸಾಂಕ್ರಾಮಿಕವಲ್ಲದ ಕಾಯಿಲೆಗಳು ಅಂತ ಹೇಳಿದ್ರೆ ಯಾವುದಿರ್ಬೋದು? ಮಧುಮೇಹ, ಹೃದಯ ಸಂಬಂಧಿ ಕಾಯಿಲೆಗಳಿರ್ಬೋದು, ಕ್ಯಾನ್ಸರ್ ಇರ್ಬೋದು, ದೀರ್ಘಕಾಲದ ಉಸಿರಾಟದ ತೊಂದರೆಗಳಂತಹ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ, ಆ ಕಾಯಿಲೆಯಿಂದ ಬಳಲ್ತಾ ಇರ್ತಕ್ಕಂತಹ ರೋಗಿಗಳಿಗೆ ದೀರ್ಘಕಾಲದ ಚಿಕಿತ್ಸೆಯ ಅಗತ್ಯ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಯಾರೇ ಒಬ್ಬರು ಮಾಡತಕ್ಕಂಥ ಒಂದು ಸಣ್ಣ ತಪ್ಪಾದ ನಿರ್ಣಯಗಳು ಅಥವಾ ತಪ್ಪಾದ ಔಷಧಗಳ ಬಳಕೆಗಳಿರಬಹುದು ಅಥವಾ ಯಾವುದೇ ಒಂದು ಸಂವಹನದ ಕೊರತೆ ಇರ್ಬೋದು, ರೋಗಿಯ ಮತ್ತು ವೈದ್ಯರ ನಡುವೆ ಇರಬಹುದು, ವೈದ್ಯರ ಮತ್ತು ದಾದಿಯರ ನಡುವೆ ಇರಬಹುದು, ವೈದ್ಯರ ಮತ್ತು ರೋಗಿಯ ಮತ್ತು ದಾದಿಯರ ನಡುವೆ ಇರಬಹುದು, ಈ ಒಂದು ಸಂವಹನದ ಕೊರತೆ ಇದ್ದಲ್ಲಿ ಆ ಒಂದು ಚಿಕಿತ್ಸೆಯ ಮಟ್ಟವೇ ಏರುಪೇರಾಗಿ ಹೋಗ್ಬಿಡುತ್ತೆ, ಚಿಕಿತ್ಸೆಯ ದಾರಿನೇ ತಪ್ಪೋಗ್ಬಿಡುತ್ತೆ. ಹಾಗಾಗಿ ಇವತ್ತಿನ 2026 ವಿಶ್ವ ರೋಗಿಗಳ ಸುರಕ್ಷತಾ ದಿನದ ಒಂದು ಧ್ಯೇಯ ವಾಕ್ಯವಾಗಿ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳಿಗೆ ಸುರಕ್ಷಿತ ಆರೈಕೆ ಅಂತಕ್ಕಂಥ ವಿಚಾರವನ್ನು ಇಟ್ಟುಕೊಂಡು ಈ ದಿನವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಚಿಕಿತ್ಸೆಯ ಸಂದರ್ಭದಲ್ಲಿ ಆಗ್ತಕ್ಕಂತಹ ಸಣ್ಣ ಸಣ್ಣ ತಪ್ಪುಗಳು ಕೂಡ ರೋಗಿಯ ಜೀವಕ್ಕೆ ಕುತ್ತನ್ನು ತರುತ್ತೆ. ತಪ್ಪು ಡೋಸೇಜ್ ನೀಡದಿರ್ಬೋದು, ತಪ್ಪು ಔಷಧಗಳನ್ನು ನೀಡದಿರ್ಬೋದು, ಕಾಯಿಲೆಗಳನ್ನು ಸ್ಪಷ್ಟವಾಗಿ ನಿರ್ದಿಷ್ಟವಾಗಿ ಗುರುತಿಸದೇ ಇದ್ದರ ಪರಿಣಾಮ ಕೂಡ ಇರಬಹುದು, ಚಿಕಿತ್ಸೆ ವಿಫಲವಾಗುತ್ತೆ. ಆ ಒಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಂಡು ಈ ದಿನ ವಿಶ್ವ ರೋಗಿಗಳ ಸುರಕ್ಷಿತ ದಿನವನ್ನಾಗಿ ಆಚರಣೆ ಮಾಡ್ತಾ ಬಂದಿದ್ದೇವೆ. ಬೊಂಬಾಟ್ ಚಿತ್ರದ ಗೀತೆ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಜಯಂತ್ ಕಾಗಿಣಿಯವರ ಸಾಹಿತ್ಯಕ್ಕೆ ಮನೋಮೂರ್ತಿಯವರ ಸಂಗೀತವಿದೆ.

ಅರಮನೆಯ ಚಿತ್ರದ ಗೀತೆ ರಾಜೇಶ್ ಕೃಷ್ಣನ್ ಅವರ ಧ್ವನಿಯಲ್ಲಿ ಮೂಡಿಬಂತು. ಜಯಂತ್ ಕಾಕಿಣಿಯವರ ಸಾಹಿತ್ಯಕ್ಕೆ ಗುರುಕಿರಣ್ ಅವರ ಸಂಗೀತವಿತ್ತು. ಕೇಳ್ತಾ ಇದರ ಕಾರ್ಯಕ್ರಮ ಇಂದಿನ ವಿಶೇಷ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ನಾಡಿನ ಮಧುರ ಮಿಡಿತ.

0: ಕೇಳುಗರೆ, ಹಳೆಯ ಸುಮಧುರ ಚಿತ್ರಗೀತೆಗಳನ್ನು ಕೇಳಬೇಕೆ? ಹಾಗಾದರೆ ವಿವಿಧ ಭಾರತಿ 102.9 FM ಕೇಳಿ, ಸಂದೇಶ ಕಳಿಸಿ, ಗೀತೆ ಕೇಳಿ ಆನಂದಿಸಿ. ಬೆಳಿಗ್ಗೆ 10-11 ಗಂಟೆಯವರೆಗೆ ಹಾಗೂ ಸಂಜೆ 5-6 ಗಂಟೆಯವರೆಗೆ ಮೂಡಿಬರಲಿದೆ ಓಲ್ಡ್ ಈಸ್ ಗೋಲ್ಡ್ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ವಿವಿಧ ಭಾರತಿ 102.9 FM.
1: ಹಲೋ ಸರ್, ಇಲ್ಲಿ ಔಷಧಿ ಅಂಗಡಿಯಲ್ಲಿ
2: ನೋಡ್ರಿ, ಆ ಬ್ಯಾಂಕ್ ಇದೆ ನೋಡಿ, ಅದ್ರ ಹಿಂದೆ ಇದೆ ನೋಡಿ, ಅದೇ. ಹಾ, ಅದೇ ಅದೇ.
1: ಹಲೋ ಸರ್, ಸ್ವಲ್ಪ ಜ್ವರ ಇದೆ, ಮೈಕೈ ನೋವು ಇದೆ, ಒಂದು ಸ್ಟ್ರಾಂಗ್ ಟ್ಯಾಬ್ಲೆಟ್ ಕೊಡಿ.
3: ಏನಪ್ಪ, ಔಷಧಿ ಬೇಕಾ? ಡಾಕ್ಟರ್ ಚೀಟಿ ತಗೊಂಬ.
4: ವೈದ್ಯರ ಸಲಹೆ ಇಲ್ಲದೆ ಔಷಧಿ ಅಂಗಡಿಯಿಂದಲೇ ನೇರ ಔಷಧಿ ಖರೀದಿ ಅಪಾಯಕಾರಿ.

ಏನೋ ಒಂಥರ ಚಿತ್ತದ ಗೀತೆ ಮೂಡಿ ಬರ್ತಾ ಇದೆ. ಸೋನು ನಿಗಮ್ ಹಾಗೂ ಶ್ರೇಯಾ ಘೋಷಾಲ್ ಧ್ವನಿಯಾಗಿದ್ದಾರೆ. ಬಿ ನಾಗೇಂದ್ರ ಪ್ರಸಾದ್ ಅವರ ಸಾಹಿತ್ಯಕ್ಕೆ ಬಿ ಹರಿಕೃಷ್ಣ ಅವರ ಸಂಗೀತವಿದೆ.

ಸ್ನೇಹಿತರೆ, ಇವತ್ತಿನ ವಿಶೇಷ ವಿಶ್ವ ರೋಗಿಗಳ ಸುರಕ್ಷತಾ ದಿನ 2019 ಆರಂಭಗೊಂಡ ಈ ಒಂದು ಜಾಗೃತಿ ಕಾರ್ಯಕ್ರಮ ಮುಂದುವರ್ಕೊಂಡು ಬಂದಿದೆ. ಇಲ್ಲಿ ರೋಗಿಗಳ ಸುರಕ್ಷತಾ ದಿನಕ್ಕೆ ಕೇವಲ ವೈದ್ಯರ ದಾದಿಯರ ಕರ್ತವ್ಯ ಮಾತ್ರವಲ್ಲ, ಸಮಾಜದ ಕರ್ತವ್ಯ ಕೂಡ ಇದೆ. ರೋಗಿಗಳ ಸಂಬಂಧಿಕರ ಕರ್ತವ್ಯ ಕೂಡ ಇದರಲ್ಲಿ ತುಂಬ ಮಹತ್ವದ್ದು. ರೋಗಿಗಳಾಗಲಿ ಅವರ ಕುಟುಂಬದವರಾಗಲಿ ತಮ್ಮ ಚಿಕಿತ್ಸೆ ಮತ್ತು ಔಷಧಗಳ ಬಗ್ಗೆ ವೈದ್ಯರನ್ನು ಮುಕ್ತವಾಗಿ ವಿಚಾರವನ್ನು ಮಾಡಬೇಕು, ಅವರ ಬಗ್ಗೆ ಮಾಹಿತಿಯನ್ನು ತಿಳ್ಕೋಬೇಕು, ಅವರ ಮಾಹಿತಿಯಂತೆ ಅವರ ಅಣತಿಯಂತೆ ನಡ್ಕೊಳ್ಳೋದು ಕೂಡ ಅವರ ಕುಟುಂಬದವರ ಆದ್ಯ ಕರ್ತವ್ಯವಾಗಿರುತ್ತೆ. ಕೆಲವೊಮ್ಮೆ ಏನಾಗ್ಬಿಡುತ್ತೆ, ವೈದ್ಯರೇ ಒಂದು ನಿರ್ದಿಷ್ಟವಾದ ನಿಯಮಗಳನ್ನು ಹೇಳಿದಾಗ ಅದರ ನಿಯಮವನ್ನು ಮತ್ತೊಂದು ದಾರಿಯಲ್ಲಿ ಸಾಕ್ತಕ್ಕಂಥ ಕೆಲವೊಂದು ಘಟನೆಗಳನ್ನು ನಾವು ನೋಡಿರ್ತೀವಿ. ಇದರಿಂದ ರೋಗಿಗೆ ತುಂಬ ಅನಾಹುತ ಆಗ್ತಕ್ಕಂಥ ಸಂಭವನೀಯತೆ ಇರುತ್ತೆ. ಹಾಗಾಗಿ ಅದರ ವೈದ್ಯರ ಮಾರ್ಗದರ್ಶನದಂತೆ ನಮ್ಮ ಆ ರೋಗಿಯ ನಿಯಮವನ್ನು, ಔಷಧಿ ಇರ್ಬೋದು, ಚಿಕಿತ್ಸೆ ಇರ್ಬೋದು, ಶಸ್ತ್ರಚಿಕಿತ್ಸೆಯ ನಂತರದ ಅವರನ್ನು ನೋಡಿಕೊಳ್ಳೋ ರೀತಿ ಇರ್ಬೋದು, ಇದೆಲ್ಲವುದಕ್ಕೆ ವೈದ್ಯರ ಅಣತಿ ವೈದ್ಯರ ನಿಯಮದಂತೆ ನಡ್ಕೊಳ್ಳೋದು ಕೂಡ ಕುಟುಂಬದವರ ಕರ್ತವ್ಯ ಆಗಿರುತ್ತೆ. ಹಾಗೆ ಆಸ್ಪತ್ರೆಯ ಸಿಬ್ಬಂದಿಗೆ ರೋಗಿಗಳ ಸುರಕ್ಷತೆಯನ್ನು ಕುರಿತು ಕಾಲಕಾಲಕ್ಕೆ ನಿರಂತರವಾದ ತರಬೇತಿ ಮತ್ತು ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು ಕೂಡ ಆ ಒಂದು ಆರೋಗ್ಯ ಕ್ಷೇತ್ರದಲ್ಲಿರ್ತಕ್ಕಂಥವರ ಮಹತ್ವದ ಕರ್ತವ್ಯ ಮತ್ತು ಜವಾಬ್ದಾರಿಯಾಗಿರುತ್ತೆ. ಆರೋಗ್ಯ ಸೇವೆ ಅಂತ ಹೇಳಿದ್ರೆ ಕೇವಲ ಕಾಯಿಲೆಯನ್ನು ಗುಣಪಡಿಸೋದಷ್ಟೇ ಆಗಿರೋದಿಲ್ಲ. ಚಿಕಿತ್ಸೆ ಅವಧಿಯಲ್ಲಿ ರೋಗಿಗೆ ಯಾವುದೇ ರೀತಿಯ ಹಾನಿಯಾಗದಂತೆ, ಮಾನಸಿಕವಾಗಿ ಆಗಲಿ ದೈಹಿಕವಾಗಿ ಆಗಲಿ ಹಾನಿಯಾಗದಂತೆ ನೋಡಿಕೊಳ್ಳೋದು ಕೂಡ ಇದರ ಜವಾಬ್ದಾರಿಯಾಗಿರುತ್ತೆ. ಹಾಗೆ ರೋಗಿಗಳ ಸುರಕ್ಷತೆ ಕೇವಲ ವೈದ್ಯರ ಜವಾಬ್ದಾರಿಯಾಗಿರೋದಿಲ್ಲ, ಅದು ಇಡೀ ಸಮಾಜದ ಆರೋಗ್ಯ ವ್ಯವಸ್ಥೆಯ ಜಂಟಿ ಹೊಣೆಗಾರಿಕೆ ಆಗಿರುತ್ತೆ. ಸಮಾಜ ಕೂಡ ಇದರಲ್ಲಿ ಒಂದು ಪಾತ್ರವಾಗಿರುತ್ತೆ. ಸುರಕ್ಷತೆ ಮತ್ತು ಗುಣಮಟ್ಟದ ಆರೋಗ್ಯದ ಸೇವೆ ಎಲ್ಲರಿಗೂ ಸಿಗೋ ಹಾಗೆ ಮಾಡೋದಕ್ಕೆ ಸಮಾಜದ, ಕುಟುಂಬದ, ವೈದ್ಯರ ಹಾಗೆ ಆರೋಗ್ಯ ಕ್ಷೇತ್ರದ ಕಾರ್ಯಕರ್ತರ ಪರಿಪೂರ್ಣ ನಿರಂತರ ಜವಾಬ್ದಾರಿ ಕರ್ತವ್ಯ ಅಂತ ಹೇಳ್ತಾ ಈ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಇಂದಿನ ವಿಶೇಷ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ.

ಗಾಳಿಪಟ ಚಿತ್ರಗೀತೆ ಪ್ರಸಾರವಾಯಿತು. ಚಿತ್ರ ಧ್ವನಿಯಾಗಿದ್ದರು ಯೋಗರಾಜ್ ಭಟ್ ಅವರ ಸಾಹಿತ್ಯಕ್ಕೆ ವಿ ಹರಿಕೃಷ್ಣ ಅವರ ಸಂಗೀತವಿತ್ತು. ಇನ್ನು ಕೆಲವೇ ಕ್ಷಣಗಳಲ್ಲಿ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮತ್ತೆ ಮುಂಗಾರು ಮಳೆ ಸ್ವಲ್ಪ ಸಕ್ರಿಯವಾಗಿದ್ದು ಇಂದು ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ. ಕರಾವಳಿ ಮತ್ತು ಉತ್ತರ ಒಳನಾಡಿನಲ್ಲಿ ಸಾಧಾರಣ ಮಳೆಯಾಗುವ ನಿರೀಕ್ಷೆ ಇದ್ದು ದಕ್ಷಿಣ ಒಳನಾಡಿನಲ್ಲಿ ಭಾರಿ ಮಳೆಯಾಗುವ ಸಂಭವವಿದೆ. ಹವಾಮಾನ ಇಲಾಖೆ ಇಂದು 13 ಜಿಲ್ಲೆಗಳಲ್ಲಿ ಮತ್ತು ನಾಳೆ 26 ಜಿಲ್ಲೆಗಳಲ್ಲಿ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ಬೆಳಿಗ್ಗೆ ಕಲಬುರಗಿ ನಗರದಲ್ಲಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವ ಮೂಲಕ 79ನೇ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಮತ್ತಿತರರು ಉಪಸ್ಥಿತರಿದ್ದರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಬೆಂಗಳೂರಿನಲ್ಲಿಂದು ವಿಶ್ವಕರ್ಮ ಜಯಂತಿ ಆಯೋಜಿಸಲಾಗಿದೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ಕನ್ನಡ ಮತ್ತು ಸಂಸ್ಕೃತಿ ಸಚಿವ ಶಿವರಾಜ ತಂಗಡಗಿ ಮತ್ತಿತರರು ಭಾಗವಹಿಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಹಾಗೂ ಸಾರ್ವಜನಿಕ ಜೀವನದಲ್ಲಿ ಅವರು 25 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ಘಟಕ ಇಂದಿನಿಂದ ಒಂದು ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಂಡಿದೆ ಎಂದು ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಆಫ್ರಿಕಾದ 3 ದೇಶಗಳಿಂದ ಚೀತಾಗಳನ್ನು ತಂದ 4 ವರ್ಷಗಳ ನಂತರ ಭಾರತದಲ್ಲಿ ಚೀತಾಗಳ ಸಂಖ್ಯೆ 52ಕ್ಕೆ ಏರಿದೆ. ಭಾರತದಲ್ಲಿ ಚೀತಾಗಳ 4 ವರ್ಷಗಳು ಎಂಬ ಶೀರ್ಷಿಕೆಯಡಿ ನಡೆಸಲಾದ ಸ್ಥಿತಿಗತಿ ಪರಿಶೀಲನೆಯ ಪ್ರಕಾರ ಈ ಕಾರ್ಯಕ್ರಮದಡಿ ಚೀತಾಗಳನ್ನು ಮರುಪರಿಚಯಿಸಿದ ನಂತರ ದೇಶದಲ್ಲಿ 32 ಮರಿಗಳು ಜನಿಸಿವೆ. ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನ ಮತ್ತು ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಗುಜರಾತ್ನ ಅವರ ಹುಟ್ಟೂರು ವಡ್ನಗರದಲ್ಲಿ ಇಂದಿನಿಂದ 1 ತಿಂಗಳ ಕಾಲ ದೇಶಾದ್ಯಂತ ನಡೆಯುವ ಸೇವಾ ಸಂಕಲ್ಪ ಅಭಿಯಾನಕ್ಕೆ ಚಾಲನೆ ನೀಡಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ನಡೆಯಲಿರುವ ಸೇವಾ ಸಂಕಲ್ಪ ಅಭಿಯಾನದ ಭಾಗವಾಗಿ ಆಕಾಶವಾಣಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಪ್ರಸಾರ ಮಾಡುತ್ತದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 11 ಗಂಟೆಗೆ.

0: 10:29:29 ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಶ್ರೋತೃ ಬಂಧುಗಳಿಗೆಲ್ಲ ಆತ್ಮೀಯವಾದ ಸ್ವಾಗತ ಹಾಗೂ ನಮಸ್ಕಾರ. ಹಳೆಯ ಮಧುರವಾದ ಗೀತೆಗಳನ್ನು ನೆನಪಿನ ಬುಟ್ಟಿಯಿಂದ ತೆಗೆದು ನಿಮ್ಮೊಂದಿಗೆ ಹರಬುವ ಒಂದು ಈ ಸಮಯದಲ್ಲಿ ಪ್ರಸಾರವಾಗುವ ಎಲ್ಲ ಗೀತೆಗಳು ನಿಮಗೆ ಇಷ್ಟ ಆಗುತ್ತೆ, ಮೆಚ್ಚುಗೆ ಆಗುತ್ತೆ ಅನ್ನೋ ಒಂದು ಭಾವನೆಯೊಂದಿಗೆ ಸಾಗುವ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಈ ಹೊತ್ತಿನಲ್ಲಿ
1: ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 9:05 ಹಾಗೂ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, 8:45 ಹಾಗೂ 6:00 ವಿವಿಧ ಭಾರತಿ 102.9 ಎಫ್ಎಂ ನಲ್ಲಿ 9:30 ಹಾಗೂ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿ

ಓಲ್ಡೀಸ್ಗಳು ಕಾರ್ಯಕ್ರಮದ ಈ ಹೊತ್ತಿನಲ್ಲಿ ನಾವಿದ್ದೇವೆ. ಒಂದಿಷ್ಟು ಹಳೆಯ ಸುಂದರವಾದ ಸುಮಧುರವಾದ ಕೇಳಿದ್ರೆ ಮತ್ತೆ ಮತ್ತೆ ಕೇಳಬೇಕು ಅನ್ನಿಸ್ತಕ್ಕಂಥ ಗೀತೆಗಳು, ಅಥವಾ ಎಲ್ಲೋ ಯಾರೊಂದಿಗೋ ನಮ್ಮ ಹಿರಿಯರೊಂದಿಗೆ ಅಥವಾ ಮತ್ತೆಲ್ಲೋ ನಮ್ಮ ಆ ಒಂದು ಬಾಲ್ಯದಲ್ಲಿ ಕೇಳಿದಂತಹ ಗೀತೆಗಳನ್ನು ಮೆಲುಕು ಮತ್ತು ನೆನಪು ಹಾಕ್ಕೊಂಡು ಸಾಗುವ ಈ ಸಮಯ ಅಂತ ಹೇಳಿದ್ರೆ ಅದು ಓಲ್ಡೀಸ್ ಗೋಲ್ಡ್ ಕಾರ್ಯಕ್ರಮ. ಮನುಷ್ಯನ ಮನಸ್ಸೇ ಹಾಗೆ, ಯಾವುದೋ ಒಂದಿಷ್ಟು ಅಪರೂಪದ ಗೀತೆಗಳನ್ನು ಕೇಳಿದಾಗ ನಮಗೆಲ್ಲೋ ತಟ್ಟಂತಹ ಆ ಒಂದು ಹಿನ್ನೆಲೆ ನೆನಪಿಗೆ ಬಂದ್ಬಿಡುತ್ತೆ. ಅಯ್ಯಯ್ಯೋ, ಈ ಹಾಡನ್ನು ಅಥವಾ ಈ ಸಿನಿಮಾವನ್ನು ನಾವು ಈ ವಿಂತರ ಜೊತೆಗೆ ಕೂತ್ಕೊಂಡು ನೋಡಿದ್ವಿ, ಇಷ್ಟನೇ ಇಸ್ವಿನಲ್ಲಿದ್ದೆ ಅವಾಗ, ನಾನು ಇಷ್ಟನೇ ಕ್ಲಾಸ್ನಲ್ಲಿದ್ದೆ ಅಂತಕ್ಕಂಥ ಅದು ಯಾವ್ಯಾವುದೋ ಒಂದಷ್ಟು ನೆನಪುಗಳೆಲ್ಲ ನಮ್ಮ ಕಣ್ಣು ಮುಂದೆ ಬಂದ ಹಾಗೆ ಸರಿದು ಜಾರಿ ಹೋಗ್ಬಿಡುತ್ತೆ. ಹಾಗಾಗಿಯೇ ಈ ಒಂದು ಗಂಟೆಯ ಅವಧಿ ಹಳೆಯ ಮಧುರವಾದ ಗೀತೆಗಳಿಗೆ ಮೀಸಲಿಟ್ಟಿರ್ತಕ್ಕಂಥದ್ದು, ಚಿನ್ನದ ಗೀತೆಗಳಿಗೆ ಮೀಸಲಾಗಿರುವ ಈ ಸಮಯ ಓಲ್ಡ್ ಈಸ್ ಗೋಲ್ಡ್. ಕಾರ್ಯಕ್ರಮದ ಆರಂಭಕ್ಕೆ ಎಸ್ ಜಾನಕಿ ಅವರ ಕಂಠಸಿರಿಯಲ್ಲಿ ಪೂರ್ಣಿಮಾ ಚಿತ್ರದ ಗೀತೆ ಮೂಡಿ ಬರುತ್ತೆ. ಆರ್ ರತ್ನ ಅವರ ಸ್ವರ ಸಂಯೋಜನೆಯಲ್ಲಿ ಮೂಡಿ ಬರ್ತಕ್ಕಂಥ ಈ ಒಂದು ಗೀತೆ ಪೂರ್ಣಿಮಾ ಚಿತ್ರ ತೆರೆ ಕಂಡದ್ದು 1971 ಆರ್ ದಯಾನಂದ ಸಾಗರ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿ ಬಂತು. ಬಿ ಸರೋಜಾದೇವಿ ಇದ್ದರು, ಉದಯ್ ಕುಮಾರ್, ರಾಜೇಶ್, ದಿನೇಶ್, ನರಸಿಂಹರಾಜು, ಶ್ರೀನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದ ಆರಂಭ.

ಮೂಡಿ ಬಂದ ಬಂಗಾರದ ಗೀತೆ ಯಾರಿಗೂ ಗೊತ್ತಿಲ್ಲ ಹೇಳಿ ಬಂಗಾರದ ಮನುಷ್ಯ ಚಿತ್ರದಾಗಿತ್ತು. ಪಿ ಸುಶೀಲ ಅವರ ಧ್ವನಿಯಲ್ಲಿ ಮೂಡಿ ಬಂತು. ಹುಣಸೂರು ಕೃಷ್ಣಮೂರ್ತಿಗಳ ರಚನೆ ಇದು. ಜೆ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಬಂಗಾರದ ಮನುಷ್ಯ ಚಿತ್ರ 1972ರಲ್ಲಿ ಬೆಳ್ಳಿತೆರೆಯಲ್ಲಿ ಮೂಡಿ ಬಂತು. ಸಿದ್ದಲಿಂಗಯ್ಯ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದ್ದು. ಡಾಕ್ಟರ್ ರಾಜ್, ಭಾರತಿ, ಬಾಲಕೃಷ್ಣ, ಎಂ ಪಿ ಶಂಕರ್, ಶ್ರೀನಾಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಒಂದು ಗಂಟೆಯ ಅವಧಿ ಕಾಲವನ್ನು ವ್ಯರ್ಥ ಮಾಡೋದೇ ಬೇಡ, ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಒಳ್ಳೊಳ್ಳೆ ಗೀತೆಗಳನ್ನು ಕೇಳ್ತಾ ಸಾಗುವ ಅಂಥೇಳಿ ಮನಸ್ಸು ಹೇಳ್ತಾ ಇದೆ. ಹಾಗೆ ಸಾಗೋಣ. ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳಿಗೆ ನಮ್ಮ ವಾಟ್ಸಪ್ ಸಂಖ್ಯೆ 9483091029 ಸಂಖ್ಯೆ ಮತ್ತೊಮ್ಮೆ 9483091029. ಹಾಗೆ ನಿಮ್ಮ ಸಲಹೆ, ಸೂಚನೆ, ಮೆಚ್ಚುಗೆ, ಅಭಿಪ್ರಾಯಗಳನ್ನು ಕನ್ನಡ ವಿವಿಧ ಭಾರತಿ @gmail.com ಕಳುಹಿಸಬಹುದು. ಪತ್ರವನ್ನು ಕೂಡ ಬರೆಯಬಹುದು. ನಿಲಯ ನಿರ್ದೇಶಕರು ವಿವಿಧ ಭಾರತಿ, ರಾಜಭವನ ರಸ್ತೆ, ಬೆಂಗಳೂರು 560001. ಬಂಗಾರದ ಹೂವು ಚಿತ್ರದ ಗೀತೆ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಮೂಡಿ ಬರುತ್ತೆ. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ಬಂಗಾರದ ಹೂವು ಬೆಳ್ಳಿತೆರೆಯಲ್ಲಿ ಮೂಡಿ ಬಂದದ್ದು 1967ರಲ್ಲಿ. ಬಿ ಎ ಅರಸುಕುಮಾರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದದ್ದು. ಡಾಕ್ಟರ್ ರಾಜ್, ಉದಯಕುಮಾರ್, ಬಾಲಕೃಷ್ಣ, ಕಲ್ಪನಾ, ಪಂಡ್ರಿಬಾಯಿ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆ

ಮುಂದಿನ ಸುಂದರ ಗೀತೆ ಮೂಡಿ ಬರುತ್ತೆ. ಜಾತಕ ರತ್ನಾಕುಂಡ ಜೋಯ್ಸ ಚಿತ್ರದ್ದು. ಎಂ ಸತ್ಯಂ ಮತ್ತು ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ವಿಜಯನರಸಿಂಹ ಅವರ ಸಾಹಿತ್ಯಕ್ಕೆ ಕೋದಂಡಪಾಣಿ ಎಸ್ ಪಿ ಅವರ ಸಂಗೀತವಿದೆ. ಜಾತಕ ರತ್ನಾಕುಂಡ ಜೋಯ್ಸ ಚಿತ್ರ ತೆರೆ ಕಂಡದ್ದು 1971 ಎಚ್ ಆರ್ ಹನುಮಂತರಾವ್, ನರಸಿಂಹರಾಜು, ಉದಯಕುಮಾರ್, ಬಾಲಕೃಷ್ಣ, ಮೀನಾಕುಮಾರಿ ಮುಂತಾದವರು ತಾರಾಗಣದಲ್ಲಿದ್ದರು. ಬಿ ಪದ್ಮನಾಭಂ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಇದಾದ ಮೇಲೆ ನೀವು ಕೇಳ್ತೀರಿ ಹೂಬಿಸಿಲು ಚಿತ್ರದ ಒಂದು ಹಾಡು. ಎಲ್ ಆರ್ ಈಶ್ವರಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಿ ಗೋಪಾಲ್ ಅವರ ಸಾಹಿತ್ಯಕ್ಕೆ ಟಿ ಜಿ ಲಿಂಗಪ್ಪ ಅವರ ಸಂಗೀತವಿದೆ. ಹೂಬಿಸಿಲು ಚಿತ್ರ 1971 ತೆರೆ ಕಾಣ್ತು. ಟಿ ವಿ ಸಿಂಗಟ್ಕೂರ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದದ್ದು. ರಮೇಶ್, ರಾಜಶಂಕರ್, ನರಸಿಂಹರಾಜು, ಜಯಂತಿ, ಗಣಪತಿ ಭಟ್ ಮುಂತಾದವರು ತಾರಾಗಣದಲ್ಲಿದ್ದರು. ಎರಡು ಸುಂದರ ಗೀತೆಗಳ ಗುಚ್ಛ ಓಲ್ಡೀಸ್ ಗೋಲ್ಡ್ನ ಈ ಹೊತ್ತಿನಲ್ಲಿ.

0: ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ನಾಂದಿ ಚಿತ್ರದ ಗೀತೆ ಪ್ರಸಾರವಾಯಿತು. ಆರ್ ಎನ್ ಜೆ ಗೋಪಾಲ್ ಅವರ ಸಾಹಿತ್ಯಕ್ಕೆ ವಿಜಯ ಭಾಸ್ಕರ್ ಅವರ ಸಂಗೀತವಿತ್ತು. ನಾಂದಿ ಚಿತ್ರ ತೆರೆಕಂಡದ್ದು 1964 ಡಾಕ್ಟರ್ ರಾಜ್, ಹರಿಣಿ, ಕಲ್ಪನಾ, ಬಾಲಕೃಷ್ಣ, ವಾದಿರಾಜ್ ಮುಂತಾದವರು ತಾರಾಗಣದಲ್ಲಿದ್ದರು. ಸುಂದರವಾದ ಹಳೆಯ ಮಧುರವಾದ ಗೀತೆಗಳನ್ನು ಕೇಳ್ತಾ ಶ್ರೋತೃಗಳು ಕೂಡ ಎಷ್ಟರ ಮಟ್ಟಿಗೆ ಗೀತೆಗಳನ್ನು ಆಸ್ವಾದಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನೀವು ಕಳಿಸ್ತಾ ಇರೋ ಸಂದೇಶಗಳೇ ಹೇಳುತ್ತೆ ನಿಮಗೆ ತುಂಬ ಇಷ್ಟ ಆಗ್ತಾ ಇದೆ, ಮೆಚ್ಚುಗೆ ಆಗ್ತಾ ಇದೆ ಅಂಥೇಳಿ. ಹಳೆಯ ಗೀತೆಗಳಿಗಾಗಿ ಕಾಯ್ತಾ ಇರ್ತೀವಿ ಅಂಥೇಳಿ ಸಾಕಷ್ಟು ಸಂದೇಶಗಳು ಬಂದಿದೆ. ನಿಮಗೆ ನಿರಾಸೆ ಆಗದ ರೀತಿಯಲ್ಲಿ ನಮ್ಮ ಸಂಗೀತದ ಭಂಡಾರದಿಂದ ಗೀತೆಗಳನ್ನು ಹೆಕ್ಕಿ ತೆಗೆದು ಪ್ರಸಾರವನ್ನು ಮಾಡುವ ಒಂದು ಪುಟ್ಟ ಪ್ರಯತ್ನದ ಈ ಹೊತ್ತು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ.
1: ವಿವಿಧ ಭಾರತಿ 102.9 FM

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಮಿತಾ ಮಲ್ನಾಡ್. ನಾನ್ ಕೇಳ್ತಾ ಇರ್ತೀನಿ ಯಾವಾಗ್ಲೂ ಬೆಂಗಳೂರು ವಿವಿಧ ಭಾರತಿ 102.9 FM. ನನ್ಗೆ ಇಷ್ಟ ಆಗೋದು ಇಲ್ಲಿ ನಡ್ಸ್ಕೊಡುವಂತ ಪ್ರತಿಯೊಬ್ಬ ಆರ್ ಜೆ ಬಹಳ ಸ್ಪಷ್ಟವಾಗಿ ಕನ್ನಡನ ಮಾತಾಡ್ತಾರೆ. ಜೊತೆನಲ್ಲಿ ಯಾವ ಹಾಡು, ಯಾವ ಸಿನಿಮಾ ಅದು, ಯಾರ್ ಬರ್ದಿರೋದು, ಯಾರ್ ಹಾಡಿರೋದು, ಇವೆಲ್ಲವನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇರ್ತಾರೆ. ನಾನ್ ಯಾವಾಗ್ಲೂ ಕೇಳ್ತಾ ಇರ್ತೀನಿ ವಿವಿಧ ಭಾರತಿ, ನೀವು ಕೇಳಿ ವಿವಿಧ ಭಾರತಿ.
1: ವಿವಿಧ ಭಾರತಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ
2: ಕಾರ್ಯಕ್ರಮದಲ್ಲಿ ಇವಾಗ ಪ್ರಸಾರವಾಗುತ್ತೆ ಬಾಳುವೆ ನಿನಗಾಗಿ ಚಿತ್ರದ ಒಂದು ಹಾಡು. ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ನಾರಾಯಣ ಸ್ವಾಮಿಯವರ ಸಾಹಿತ್ಯ ಹಾಗೂ ಸಂಗೀತವಿರತಕ್ಕಂಥ ಈ ಒಂದು ಗೀತೆ ಬಾಳುವೆ ನಿನಗಾಗಿ ಚಿತ್ರದ ಈ ಒಂದು ಹಾಡು 1974 ತೆರೆಕಂಡ ಈ ಚಿತ್ರದ ತಾರಾಗಣದಲ್ಲಿ ಶ್ರೀಲಲಿತಾ, ವಿಜಯರಾಜ್, ಉಮಾರಾಣಿ, ಅಗ್ನಿ, ಜಯಮಾಲಿನಿ ಮುಂತಾದವರಿದ್ದರು. ಎಲ್ ಸತ್ಯಂ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆ ಚಿತ್ರದ ಒಂದು ಅಪರೂಪದ ಗೀತೆ.

ಗಂಧದ ಗುಡಿ ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಶಿವದೇವ ಶಂಕರ್ ಅವರ ಸಾಹಿತ್ಯ, ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 1973 ತೆರೆಕಂಡ ಚಿತ್ರ ಇದು ಗಂಧದ ಗುಡಿ. ವಿಜಯ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂದದ್ದು. ಡಾಕ್ಟರ್ ರಾಜ್, ಕಲ್ಪನಾ, ವಿಷ್ಣುವರ್ಧನ್, ನರಸಿಂಹರಾಜು, ಎಚ್ ಆರ್ ಶಾಸ್ತ್ರಿ ಮುಂತಾದವರು ತಾರಾಗಣದಲ್ಲಿದ್ದರು. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ ಮುಂದುವರಿಯುತ್ತಾ ಈಗ ಆನಂದ ಭಾಷ್ಪ ಚಿತ್ರದ ಗೀತೆ. ಎಸ್ ಜಾನಕಿ ಧ್ವನಿಯಾಗಿದ್ದಾರೆ. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯಕ್ಕೆ ಜಿ ಕೆ ವೆಂಕಟೇಶ್ ಸ್ವರಕಲ್ಪನೆ ಮಾಡಿದ್ದಾರೆ. ಆರ್ ನಾಗೇಂದ್ರ ರಾವ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಆರ್ ಎನ್ ಸುದರ್ಶನ್ ಇದ್ದರು. ಕೆ ಎಸ್ ಅಶ್ವಥ್, ಬಾಲಕೃಷ್ಣ, ಹರಿಣಿ, ಲಕ್ಷ್ಮೀಬಾಯಿ ಮುಂತಾದವರು ತಾರಾಗಣದಲ್ಲಿದ್ದು 1963 ಬಿಡುಗಡೆಗೊಂಡ ಚಿತ್ರ ಇದು ಆನಂದ ಭಾಷ್ಪ. ಆ ಚಿತ್ರದ ಒಂದು ಅಪರೂಪದ ಗೀತೆ.

ಸುಸೇತಂದ ಸೌಭಾಗ್ಯ ಚಿತ್ರಗೀತೆ ಪ್ರಸಾರವಾಯಿತು. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಧ್ವನಿಯಾಗಿದ್ದರು. ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಕೆ ಜಿ ಕೆ ವೆಂಕಟೇಶ್ ಅವರ ಸಂಗೀತವಿತ್ತು. ಸೊಸೆತಂದ ಸೌಭಾಗ್ಯ ಚಿತ್ರ ತೆರೆ ಕಂಡದ್ದು 1977 ರಾಜೇಶ್ ವಿಷ್ಣುವರ್ಧನ್, ಮಂಜುಳಾ, ವಿಜಯ, ಲಲಿತಾ, ಬಾಲಕೃಷ್ಣ ಮುಂತಾದವರು ತಾರಾಗಣದಲ್ಲಿದ್ದರು. ಎ ವಿ ಶೇಷಗಿರಿರಾವ್ ಅವರ ನಿರ್ದೇಶನದಲ್ಲಿ ಚಿತ್ರ ಮೂಡಿಬಂತು. ನಿಮ್ಮ ಸಂದೇಶವನ್ನು ಒಮ್ಮೆ ನೋಡಿದ್ರೆ ಗೊತ್ತಾಗುತ್ತೆ, ಹಾಡುಗಳೆಲ್ಲ ಇಷ್ಟ ಆಗ್ತಾ ಇದೆ ಅಂಥೇಳಿ. ಈ ಒಂದು ಗಂಟೆಯ ಅವಧಿಗೆ ನೀವು ಕಾಯ್ತಾ ಕೂತ್ಕೊಂಡಿದ್ದೀರಿ ಅಂಥೇಳಿ ಸಾಕಷ್ಟು ಸಂದೇಶಗಳು ಬಂದಿದೆ. ಹಾಗೆ ಮೌಲ್ಯಯುತ ಸಂದೇಶಗಳನ್ನು ಒಮ್ಮೆನಾದರೂ ಓದ್ತೀರಾ ಅಂಥೇಳಿ ರಾಣಿ ಹೇಳ್ತಾ ಇದ್ದಾರೆ. ನಿಮ್ಮ ಈ ಅಭಿಮಾನಕ್ಕೆ ತುಂಬ ಧನ್ಯವಾದಗಳು. ನೀಳಿದೆ ಮೇಲೆ ನೀವಿಟ್ಟಿರ್ತಕ್ಕಂಥ ಅಭಿಮಾನ ಹಾಗೂ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ಎಲ್ಲ ಶ್ರೋತೃಗಳ ಸಂದೇಶಗಳು ಕೂಡ ನಮ್ಮ ಹತ್ತ ಬರ್ತಾ ಇದೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚ್ಕೋತಾ ಇದ್ದೀರಿ. ಧನ್ಯವಾದಗಳು. ಒಂದಿಷ್ಟು ಗೀತೆಗಳನ್ನು ಕೇಳ್ತಾ ಸಾಗುವ ಈಗ ಪ್ರಸಾರವಾಗುತ್ತೆ. ಮನೆ ಅಳಿಯ ಚಿತ್ರದ ಒಂದು ಸುಂದರ ಗೀತೆ. ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಧ್ವನಿಯಾಗಿದ್ದಾರೆ. ಎಸ್ ಕೆ ಕರೀಂ ಖಾನ್ ಅವರ ಸಾಹಿತ್ಯದಲ್ಲಿ ಈ ಗೀತೆ ಮೂಡಿಬಂದದ್ದು. ಟಿ ಚಲಪತಿರವ ಅವರ ಸಂಗೀತ ನಿರ್ದೇಶನ. 1964 ಚಿತ್ರ ಮೂಡಿಬಂತು. ಎಸ್ ಕೆ ಎಚ್ ಆರ್ಯವರ ನಿರ್ದೇಶನದಲ್ಲಿ ಮೂಡಿಬಂದ ಈ ಚಿತ್ರ ಕಲ್ಯಾಣ್ ಕುಮಾರ್, ಜಯಲಲಿತಾ, ನರಸಿಂಹರಾಜು, ಅಶ್ವಥ್, ಎಂ ಪಿ ಶಂಕರ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಅಪರೂಪದ ಗೀತೆ.

0: ಸಣ್ಣಿಸು.
1: ಈಗ ಪ್ರಸಾರವಾಗುತ್ತೆ ಎಸ್ ಜಾನಕಿ ಅವರ ಸಿರಿಕಂಠದಲ್ಲಿ ಪಕ್ಕಕಳ್ಳ ಚಿತ್ರದ ಗೀತೆ, ವಿಜಯ ನರಸಿಂಹ ಅವರ ಸಾಹಿತ್ಯಕ್ಕೆ ಸತ್ಯಂ ಅವರ ಸಂಗೀತವಿದೆ. ಚಿತ್ರ ಪಕ್ಕಕಳ್ಳ ಚಿತ್ರ ತೆರೆಕಂಡದ್ದು 1979 ಶ್ರೀನಾಥ್, ಅಂಬರೀಷ್, ಮಂಜುಳಾ, ವಜ್ರಮುನಿ, ಲೀಲಾವತಿ ಮುಂತಾದವರು ತಾರಾಗಣದಲ್ಲಿದ್ದರು. ವೈ ಆರ್ ಸ್ವಾಮಿಯವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿಬಂತು. ಪಕ್ಕಕಳ್ಳ ಚಿತ್ರದ ಈ ಒಂದು ಅಪರೂಪದ ಗೀತೆ

ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಷ್ಟು ಸಮಯ ನಮ್ಮಲ್ಲಿ ಉಳಿದಿದೆ. ಯಾವುದಪ್ಪ ಆ ಗೀತೆ ಅಂತ ಹೇಳಿದ್ರೆ ನನ್ನ ದೇವರು ಉಚಿತದ್ದು. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಧ್ವನಿಯಾಗಿದ್ದಾರೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ. ನನ್ನ ದೇವರು ಚಿತ್ರ 1982ರಲ್ಲಿ ತೆರೆ ಕಾಣ್ತು. ಬಿ ಮಲ್ಲೇಶ್ ಅವರ ನಿರ್ದೇಶನದಲ್ಲಿ ಈ ಚಿತ್ರ ಮೂಡಿ ಬಂದಿದ್ದು. ಅನಂತನಾಗ್, ಸುಜಾತ, ಗೋಪಾಲ್, ರಾಧಾ, ಅಶ್ವಥ್ ಮುಂತಾದವರು ತಾರಾಗಣದಲ್ಲಿದ್ದರು. ಆ ಚಿತ್ರದ ಒಂದು ಸುಂದರ ಗೀತೆಯೊಂದಿಗೆ ಇವತ್ತಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮವನ್ನು ಮುಗಿಸುವ ಸಮಯ ಕೂಡ ಬಂದಿದೆ. ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆ ಇದ್ದು ಸಂದೇಶವನ್ನು ಕಳಿಸಿದ, ಕಾರ್ಯಕ್ರಮವನ್ನು ಕೇಳಿದ ಎಲ್ಲ ಶ್ರೋತೃ ಬಂಧುಗಳಿಗೆ ಧನ್ಯವಾದ ಹಾಗೂ ನಮಸ್ಕಾರ. ನಿಮ್ಮ ದಿನ ಶುಭ ದಿನವಾಗಲಿ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನವದೆಹಲಿಯ ಯಶೋಭೂಮಿಯಲ್ಲಿ ಸೆಮಿಕಾನ್ ಇಂಡಿಯಾ 2026 ಐದನೇ ಆವೃತ್ತಿ ಉದ್ಘಾಟಿಸಿದರು. ಈ ವೇಳೆ ಅವರು ಯುವ ನಾವೀನ್ಯಕಾರರು ಹಾಗೂ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. 3 ದಿನಗಳ ಈ ಸಮ್ಮೇಳನ ಜಾಗತಿಕ ಸೆಮಿಕಂಡಕ್ಟರ್ ಮತ್ತು ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ಸಹಕಾರ ನಾವೀನ್ಯತೆ ಸೇರಿ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚಿಸಲಾಗುವುದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿವಿಧ ಸಂದರ್ಭಗಳಲ್ಲಿ ಬಂದಿರುವ ನೆನಪಿನ ಕಾಣಿಕೆಗಳು ಹಾಗೂ ಉಡುಗೊರೆಗಳ ಈ ಹರಾಜು ಪ್ರಕ್ರಿಯೆಯು ಇಂದಿನಿಂದ ಆರಂಭವಾಗಲಿದೆ. 2 ಅಕ್ಟೋಬರ್ವರೆಗೆ ನಡೆಯಲಿರುವ ಹರಾಜಿನಲ್ಲಿ ಭಾರತದ ವೈವಿಧ್ಯಮಯ ಸಂಸ್ಕೃತಿ, ನಂಬಿಕೆ ಮತ್ತು ಸಾಂಪ್ರದಾಯಿಕ ಕಲೆಗಳನ್ನು ಪ್ರತಿಫಲಿಸುವ ವರ್ಣಚಿತ್ರಗಳು, ಪುರಾತನ ವಸ್ತುಗಳು ಹಾಗೂ ಕರಕುಶಲ ಕಲಾಕೃತಿಗಳು ಸೇರಿವೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈಋತ್ಯ ರೈಲ್ವೆಯ 25 ಸಿಬ್ಬಂದಿಗಳನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈಋತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಕಲ್ಯಾಣ ಕರ್ನಾಟಕ ಉತ್ಸವಕ್ಕೆ ಚಾಲನೆ ನೀಡಿದರು. ಇದೇ ವೇಳೆ ಅವರು 1,800 ಕೋಟಿ ರೂಪಾಯಿಗಳಿಗೂ ಅಧಿಕ ಮೊತ್ತದ ಅಭಿವೃದ್ಧಿ ಯೋಜನೆಗಳನ್ನು ಉದ್ಘಾಟಿಸಿ ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಬದ್ಧ ಎಂದು ಹೇಳಿದರು. ವೈದ್ಯಕೀಯ ದಂತ ವೈದ್ಯಕೀಯ ಕೋರ್ಸ್ಗಳ ಪ್ರವೇಶಕ್ಕೆ 2ನೇ ಸುತ್ತಿನ ಸೀಟು ಹಂಚಿಕೆಯ ಅಂತಿಮ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪ್ರಕಟಿಸಿದ್ದು 459 ಸೀಟುಗಳು ಉಳಿಕೆಯಾಗಿವೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 86 ಅಂಕಗಳ ಏರಿಕೆಯೊಂದಿಗೆ 74,423 ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 50 ಅಂಕ ಏರಿಕೆಯ ನಂತರ 23,268 ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 92 ರೂಪಾಯಿಗೆ ಇಳಿಕೆ ಕಂಡಿದೆ. ಇದೇ 19ರಿಂದ ಆರಂಭವಾಗುವ ಏಷ್ಯನ್ ಗೇಮ್ಸ್ನಲ್ಲಿ ಪದಕ ವಿಜೇತ ಭಾರತದ ಬಾಕ್ಸರ್ಗಳು ಮುಂದಿನ ವರ್ಷ ನಡೆಯುವ ವಿಶ್ವ ಬಾಕ್ಸಿಂಗ್ ಚಾಂಪಿಯನ್ಶಿಪ್ಗೆ ನೇರ ಅರ್ಹತೆ ಪಡೆಯಲಿದ್ದಾರೆ ಎಂದು ಭಾರತ ಬಾಕ್ಸಿಂಗ್ ಫೆಡರೇಷನ್ ತಿಳಿಸಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

ಹಲವು ದಶಕಗಳಿಂದ ಸತತವಾಗಿ ಕೇಳುಗರನ್ನ ರಂಜಿಸುತ್ತಾ ಬಂದಿದೆ ಆಕಾಶವಾಣಿ. ನವಯುಗದ ಹೊಸ ಗಾಳಿಗೆ ಮೈಯೊಡ್ಡಿ ಗಟ್ಟಿಯಾಗಿ ನಿಂತಿದೆ ಆಕಾಶವಾಣಿ. ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯವನ್ನು ಎತ್ತಿ ಹಿಡಿದಿದೆ ಆಕಾಶವಾಣಿ.

ಎಲ್ಲರಿಗೂ ನಮಸ್ಕಾರ. ಕೇಳ್ತಾ ಇದ್ದೀರಾ 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸದಾ ನಿಮ್ಮ ಸಂಗಡ. 11:04:45 ಸಮಯ ಆಗಿದೆ. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಪ್ರಸಾರದಲ್ಲಿ ಜೊತೆಯಾಗ್ತಾ ಇದ್ದೇನೆ ಚಂದು ಬಾನುಲಿ ಬಂಧು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಪ್ರಸಾರದಲ್ಲಿ ಮೊದಲಿಗೆ ಕೇಳಿ ಕಾಸಿ ನಸರ ಚಿತ್ರದ ಹಾಡು. ಕೈಲಾಶ್ ಖೇರ್, ಅರುಂಧತಿ ವಸಿಷ್ಠ ಅವರು ಹಾಡಿದ್ದಾರೆ. ಎಸ್ ಟಿ ಸಿದ್ದರಾಮಯ್ಯ ಅವರು ಬರೆದಿರುವ ಕವಿತೆ ಇದು. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ ಸಂಯೋಜನೆ.

ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳನ್ನು ಕೇಳ್ತಾ ಇದ್ರಿ. ಜರ್ಸಿ ನಂಬರ್ 10 ಚಿತ್ರದ ಹಾಡು ಓ ಮಳೆಯೆ ಎನ್ನುವ ಗೀತೆ ರಾಜೇಶ್ ಕೃಷ್ಣನ್ ಹಾಗೂ ಮೈತ್ರಿ ಅಯ್ಯರವರ ಧ್ವನಿಯಲ್ಲಿ ಕೇಳಿಬಂತು. ಬಿ ರಾಘವೇಂದ್ರ ಅವರು ಬರೆದ ಕವಿತೆ, ಜುಬಿನ್ ಪೌಲ್ ಅವರು ಸಂಗೀತ ಸಂಯೋಜನೆಯನ್ನು ಮಾಡಿದರು. ಆ ಹಾಡಿನ ನಂತರ ಚಿಟ್ಟೆಯ ಹಾಗೆ ಎನ್ನುವ ಹಾಡು ಅನುರಾಧ ಭಟ್ ಅವರ ಧ್ವನಿಯಲ್ಲಿತ್ತು. ಹರಿ ಸಂತೋಷ್ ಅವರು ಬರೆದಿದ್ದರು, ಪ್ರದೀಪ್ ವರ್ಮಾ ಎಸ್ ಇವರ ಸಂಗೀತ ಸಂಯೋಜನೆ ಇದ್ದ ಈ ಹಾಡು ಇರವನ್ ಚಿತ್ರದ ಗೀತೆಯಾಗಿತ್ತು.

ಜೈಲರ್ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಸಿಂಧೂಜಾ ಶ್ರೀನಿವಾಸನ್, ಅನಿರುದ್ಧ ರವಿಚಂದರ್ ಅವರ ಧ್ವನಿಗಳಲ್ಲಿ, ವರದರಾಜು ಚಿಕ್ಕಬಳ್ಳಾಪುರ ಅವರ ಗೀತೆಗೆ ಅನಿರುದ್ಧ ರವಿಚಂದರ್ ಅವರ ಸಂಗೀತ ಸಂಯೋಜನೆ ಇತ್ತು. ಗುರುದೇವ್ ಹೊಯ್ಸಳ ಚಿತ್ರದ ಹಾಡು, ಹರಿಚರಣ್ ಅವರ ಹಾಡುಗಾರಿಕೆ, ಯೋಗರಾಜ್ ಭಟ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಸಂಗೀತ ಸಂಯೋಜನೆ.

ಎರಡು ಹಾಡುಗಳನ್ನ ಕೇಳಿದ್ರಿ. ಮುದ್ದು ಪೆದ್ದು ಅಂತ ಬಂದಂತ ಗೀತೆ ದಮಯನ ಚಿತ್ರದ ಹಾಡು, ನಿಹಾಲ್ ತಾರೋಮ್ ಹಾಗೂ ನಿನಾದ ಯು ನಾಯಕ್ ಅವರ ಧ್ವನಿಯಲ್ಲಿತ್ತು. ವೆಂಕಟರಮಣ ಭಟ್ ಮತ್ತು ಶಶಿಕಿರಣ್ ಆನೇಕರ್ ಇವರು ಬರೆದ ಗೀತೆಗೆ ಕೀರ್ತನ ಬಲ್ಯ ಬಾಲೀಲ ಕೀರ್ತನ ಬಾಲೀಲ ಅವರ ಸಂಗೀತ ಸಂಯೋಜನೆ ಇತ್ತು. ಇತ್ತಾನೆ ಸಂತೋಷ್ ವೆಂಕಿ ಭವ್ಯಶ್ರೀ ಬಂಡಿಮತ ಇವರು ಹಾಡಿದ ಗೀತೆ, ಕಬ್ಜಾ ಚಿತ್ರದ ಗೀತೆ. ಸಾಹಿತ್ಯ ಹಾಗೂ ಸಂಗೀತ ರವಿ ಬಸ್ರೂರು ಅವರದಾಗಿತ್ತು. ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಹಾಡುಗಳ ಈ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 102.9 FM ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿ ಕೇಳ್ತಾ ಇದ್ರ. ಸಮಯ ಆಗಿದೆ 11:20 ಕಲಾಭಾರತಿ ಕಾರ್ಯಕ್ರಮದ ಸಮಯ ಇದು. ನಿನ್ನೆಯಿಂದ ನಾವೆಲ್ಲ ಸಂಭ್ರಮದಲ್ಲಿ ತೇಲ್ತಾ ಇದ್ದೇವೆ. ಕನ್ನಡಿಗರಾದ ಎಲ್ಲರಿಗೂ ಕೂಡ ಅತ್ಯಂತ ಸಂತೋಷದ ವಿಚಾರ ಏನಂದ್ರೆ, ಚಂದನವನದ ಹಿರಿಯ ನಟ ಅನಂತನಾಗ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಅನಿಸಿಕೊಂಡಿರುವಂತಹ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 2024. ಈ ಒಂದು ಸುಂದರವಾದ ಬಹುಮಾನ, ಒಂದು ಪ್ರಶಸ್ತಿ ನಮ್ಮ ಕನ್ನಡದ ಚಂದನವನದ ಚಂದದ ನಟರಿಗೆ ಸಿಕ್ಕಿರೋದು. ವಿಷಯ ಗೊತ್ತಾದಾಗಿಂದನೂ ಕೂಡ ಎಲ್ಲ ಕಡೆಗಳಲ್ಲಿ ಇದೇ ಮಾತು. ಭಾರತೀಯ ಚಿತ್ರರಂಗದಲ್ಲಿ, ವಿಶೇಷವಾಗಿ ಕನ್ನಡ ಚಿತ್ರರಂಗದಲ್ಲಿ ಅವರು ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಅವರನ್ನು ಈ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ. ಬೆಳಗಿನಿಂದನೂ ಕೂಡ ನೀವೆಲ್ಲರೂ ಅನಂತ್ ನಾಗ್ ಸರ್ ಅವರಿಗೆ ಸಾಕಷ್ಟು ಅಭಿಮಾನವನ್ನು, ಪ್ರೀತಿಯನ್ನು, ಗೌರವವನ್ನು ವ್ಯಕ್ತಪಡಿಸ್ತಾ ಇದ್ದೀರಿ. ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿರುವಂಥ ಈ ಸಂದರ್ಭದಲ್ಲಿ ಕಲಾಭಾರತಿ ಕಾರ್ಯಕ್ರಮದಲ್ಲಿ ನಾವು ಕೂಡ ಇನ್ನಷ್ಟು ಮತ್ತಷ್ಟು ಸಂಭ್ರಮವನ್ನು ಈ ಕಾರ್ಯಕ್ರಮದ ಮೂಲಕ ಅನಂತ್ ನಾಗ್ ಅವರಿಗೆ ಸಲ್ಲಿಸೋಣ.

ನೋಡಿ ಸ್ವಾಮಿ ನಾವಿರೋದೇ ಹೀಗೆ ಚಿತ್ರದ ಈ ಗೀತೆ ಪುರಂದರದಾಸರ ರಚನೆಯನ್ನ ಸಂಗೀತಕ್ಕೆ ಅಳವಡಿಸಿದ್ರು ಜಿ ಕೆ ವೆಂಕಟೇಶ್ ಅವರು. ಭೀಮಸೇನ್ ಜೋಶಿ ಅವರು ಹಾಡಿದ ಗೀತೆ ಇದಾಗಿತ್ತು. ಸಿನಿಮಾದಲ್ಲಿ ಅನಂತ್ ನಾಗ್ ಅವರು ಭಾವಪೂರ್ಣತೆಯಿಂದ ಭಕ್ತಿಯಿಂದ ಶಾಸ್ತ್ರೀಯ ಸಂಗೀತಕ್ಕೆ ಅಭಿನಯಿಸಿದ ರೀತಿ ಅಮೋಘವಾದದ್ದು. ಹೌದು, ಕನ್ನಡಿಗರು ಕನ್ನಡ ಚಿತ್ರರಂಗ ಹೆಚ್ಚು ಸಂಭ್ರಮಿಸುವಂತಹ ದಿನಗಳಿದು. ನಿನ್ನೆ ರಾತ್ರಿಯಿಂದ ಈ ಸಂಭ್ರಮ ಹೀಗೆ ಮುಂದುವರಿತಾ ಇದೆ. ಸಂತಸದ ಸುದ್ದಿ, ಸಂತಸದ ಕ್ಷಣಗಳು ಹೀಗೆ ಸಾಗಲಿ. ಚಂದನವನದ ಹಿರಿಯ ನಟ ಅನಂತ್ ನಾಗ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ಸಂದಿರುವಂತಹ ಈ ಒಂದು ಮಾಹಿತಿ ಏನು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾಯಿತು, ಆಗಿನಿಂದನೂ ಕೂಡ ಎಲ್ಲರೂ ಕೂಡ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಿರಿಯ ನಟ ಅನಂತ್ ನಾಗ್ ಅವರಿಗೆ, ಅವರ ಕೊಡುಗೆಗೆ, ಅವರು ಸಾಕಷ್ಟು ಸಿನಿಮಾ ಕ್ಷೇತ್ರದ ತಲೆಮಾರುಗಳಿಗೆ ಒಂದು ಸ್ಫೂರ್ತಿ. ಅದ್ಭುತ ಸಿನಿಮಾ ಪಯಣಕ್ಕಾಗಿ ಅನಂತ್ ನಾಗ್ ಅವರಿಗೆ ಸಂದಿರುವ ಪ್ರತಿಷ್ಠಿತ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಈ ಒಂದು ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಗೊತ್ತಾಯಿತು. ಪ್ರಧಾನಿಯಿಂದ ಹಿಡಿದು ಬಹಳಷ್ಟು ಜನಸಾಮಾನ್ಯರು ಕೂಡ ಅನಂತ್ ನಾಗ್ ಅವರಿಗೆ ಅಭಿನಂದ

ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ಅಂದರೆ ದಿಗ್ಗಜ ನಟ ಅನಂತನಾಗ್ ಅವರಿಗೆ ಅಭಿನಂದನೆಗಳು. ದಶಕಗಳ ಕಾಲ ಅವರ ಸಹಜವಾದ ಅಭಿನಯ, ಅದ್ಭುತ ಬಹುಮುಖ ಪ್ರತಿಭೆ, ಚಾತುರ್ಯದಿಂದ ಭಾರತೀಯ ಚಿತ್ರರಂಗದ ಮೇಲೆ, ವಿಶೇಷವಾಗಿ ಕನ್ನಡ ಚಿತ್ರರಂಗದ ಮೇಲೆ ಅಳಿಸಲಾಗದ ಛಾಪನ್ನು ಮೂಡಿಸಿದೆ. ಅವರು ನಿರ್ವಹಿಸಿದ ಪ್ರತಿಯೊಂದು ಪಾತ್ರವೂ ಕೂಡ ನೈಜವಾಗಿದೆ. ನಿಜಕ್ಕೂ ಅತ್ಯುನ್ನತ ಕಲಾವಿದರೊಬ್ಬರಿಗೆ ಸಂದ ಗೌರವ ಅಂತ ಹೇಳಿ ಮೋದಿಯವರು ತಮ್ಮ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಕನ್ನಡದ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಕೂಡ ಕನ್ನಡ ಚಿತ್ರರಂಗದ ಗರಿಮೆ, ಮೇರು ನಟ ಅನಂತನಾಗ್ ಅವರಿಗೆ ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ ದಾದಾ ಸಾಹೇಬ್ ಫಾಲ್ಕೆ 2024 ಬಂದಿರೋದು ತುಂಬ ಹೆಮ್ಮೆ ಮತ್ತು ಸಂತಸದ ಕ್ಷಣಗಳು. ನೈಜ ನಟನೆ, ಸಂಯಮ, ವಿಶಿಷ್ಟವಾದ ಪಾತ್ರಗಳ ಮೂಲಕ ದಶಕಗಳ ಕಾಲ ಭಾರತೀಯ ಕಲಾ ರಂಗವನ್ನು ಶ್ರೀಮಂತಗೊಳಿಸಿದ ನಟ ಅನಂತನಾಗ್ ಅಂತ ಹೇಳಿದರೆ ಹೌದು, ಖಂಡಿತವಾಗಲೂ ಕನ್ನಡಿಗರಿಗೆ ಅತ್ಯಂತ ಹೆಮ್ಮೆಯ ಸಂತಸದ ಕ್ಷಣ. ಸುಮಾರು 300 ಹೆಚ್ಚು ಸಿನಿಮಾಗಳ ನಟನೆ, 5 ಬಾರಿ ರಾಜ್ಯ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ಅದಾದಕ್ಕಿಂತ ಹೆಚ್ಚಾಗಿ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಕನ್ನಡದ ಮತ್ತೊಬ್ಬ ನಟನಿಗೆ ಈ ಪ್ರತಿಷ್ಠಿತ ಪ್ರಶಸ್ತಿ ಬಂದಿರೋದು ಸಂಭ್ರಮ ಪಡದೆ ಮತ್ತೇನು ಮಾಡಲಿಕ್ಕೆ ಸಾಧ್ಯ ಅಲ್ವಾ?

0: ಪಂಚರಂಗಿ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿಯವರ ರಚನೆ, ಮನುಮೂರ್ತಿಯವರ ಸಂಗೀತ, ಅಕ್ಷತ ರಾಮನಾಥ್ ಅನುರಾಧ ಭಟ್ ಬಂಟಿ ಕೇಶವ್ ಪ್ರಸಾದ್ ಅವರ ಧ್ವನಿಯಲ್ಲಿತ್ತು.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
2: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
3: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
2: ಇಲ್ಲಿಯವರೆಗೆ 9,50,000,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: 11:45 ಸಮಯ. ವಿವಿಧ ಭಾರತಿಯಲ್ಲಿ ಕಲಾಭಾರತಿ, ಕಲಾಭಾರತಿಯಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾಗಿರುವಂತಹ ಕನ್ನಡಿಗರ, ಭಾರತೀಯರ ಮೆಚ್ಚಿನ ನಟ ಅನಂತ್ ನಾಗ್, ಅನಂತ್ ನಾಗರ ಕಟ್ಟೆ. ಅನಂತ್ ನಾಗ್ ಅವರು ಈಗಾಗಲೇ ಹೇಳಿದ ಹಾಗೆ ಸುಮಾರು 300+ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಸೆಪ್ಟೆಂಬರ್ 4, 1948 ಜನಿಸಿದ ಅನಂತ್ ನಾಗ್ ಅವರ ಮೊದಲ ಹೆಸರು ಅನಂತ್ ನಾಗರ ಕಟ್ಟೆ. ಚಿತ್ರರಂಗದ ಪ್ರಸಿದ್ಧ ನಟ. ತಮ್ಮ ಬದುಕಿನಲ್ಲಿ 250+ ಕನ್ನಡ ಸಿನಿಮಾಗಳು, ಜೊತೆಗೆ ಹಿಂದಿ, ತೆಲುಗು, ತಮಿಳು, ಮರಾಠಿ, ಮಲಯಾಳಂ ಮತ್ತು ಇಂಗ್ಲಿಷ್ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿದ ಹೆಗ್ಗಳಿಕೆ. ಸಿನಿಮಾ ಮಾತ್ರ ಅಲ್ಲ, ಕಿರುತೆರೆ ರಂಗಭೂಮಿಯಲ್ಲಿ ಕೂಡ ಅನಂತ್ ನಾಗ್ ಅವರು ಹೆಸರಾಗಿದ್ದಾರೆ. ಆರ್ ಕೆ ನಾರಾಯಣ್ ಅವರ ಕಥೆಗಳನ್ನು ಆಧರಿಸಿದ ಧಾರಾವಾಹಿ ಮಾಲ್ಗುಡಿ ಡೇಸಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಕರ್ನಾಟಕ ರಾಜ್ಯ ಚಲನಚಿತ್ರ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. 2025 ಅನಂತ್ ನಾಗ್ ಅವರಿಗೆ ದೇಶದ 3ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿ ಪದ್ಮಭೂಷಣ ಕೂಡ ಬಂತು. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರ ನಂತರ ಇದೀಗ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿರೋದು ಅತ್ಯುನ್ನತ ಗೌರವ. ಭಾರತೀಯ ಚಿತ್ರರಂಗದ ಬೆಳವಣಿಗೆಗೆ, ಅಭಿವೃದ್ಧಿಗೆ ತಮ್ಮದೇ ಆದ ಕೊಡುಗೆಯನ್ನು ಕೊಡ್ತಾ ಬಂದಿರುವಂಥ ಅನಂತ್ ನಾಗ್ ಅವರಿಗೆ ಈ ಪ್ರಶಸ್ತಿ ಬಂದದ್ದು ನಮ್ಮೆಲ್ಲರ ಸಂತಸವನ್ನು ಇಮ್ಮಡಿಗೊಳಿಸಿದೆ. ಇಬ್ಬನಿ ಕರಗಿತು ಚಿತ್ರದ ಗೀತೆಯನ್ನು ಕೇಳೋಣ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿ, ಚಿ ಉದಯಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ.

ನಾನಿನ್ನ ಬಿಡಲಾರೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿ, ಚಿವುದಯಶಂಕರ್ ಅವರ ಸಾಹಿತ್ಯ, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. 11:52 ಸಮಯವಾಗಿದೆ. ಕಲಾಭಾರತಿಯಲ್ಲಿ ದಾದಾ ಸಾಹಿಬ್ ಫಾಲ್ಕೆ ಪ್ರಶಸ್ತಿಗೆ ಭಾಜನರಾದ ಕನ್ನಡದ ನಟ ಅನಂತನಾಗ್ ಅವರ ಕುರಿತಾದ ಕಾರ್ಯಕ್ರಮ ಸಾಗ್ತಾ ಇದೆ. ಅನಂತನಾಗ್ ಅವರ ಸಹಜ ಅಭಿನಯ, ಅದ್ಭುತ ಪ್ರತಿಭೆ, ಇದಕ್ಕಾಗಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ಈ ಪ್ರಶಸ್ತಿ ಅಂದರೆ ಅವರ 5 ದಶಕಗಳ ಕಾಲ, 50 ವರ್ಷಗಳಿಂದ ಅವರು ಸಿನಿಮಾ ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ. ಈ ಒಂದು 5 ದಶಕಗಳ ಅವರ ಜರ್ನಿಯನ್ನು ಗುರುತಿಸಲಾಗಿದೆ. ಇವರ ಈ ಒಂದು ಕೊಡುಗೆ 5 ಅಥವಾ 50 ವರ್ಷಗಳಿಂದನೂ ಕೂಡ ಅವರ ಸಿನಿಮಾ ಪ್ರಯಾಣ, ಈ ಜರ್ನಿ ಏನಿದೆಯಲ್ಲ, ಇದು ಅನೇಕ ತಲೆಮಾರುಗಳ ಕಲಾವಿದರಿಗೆ ಸ್ಫೂರ್ತಿಯನ್ನು ಕೊಟ್ಟಿದೆ, ದೇಶದ ಸಾಂಸ್ಕೃತಿಕ ರಂಗವನ್ನು ಶ್ರೀಮಂತಗೊಳಿಸಿದೆ. ಅವರ ಬಹುಮುಖ ಪ್ರತಿಭೆ ಚಿತ್ರರಂಗಕ್ಕೆ ನಿರಂತರವಾಗಿ ಕೊಟ್ಟಂಥ ಕೊಡುಗೆಗಾಗಿ ಅವರನ್ನು ಭಾರತದ ಅತ್ಯಂತ ಗೌರವಾನ್ವಿತ ಸಾಂಸ್ಕೃತಿಕ ದಿಗ್ಗಜರಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ. ಈ ಪ್ರಶಸ್ತಿ ಬಂದಿದೆ ಅಂತ ಅನಂತನಾಗ್ ಅವರಿಗೆ ತಿಳಿದ ನಂತರ ಅವರು ಹೇಳಿದ್ದು, ಕನ್ನಡಿಗರ ಆಶೀರ್ವಾದದಿಂದ ಪದ್ಮಭೂಷಣ ಪ್ರಶಸ್ತಿ ಬಂದಾಗ ಇಂತಹ ಸಂದರ್ಭಗಳನ್ನು ಹೇಗೆ ಸ್ವೀಕರಿಸಬೇಕು ಅಂತ ಗೊತ್ತಾಯಿತು. ನಟನೆಗಾಗಿ ಇರುವಂತಹ ಪ್ರಶಸ್ತಿಗಳಿವು, ಅಂತಹ ಪ್ರಶಸ್ತಿ ದೊರಕಿರುವುದು ಸಮಾಧಾನ ತಂದಿದೆ. ನಾನು ಈ ಪ್ರಶಸ್ತಿಯನ್ನು ಕನ್ನಡಿಗರಿಗೆ ಅರ್ಪಿಸ್ತೇನೆ, ಯಾಕೆಂದರೆ ಇಂತಹ ಪ್ರಶಸ್ತಿಗಳು ನನಗೆ ಸಿಗುವುದು ಕರ್ನಾಟಕದಲ್ಲಿ ಬಿಟ್ಟು ಬೇರೆ ಎಲ್ಲೂ ಸಾಧ್ಯ ಆಗ್ತಾ ಇರಲಿಲ್ಲ. ಇದಕ್ಕಾಗಿ ನಾನು ಕರ್ನಾಟಕಕ್ಕೆ ಋಣಿ. ನನಗೆ ಈ ಪ್ರಶಸ್ತಿ ಬಂದಿದ್ದಕ್ಕಾಗಿ ದೇಶದ ಪ್ರಧಾನಿ ಮೋದಿಯವರು ಸೇರಿದಂತೆ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಹೀಗೆ ಸಾಕಷ್ಟು ಜನರ ಅಭಿಮಾನದ ಮಹಾಪೂರವೇ ಹರಿದು ಬರ್ತಾ ಇದೆ. ಎಲ್ಲರಿಗೂ ಕೂಡ ಈ ಪ್ರಶಸ್ತಿ ಬಂದಿರುವಂಥ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅಂತ ಹೇಳ್ತಾರೆ ಅನಂತನಾಗ್ ಅವರು. ನಾವೀಗ ಕೇಳೋಣ ಇಬ್ಬನಿ ಕರಗಿತು ಚಿತ್ರದ ಹಾಡು. ಚಿವುದಯಶಂಕರ್ ಅವರೇ ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರದ್ದೇ ಸಂಗೀತ. ಅದೇ ಜೋಡಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರು.

ಹೌದು, ಅನಂತ್ ನಾಗ್ ಅವರು ಸಾಕಷ್ಟು ಯಶಸ್ಸನ್ನ ಪಡ್ಕೊಂಡಿದ್ದಾರೆ. ಬಹುಮುಖ ಪ್ರತಿಭೆ, ಸಹಜ ಅಭಿನಯದ ಚತುರ, ಸರಳ ವ್ಯಕ್ತಿತ್ವದ ಮೇರು ಶಿಖರ, ಅವರ ಯಶಸ್ಸು ಸಾಧನೆ ಹೀಗೆ ಮುಂದುವರಿಲಿ ಅನ್ನೋದು ನಮ್ಮೆಲ್ಲರ ಹಾರೈಕೆ. ಇದರೊಂದಿಗೆ ಈ ಕಲಾಭಾರತಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಣ. ಸರಿಯಾಗಿ 12 ಗಂಟೆಗೆ ಪ್ರದೇಶ ಸಮಾಚಾರ.

0: ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ನಿಜಾಮರ ಆಡಳಿತಕ್ಕೆ ಒಳಪಟ್ಟಿದ್ದ ಹೈದರಾಬಾದ್ ಕರ್ನಾಟಕಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು 1948 ಸೆಪ್ಟೆಂಬರ್ 17 ವಿಮೋಚನಾ ದಿನವಾಗಿ ಆಚರಿಸಲಾಗುತ್ತಿತ್ತು. ಇತ್ತೀಚೆಗೆ ಕಲ್ಯಾಣ ಕರ್ನಾಟಕ ಉತ್ಸವ ಎಂದು ಆಚರಿಸಲಾಗುತ್ತಿದೆ. ನಿನ್ನೆ ರಾತ್ರಿ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉತ್ಸವಕ್ಕೆ ಚಾಲನೆ ನೀಡಿದರು. ಇಂದು ಬೆಳಗ್ಗೆ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ವಿಮೋಚನೆಯ ರೂವಾರಿ ಸರ್ದಾರ್ ವಲ್ಲಭ ಭಾಯಿ ಪಟೇಲ್ ಅವರ ಪ್ರತಿಮೆಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗೌರವ ಅರ್ಪಿಸಿದರು. ಪೊಲೀಸ್ ಕವಾಯತು ಮೈದಾನದಲ್ಲಿ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿ 1200 ಕೋಟಿ ರೂಪಾಯಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಧರ್ಮ ಸಿಂಗ್ ಮಾಹಿತಿ ನೀಡಿ, ಕಲ್ಯಾಣ ಕರ್ನಾಟಕದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ 5000 ಕೋಟಿ ರೂಪಾಯಿ ಅನುದಾನ ಒದಗಿಸಿದೆ ಎಂದರು. ಹೈದರಾಬಾದ್ ಕರ್ನಾಟಕ ವಿಮೋಚನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಧಾರವಾಡದ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಮಹಾವಿದ್ಯಾಲಯದ ನಿವೃತ್ತ ಪ್ರಾಚಾರ್ಯ ಡಾ ಎಸ್ಎಸ್ ಅಂಗಡಿ.
1: ಹೈದರಾಬಾದ್ ಸಂಸ್ಥಾನವು ಇಂದಿನ ಆಂಧ್ರಪ್ರದೇಶ, ತೆಲಂಗಾಣ, ಕರ್ನಾಟಕದ ರಾಯಚೂರು, ಕಲಬುರಗಿ ಮತ್ತು ಬೀದರ್ ಜಿಲ್ಲೆಗಳು ಹಾಗೂ ಮರಾಠವಾಡ ಪ್ರದೇಶವನ್ನು ಒಳಗೊಂಡಿತ್ತು. ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ನಂತರ ನಿಜಾಂ ಮೀರ್ ಉಸ್ಮಾನ್ ಅಲಿ ಖಾನ್ ಭಾರತ ಒಕ್ಕೂಟದಲ್ಲಿ ವಿಲೀನಗೊಳ್ಳಲು ನಿರಾಕರಿಸಿದರು. ಒಪ್ಪಂದದ ನಿಯಮಗಳನ್ನು ಉಲ್ಲಂಘಿಸಿ ಪಾಕಿಸ್ತಾನಕ್ಕೆ ರಹಸ್ಯವಾಗಿ ಹಣಕಾಸು ನೆರವು ನೀಡಿದ್ದಲ್ಲದೆ ಶಸ್ತಾಸ್ತ್ರ ಸಂಗ್ರಹಿಸಿದನು. ಕಾಸಿಂ ರಜ್ಜಿ ನೇತೃತ್ವದಲ್ಲಿ ರಜಾಕಾರರು ಎಂಬ ಖಾಸಗಿ ಸಶಸ್ತ್ರ ಸಂಘಟನೆ ರೂಪುಗೊಂಡು ಜನರ ಮೇಲೆ ದೌರ್ಜನ್ಯ ನಡೆಸಿತು. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ಸಮೀಪದ ಗೋರಟಾ ಗ್ರಾಮದಲ್ಲಿ ನಡೆದ ನರಮೈದವು ಈ ದೌರ್ಜನ್ಯದ ಕರಾಳ ಘಟನೆಗಳಲ್ಲಿ ಒಂದಾಗಿದೆ. ಅಂದಿನ ಉಪಪ್ರಧಾನಿ ಹಾಗೂ ಗೃಹ ಮಂತ್ರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಮಾರ್ಗದರ್ಶನದಲ್ಲಿ ಮೇಜರ್ ಜನರಲ್ ಜೆ ಎನ್ ಚೌಧರಿ ಅವರ ನೇತೃತ್ವದಲ್ಲಿ ಭಾರತೀಯ ಸೇನೆ 1948 ಸೆಪ್ಟೆಂಬರ್ 13 ಆಪರೇಷನ್ ಪೋಲೋ ಆರಂಭಿಸಿತು. 5 ದಿನಗಳ ಕಾರ್ಯಾಚರಣೆಯ ನಂತರ ಸೆಪ್ಟೆಂಬರ್ 17 ನಿಜಾಂ ಶರಣಾದರು. ಇದರೊಂದಿಗೆ ಹೈದರಾಬಾದ್ ಸಂಸ್ಥಾನವು ಭಾರತೀಯ ಒಕ್ಕೂಟದಲ್ಲಿ ವಿಲೀನವಾಯಿತು.
0: ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನ. ಗುಜರಾತಿನ ಮುಖ್ಯಮಂತ್ರಿಯಾಗಿ, ದೇಶದ ಪ್ರಧಾನಮಂತ್ರಿಯಾಗಿ ಆಡಳಿತದ 25 ವರ್ಷಗಳನ್ನು ಪೂರ್ಣಗೊಳಿಸಿದ ಅವರು 32 ಕೋಟಿಗೂ ಅಧಿಕ ಡಿಜಿಟಲ್ ವೇದಿಕೆ ಫಾಲೋವರ್ಸ್ ಹೊಂದಿರುವುದು ವಿಶೇಷ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಸೇರಿದಂತೆ ಅನೇಕ ಗಣ್ಯರು ಪ್ರಧಾನಮಂತ್ರಿಯವರಿಗೆ ಶುಭಾಶಯ ಕೋರಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನ್ಮದಿನದ ಹಿನ್ನೆಲೆ ರಾಜ್ಯ ಬಿಜೆಪಿ ಇಂದಿನಿಂದ 1 ತಿಂಗಳ ಕಾಲ ಸೇವಾ ಸಂಕಲ್ಪ ಅಭಿಯಾನ ಆಯೋಜಿಸಿದೆ. ಇಂದು ಸಂಜೆ 7 ಗಂಟೆಗೆ ರಾಜ್ಯ ಮತ್ತು ಇಡೀ ದೇಶದ ಐತಿಹಾಸಿಕ ಸ್ಥಳಗಳು, ಮನೆ ಮನೆಗಳಲ್ಲಿ ದೀಪ ಬೆಳಗಿಸಲಾಗುವುದು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ಸೇವಾ ದಿವಸ್ ಹಾಗೂ ಸೇವಾ ಸಂಕಲ್ಪ ಅಭಿಯಾನದ ಅಂಗವಾಗಿ ವಂದೇ ಭಾರತ್ ಎಕ್ಸ್ಪ್ರೆಸ್ ಸಿಬ್ಬಂದಿ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ರೈಲ್ವೆ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಬೆಂಗಳೂರಿನ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲು ನಿಲ್ದಾಣದಲ್ಲಿ ಸಂಜೆ 6 ಗಂಟೆಗೆ ಆಶೀರ್ವಾದ ದೀಪವನ್ನು ಬೆಳಗಿಸಲಿದ್ದಾರೆ. ಉತ್ತಮವಾಗಿ ಕಾರ್ಯನಿರ್ವಹಿಸಿದ 25 ಜನ ನೈರುತ್ಯ ರೈಲ್ವೆ ಸಿಬ್ಬಂದಿಯನ್ನು ಅವರು ಸನ್ಮಾನಿಸಲಿದ್ದಾರೆ. ಮೈಸೂರು ದಸರಾ ಜಂಬೂ ಸವಾರಿ ಮೆರವಣಿಗೆಗೆ 15 ಜಿಲ್ಲೆಗಳ ಸ್ತಬ್ಧ ಚಿತ್ರಗಳನ್ನು ಆಯ್ಕೆ ಮಾಡಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕಾರ್ಯದರ್ಶಿಗಳ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದು ಇಲಾಖೆಯ ಸಚಿವ ಶಿವರಾಜ ತಂಗಡಗಿ ತಿಳಿಸಿದ್ದಾರೆ. ಶ್ರೀ ಕಾವೇರಿ ತುಲಾ ಸಂಕ್ರಮಣ ಪವಿತ್ರ ತೀರ್ಥೋದ್ಭವ ಅಕ್ಟೋಬರ್ 17 ಸಂಜೆ 7:50 ಸಲ್ಲುವ ಮೇಷಲಗ್ನದಲ್ಲಿ ಜರುಗಲಿದೆ. ಕೊಡಗಿನ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರಗಳಾದ ಶ್ರೀ ಭಗಂಡೇಶ್ವರ, ತಲಕಾವೇರಿ ದೇವಾಲಯಗಳಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವದ ಅಂಗವಾಗಿ ಈ ತಿಂಗಳ 27 ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿವೆ. ಬೆಳಗಾವಿ ನಗರದ ಚವ್ಹಾಟ್ ಗಲ್ಲಿಯಲ್ಲಿ ಸೋಮವಾರ ತಡರಾತ್ರಿ ಸಂಭವಿಸಿದ ಅಗ್ನಿ ಅವಘಡದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದ ಗಜಾನನ್ ಧಮೋನೆ ಹಾಗೂ ಪುತ್ರ ರೋಷನ್ ಚಿಕಿತ್ಸೆ ಫಲಿಸದೆ ನಿನ್ನೆ ಅಸುನೀಗಿದ್ದಾರೆ. ಒಂದೇ ಕುಟುಂಬದ ಒಟ್ಟು 6 ಜನ ದುರಂತದಲ್ಲಿ ಬಲಿಯಾದಂತಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಬಾಳೆಹೊನ್ನೂರಿನ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಪದವಿ ಪೂರ್ವ ಕಾಲೇಜಿನ ದ್ವಿತೀಯ ಪಿಯು ವಿದ್ಯಾರ್ಥಿ

ಮೊಹಮ್ಮದ್ ಸಾಲಿಂ ಪುದುಚೇರಿಯ ಇಂದಿರಾಗಾಂಧಿ ಕ್ರೀಡಾ ಸಂಕೀರ್ಣದಲ್ಲಿ ನಡೆಯುತ್ತಿರುವ ದಕ್ಷಿಣ ವಲಯ ಅಥ್ಲೆಟಿಕ್ಸ್ನ ಹ್ಯಾಮರ್ ಥ್ರೋನಲ್ಲಿ ಕೂಟ ದಾಖಲೆ ಮಾಡಿದ್ದಾರೆ. ಪುದುಚೇರಿ ಅಥ್ಲೆಟಿಕ್ಸ್ ಸಂಸ್ಥೆ ಆಯೋಜಿಸಿರುವ 20 ವರ್ಷದೊಳಗಿನವರ ವಿಭಾಗದಲ್ಲಿ ಸಾಲಿಂ 64.05 ಮೀಟರ್ ದೂರದ ಸಾಧನೆ ದಾಖಲಿಸಿದರು. ಕಲಬುರಗಿಯಲ್ಲಿ 37 ಡಿಗ್ರಿ ಸೆಲ್ಸಿಯಸ್ ಹಾಗೂ ರಾಯಚೂರಿನಲ್ಲಿ 34 ಡಿಗ್ರಿ ಸೆಲ್ಸಿಯಸ್ ಸರಾಸರಿ ಉಷ್ಣತೆ ದಾಖಲಾಗುತ್ತಿದ್ದು ಮಳೆಗಾಲದಲ್ಲಿಯೂ ಬಿಸಿಗಾಳಿ ಬೀಸುತ್ತಿದೆ. ವಾಡಿಕೆಗಿಂತ 5 ಡಿಗ್ರಿ ಸೆಲ್ಸಿಯಸ್ ಹೆಚ್ಚಾಗಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: 12:07 ಸಮಯ ಆಗಿದೆ. ವಿವಿಧ ಭಾರತಿಯನ್ನ ಟ್ಯೂನ್ ಮಾಡಿ ಕೇಳ್ತಾ ಇದ್ರ. ಕಲಾಭಾರತಿ ಕಾರ್ಯಕ್ರಮ ಸೊಗಸಾಗಿತ್ತು. ಅದರಲ್ಲೂ ಅನಂತ ನಾಗರ ಕಟ್ಟೆಯವರ ಸಿನಿ ಪಯಣದ ಬಗ್ಗೆ ಮಾಹಿತಿ ಸೊಗಸಾಗಿತ್ತು ಅಂತ ಹೇಳಿ ಬಹಳಷ್ಟು ಜನ ಸಂದೇಶವನ್ನ ಕಳಿಸಿ ಕೊಟ್ಟಿದ್ದೀರಿ. ಎಲ್ಲರೂ ಅದನ್ನೇ ಹೇಳ್ತಾ ಇದ್ರೆ, ಹೌದು, ಕನ್ನಡಿಗರ ಹೆಮ್ಮೆ ನಮಗೆ ಬಂದಿರೋದು ಅಂತ ಹೇಳಿ. ಇನ್ನು ಅನಂತ್ ನಾಗ್ ಆಗಿನ ಹಿಂದಿ ನಟರ ಹಾಗೆಯೇ ಮೀಸೆ ಬೋಳಿಸ್ತಾ ಇದ್ದ ಅನಂತ್ ನಾಗ್ ಅವರು ಆಮೇಲೆ ಕನ್ನಡ ಸಿನಿಮಾಕ್ಕೆ ಹೊಂದುವ ಹಾಗೆ ಮೀಸೆ ಬಿಡ್ತಾ ಇದ್ರು. ಅವರ ನಟನೆಯಲ್ಲಿ ಕೃತ್ರಿಮತೆ ಇರಲಿಲ್ಲ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗೆ ಅರ್ಹ ನಟ ಅಂತ ಕೂಡ ಹೇಳಿದ್ದಾರೆ. ಅನಂತ್ ನಾಗ್ ಅವರಂತಹ ವೈವಿಧ್ಯಮಯ ಪಾತ್ರ ಅಭಿನಯದ ಚತುರರಿಗೆ ದೊರೆತ ಈ ದೇಶದ ಪ್ರತಿಷ್ಠಿತ ಪ್ರಶಸ್ತಿ ಕನ್ನಡಿಗರಿಗೆ, ಕರ್ನಾಟಕಕ್ಕೆ ಹೆಮ್ಮೆಯ ವಿಚಾರ. ಹೇಗೆ ನಮ್ಮ ಪ್ರಣಯ ರಾಜ ಶ್ರೀನಾಥ್ ಅವರಿಗೂ ಕೂಡ ಒಂದು ರಾಷ್ಟ್ರೀಯ ಪ್ರಶಸ್ತಿ ಬಂದರೆ ಇನ್ನೂ ಸಂತೋಷ ಆಗುತ್ತೆ ಅಂತ ಹೇಳಿದಿರಿ. ಮತ್ತು ನಮ್ಮ ಕಡೆಯಿಂದ ಅಭಿಮಾನದ ಏನು ಶುಭಾಶಯಗಳು ಅಂತ ಹೇಳಿದಿರಿ. ಮತ್ತು ಅನಂತ್ ನಾಗ್ ಅವರ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಹೇಳಿದಿರಿ. ಕಲಾಭಾರತಿ ಚೆನ್ನಾಗಿತ್ತು ಅಂತ ಹೇಳಿದಿರಿ. ನಾವು ಕೂಡ ಪ್ರೀತಿಯ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಅಂತ ಒಬ್ಬರು ಹೇಳ್ತಾರೆ. ಈ ಸಮಯದಲ್ಲಿ ಶಂಕರ್ ನಾಗ್ ಅವರಿದ್ದರೆ ತುಂಬಾ ಖುಷಿಯಾಗ್ತಾ ಇತ್ತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಇಬ್ಬರು ಕೂಡ ಅಣ್ಣ ತಮ್ಮಂದಿರಿಬ್ಬರು ಕೂಡ ತುಂಬ ಪ್ರತಿಭಾವಂತರು. ತುಂಬ ಮಿಸ್ ಮಾಡ್ಕೊಳ್ತೇವೆ ಶಂಕರ್ ನಾಗ್ ಅವರನ್ನು ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಇದ್ದೀರಿ. ನಿಜ, ಹೌದು, ನಮಗೂ ಕೂಡ ಬಹಳ ಬಹಳ ಸಂತೋಷದ ವಿಷಯ ಅನಂತ್ ನಾಗ್ ಅವರಿಗೆ ಇಂಥ ಒಂದು ಅದ್ಭುತವಾದ ಪ್ರಶಸ್ತಿ ಬಂದಿರೋದು ಅಂತ ಹೇಳಿ. ಸಹಜ ನಟ, ಅಭಿನಯ ಚತುರ, ನಮ್ಮ ಹೃದಯಾಂತರಾಳದ ಅಭಿನಂದನೆಗಳು ಅಂತ ಹೇಳಿದಿರಿ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಅನಂತ್ ನಾಗ್ ಅವ್ರಿಗೆ ಪ್ರಶಸ್ತಿ ಬಂದಿದ್ದು ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಹಾಗೆ ಮರಣೋತ್ತರವಾಗಿ ವಿಷ್ಣುವರ್ಧನ್ ಅವರಿಗೆ ಕೂಡ ಪ್ರಶಸ್ತಿಗಳು ಬರಬೇಕು, ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ. ಕನ್ನಡ ಚಿತ್ರರಂಗ ನನ್ನ ಉಸಿರು ಅಂತ ಕೂಡ ಸಂದೇಶ ಕಳಿಸ್ಕೊಟ್ಟಿದ್ದಾರೆ. ಹೀಗೆ ಬಹಳಷ್ಟು ಪ್ರೀತಿಯ ಅಭಿಮಾನದ ಮೆಸೇಜ್ಗಳು ಬರ್ತಾ ಇದೆ. ಒಂಥರ ಕರ್ನಾಟಕದಲ್ಲಿ, ಕನ್ನಡ ನಾಡಿನಲ್ಲಿ ಹಬ್ಬದ ಸಂಭ್ರಮ ಮೂಡ್ತಾ ಇದೆ. ಯಾರು ಬಾಯಲ್ಲಿ ನೋಡಿದ್ರು, ಎಲ್ಲಿ ಕೇಳಿದ್ರು ಕೂಡ ಅನಂತ್ ನಾಗ್ ಅವರದ್ದೇ ಹೆಸರು ಕೇಳಿ ಬರ್ತಾ ಇದೆ. ನಮಗಂತೂ ತುಂಬ ತುಂಬ ತುಂಬ ಸಂತೋಷ ಆಗ್ತಾ ಇದೆ. ಧನ್ಯವಾದಗಳು ಅಂತ ನೀವೆಲ್ಲ ಮೆಸೇಜ್ ಮಾಡಿದಿರಿ. ಹೇಳ್ತಾ ಹೋದರೆ ಮುಗಿಯೋದೇ ಇಲ್ಲ. ಇವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿರೋದು ಆ ಪ್ರಶಸ್ತಿಗೆ ಸಂದ ಗೌರವ ಅಂತ ಕೂಡ ಹೇಳಬಹುದು. ನಿಜ ಅರ್ಥದಲ್ಲಿ ನವರಸ ನಾಯಕ ಅಂತ ಹೇಳ್ತಾರೆ.

ಕನ್ನಡ ಚಿತ್ರರಂಗಕ್ಕೆ ಹೆಸರನ್ನು ತಂದುಕೊಟ್ಟು ಭಾರತದಲ್ಲಿ ಕನ್ನಡ ಚಿತ್ರರಂಗವನ್ನು ಎತ್ತರದ ಸ್ಥಾನಕ್ಕೆ ತೆಗೆದುಕೊಂಡು ಹೋದರು ಅಂತ ಕೂಡ ನೀವೆಲ್ಲ ಮೆಸೇಜ್ ಮಾಡಿದಿರಿ. ನಿಮ್ಮೆಲ್ಲರ ಈ ಪ್ರೀತಿ ಖಂಡಿತವಾಗಲೂ ಸಂಭ್ರಮವನ್ನು ಇಮ್ಮಡಿಗೊಳಿಸೋದ್ರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇನ್ನು ನೀವು ಈಗ ಕರೆಗೊಂದು ಹಾಡು ಕಾರ್ಯಕ್ರಮಕ್ಕೆ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮ ಇಷ್ಟದ ಹಾಡನ್ನು ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ಸಂಖ್ಯೆ 0802226125 7 0802226 3927 ಈ ಎರಡು ಸಂಖ್ಯೆಗಳನ್ನು ಬಳಸಿ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡು ಯಾವುದು ಅಂತ ನಮಗೆ ಹೇಳಿ. ನಿಮ್ಮ ಮೆಚ್ಚಿನ ಗೀತೆಯನ್ನು ನಾವು ಪ್ರಸಾರ ಮಾಡಲಿಕ್ಕೆ ಸಿದ್ಧ ಇದ್ದೇವೆ. ನಾವೀಗ ಒಂದು ಹಾಡನ್ನು ಕೇಳಿ ಬರೋಣ. ಶಾಖಾಹಾರಿ ಚಿತ್ರದ ಗೀತೆ, ಸಾಹಿತ್ಯ ಚಂದ್ರಶೇಖರ ಕಂಬಾರ, ಹೌದು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ಕವಿತೆ ಶಾಖಾಹಾರಿ ಚಿತ್ರದ ಈ ಗೀತೆಯನ್ನು ಹಾಡಿದ್ದಾರೆ ಮಯೂರ್ ಅಂಬೇಕಲ್ಲು. ಸಂಗೀತ ಸಂಯೋಜನೆ ಕೂಡ ಅವರದ್ದೇ.

0: ಹಲೋ,
1: ಹಾ ಹಲೋ ಮೇಡಮ್.
0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ?
1: ನಾವು ಲಕ್ಷ್ಮಿ ಅಂತ, ಬೆಂಗಳೂರಿಂದ.
0: ಹ್ಮ್, ಆಯ್ತು.
1: ನಮಗೆ ಗಾಂಧಿನಗರದ ಕಾಣದ ಊರಲ್ಲಿ ನೀ ಕುಳಿತಿರುವೆ ಅನ್ನೋ ಒಂದು ಹಾಡು ಬೇಕಿತ್ತು.
0: ಯಾರು ಕಾಣದ ಊರಲ್ಲಿ ಕುಳಿತಿರೋದು?
1: ದೇವರು.
0: ದೇವರು? ಹ್ಮ್, ದೇವ್ರು ಕಾಣೋದಿಲ್ಲ ಅಲ್ವಾ?
1: ಕಾಣಲ್ಲ.
0: ಪ್ರಾರ್ಥನೆ
1: ಎಲ್ಲ ನೋಡ್ತಾ ಇರ್ತಾನೆ. ಕಷ್ಟ ಸುಖ ಎಲ್ಲ ಕೊಟ್ಟು ಕೊಡೋದು ಕಿತ್ಕೊಳ್ಳೋದು ಎಲ್ಲ ಒಂದೇ ಅಲ್ವಾ?
0: ಹ್ಮ್, ಹೌದು. ಹಾಗಾಗಿ ನೀವು ದೇವ್ರಿಗೆ ಕರೀತಾ ಇದ್ದೀರಾ ಬಾಪ ಅಂತ?
1: ಎಲ್ರು ಕರೀತಾರೆ ಅಲ್ವಾ ಮೇಡಮ್? ನಾನೊಬ್ಳೇನಾ? ಎಲ್ಲರು ಕರೀತಾರೆ. ಎಲ್ಲರ ಹತ್ರ ಹೋಗ್ಬೇಕು ದೇವ್ರು ಪಾಪ.
0: ಎಲ್ಲರೂ ಕರೀತಾರೆ, ಎಲ್ಲರೂ ಬೇಡ್ತಾರೆ, ನನ್ಗೆ ಅದು ಬೇಕು ಇದು ಬೇಕು ಅದು ಕೊಡು ಇದು ಕೊಡು ಅಂತ.
1: ಇರೋರ್ಗೆ ಒಂಥರ ಆಸೆ, ಇಲ್ದವ್ರಿಗೆ ಇನ್ನೊಂಥರ ಆಸೆ. ಆ ತರ
0: ನಿಜ. ಯಾರ್ಯಾರ್ದು ಏನೇನ್ ಡಿಮಾಂಡ್ಸ್ ಅಂತ ಗೊತ್ತಾಗಲ್ಲ. ಅವನಿಗೆ ಗೊತ್ತಾಗುತ್ತೆ, ಆದ್ರೆ ಅವನ್ ಬಾರಿ ಚಾಲಕ್ ಯಾರಿಗೆ ಏನ್ ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಸುಮ್ಮನಾಗ್ಬಿಡ್ತಾನೆ.
1: ಹೌದೌದು.
0: ಕೇಳೋಣ.

0: ಕವಿ ಡಿವಿಜಿಯವರು ಹೇಳಿರುವ ಮಾತೊಂದು ಹೀಗಿದೆ: ಇಳೆಯಿಂದ ಮೊಳಕೆಯೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ.
1: ಜಗತ್ತಿನ ಒಳಿತಿಗಾಗಿ ಪ್ರಕೃತಿ ಮಾಡುವ ಕೆಲಸ ಸದ್ದುಗದ್ದಲವಿಲ್ಲದೆ ನಡೆಯುತ್ತದೆ. ಬೀಜ ಮೊಳಕೆಯೊಡೆಯುವುದು, ಕಾಯಿ ಹಣ್ಣಾಗುವುದು, ಸೂರ್ಯಚಂದ್ರರು ಬೆಳಕು ನೀಡುವುದು, ಇವೆಲ್ಲ ಮೌನವಾಗಿ ನಡೆಯುತ್ತದೆ. ನಿನಗೆ ನೀನೇ ಬಹುಪರಾಕು ಹೇಳಿಕೊಳ್ಳಬೇಡ. ಇದು ಮನುಕುಲಕ್ಕೆ ಕವಿಮಾತು, ಕಿವಿಮಾತು. ಸಮರ್ಪಣೆ ಇರುವಲ್ಲಿ ಅಹಂಕಾರ ಇರಲಾರದು. ಪ್ರಚಾರದ ತೋರಣಕ್ಕಿಂತ ವಿಚಾರದ ಹೂರಣ.

0: 12:25 ಸಮಯ 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕರಗೊಂದು ಹಾಡು ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನೀವು ಕೂಡ ಕರೆ ಮಾಡಬಹುದು, ಮಾತಾಡಬಹುದು, ನಿಮ್ಮ ಮೆಚ್ಚಿನ ಹಾಡನ್ನ ವಿವಿಧ ಭಾರತಿಯಿಂದ ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆ 0822261257, ಇನ್ನೊಂದು ಸಂಖ್ಯೆ 0802263927 ಈ ಸಂಖ್ಯೆಗೆ ಕರೆ ಮಾಡಿ ಮಾತಾಡಿ ನಿಮ್ಮ ಇಷ್ಟದ ಹಾಡನ್ನ ನೀವು ಕೇಳಿ. ನಮಸ್ತೆ.
1: ನಮಸ್ತೆ ಮೇಡಮ್.
0: ಹೇಳಿ.
1: ಮುತ್ತಿಗಳಿಂದ ಎಮ್ಮಿಷಣ ಮೇಡಮ್.
0: ಸರಿ, ಏನು ನನ್ನ ಮಾತನ್ನ ನನಗೆ ಕೇಳಿಸ್ತಾ ಇದ್ದೀರಾ ನೀವು?
1: ಇಲ್ಲ ಮೇಡಮ್, ಇಲ್ಲ, ನಾನು ರೇಡಿಯೋದಲ್ಲಿ ಕೇಳ್ತಾ ಮೇಡಮ್, ಮ್ಯಾಪ್ ಅಲ್ಲಿ ಕೇಳ್ತಾ ಇದ್ದೀನಿ ನಾನು.
0: ಬಟ್ ಯಾವ್ದ್ರಲ್ಲಿ ಕೇಳ್ತಾ ಇದ್ರೋ ಗೊತ್ತಿಲ್ಲ, ನನ್ನ ಮಾತು ನಿಮ್ಮ ಮಾತು ಎರಡೂ ನನಗೆ ಕೇಳಿಸ್ತಾ ಇದೆ ಮತ್ತೆ ಮತ್ತೆ.
1: ಹೌದಾ ಮೇಡಮ್?
0: ಹ್ಮ್, ಹೇಳಿ, ಯಾವ ಹಾಡು ಬೇಕು?
1: ಮೇಡಮ್, ಕುಂಕುಮ ರಕ್ಷೆ ಚಿತ್ರದಿಂದ.
0: ಹ್ಮ್.
1: ತಾನೊಂದು ಬಗೆದರೆ ಮಾನವ, ಬೇರೊಂದು ಬಗೆ ದೈವ ಅಂತ ಹೇಳಿದ್ರೆ ಮೇಡಮ್ ಸಾಂಗ್ ಬೇಕು.
0: ಹ್ಮ್, ಏನು ಮೊದಲು ಆಗಲ್ಲ ರೀ. ಆಯ್ತು, ನಿಮ್ಮ ಹಾಡನ್ನ ಕೇಳಿ. ಧನ್ಯವಾದ. ನಮಸ್ತೆ.

ಕುಂಕುಮರಕ್ಷೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ತೋಚಿ ಉದಯಶಂಕರ್ ಅವರು ಬರೆದಿದ್ರು. ವಿಜಯ ಭಾಸ್ಕರ್ ಅವರ ಸಂಗೀತ ಹಾಡಿಗಿತ್ತು. ನಮಸ್ತೆ.

0: ಹಲೋ ಮೇಡಮ್, ಈಗ ಮಾಡಿದ್ದೀರಾ ಮೇಡಮ್? ಶರಣ ಬಸವ.
1: ಎಲ್ಲಿಂದ?
0: ರಾಯಚೂರಿಂದ.
1: ರಾಯಚೂರು ಶರಣ ಬಸವ.
0: ಹೌದು ಮೇಡಮ್.
1: ಯಾವ ಹಾಡು ಬೇಕು?
0: ಅದೇ ದಾಸ ಚಿತ್ರದಿಂದ ಮೇಡಮ್.
1: ದಾಸ ಚಿತ್ರದ ಯಾವ ಹಾಡು?
0: ನನ್ನ ಸೀರೆ ನನ್ನ ಸೀರೆ ಅಂತ ಹೇಳಿದ.
1: ಹ್ಮ್. ದರ್ಶನ್ ಅವ್ರ ಅಂದ್ರೆ ಇಷ್ಟನಾ?
0: ಹಂಗೇನಿಲ್ಲ ಮೇಡಮ್.
1: ಹ್ಮ್.
0: ಹಾಡ್
1: ಚೆನ್ನಾಗಿದೆ ಅಂತ ಈ ಹಾಡು ಕೇಳಿದ್ರಾ?
0: ಹೌದು ಮೇಡಮ್. ತಾಯಿ ಬಗ್ಗೆ ಇದೆಯಲ್ಲ ಹಾಡು.
1: ದಾಸ ಸಿನಿಮಾದ ಈ ಹಾಡು ತಾಯಿ ಬಗ್ಗೆ ಇದೆಯಾ?
0: ಮಗು ಬಗ್ಗೆ ಇದೆ ಮೇಡಮ್.
1: ಮಗು ಬಗ್ಗೆ ಇದೆ, ಅದಕ್ಕೆ ಹಾಡು ಇಷ್ಟನಾ?
0: ಹೌದು ಮೇಡಮ್.
1: ನಿಮ್ಮನೇಲಿ ಎಷ್ಟು ಮಕ್ಕಳಿದ್ದಾರೆ?
0: ನಮಗೆ ಮೂರು ಜನ ಹೆಣ್ಮಕ್ಳು.
1: ಮೂರು ಜನ ಹೆಣ್ಮಕ್ಳು. ಎಷ್ಟು ಚಿಕ್ಕವರ ದೊಡ್ಡವರ?
0: ಚಿಕ್ಕವರು ಮೇಡಮ್. ಹತ್ತು ವರ್ಷದ ಹೊಕ್ಕೆ, ಒಬ್ಬಕ್ಕೆ 9 ವರ್ಷ.
1: ಹ್ಮ್.
0: ಒಂದು ಹುಡುಗಿ 4 ವರ್ಷ.
1: ಹ್ಮ್ ಹ್ಮ್ ಹ್ಮ್ ಹ್ಮ್ ಹ್ಮ್. ಆಗ್ಲಿ, ಈ ಹಾಡು ಕೇಳೋಣ. ನಮಸ್ತೆ.

0: 12:32 ಸಮಯ ಆಗಿದೆ. 102.9 ಎಫ್ಎಂ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಕರೆಗೊಂದು ಹಾಡುವ ಕಾರ್ಯಕ್ರಮ ಪ್ರಸಾರವಾಗ್ತಾ ಇದೆ. ನೀವು ಕೂಡ ಕರೆ ಮಾಡಿ ನಿಮ್ಮಿಷ್ಟದ ಹಾಡನ್ನು ಕೇಳಬಹುದು. ಹಾಗೆ ನಮ್ಮ ಕೇಳುಗರು ಕೂಡ ಸಾಕಷ್ಟು ಸಂದೇಶಗಳನ್ನು ಕೂಡ ಕಳಿಸ್ಕೊಡ್ತಾ ಇದ್ದಾರೆ. ಕೆಲವರು ಸ್ಪೀಕರ್ ಆನ್ ಮಾಡಿಕೊಂಡು ಮಾತಾಡ್ತಾರೆ, ಆಫ್ ಮಾಡಿದರೆ ಪ್ರತಿಧ್ವನಿ ಬರೋದಿಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ಇನ್ನು ಆಕಾಶವಾಣಿಯ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಕೇಳ್ತಾ ಇದ್ದೇವೆ, ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳ್ತಾರೆ. ಎವರ್ ಗ್ರೀನ್ ಹಾಡುಗಳು ಪ್ರಸಾರ ಆಗ್ತಾ ಇದೆ ಅಂತ ಹೇಳ್ತಾರೆ. ಮತ್ತೊಬ್ಬರು ಹೇಳ್ತಾ ಇದ್ದಾರೆ, ಕನ್ನಡಕ್ಕೆ ಇನ್ನೊಂದು ಸಂಭ್ರಮದ ವಿಚಾರ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಅನಂತನಾಗ್ ಅವ್ರಿಗೆ ಬಂದದ್ದು ಅಂತ. ಮತ್ತು ಗಾಂಧಿನಗರ ಚಿತ್ರದ ಹಾಡು ಗಮನ ಸೆಳೆಯಿತು, ಮುದಗೊಳಿಸಿತು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳ ಜೊತೆಗೆ ಮುಂದೆ ಸಾಗ್ತಾ ಇದ್ದೇವೆ. ಈಗ ಯಾರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ? ಹಲೋ, ನಮಸ್ತೆ. ಹಲೋ, ಮಾತಾಡಿ. ಹಲೋ, ಹಲೋ, ಹಲೋ, ಮಾತಾಡಿ. ಹಲೋ,
1: ನಮಸ್ಕಾರ.
0: ನಮಸ್ಕಾರ, ಯಾರು ಮಾತಾಡೋದು? ಹೇಳಿ. ನಿಮ್ಮ ಹೆಸರು ಇನ್ನೊಂದ್ಸಲ ಹೇಳಿ.
1: ಬೈಲ್ಮೂರ್ತಿ. ಬೈಲ್ಮೂರ್ತಿ.
0: ಯಾವ ಹಾಡು ಬೇಕು?
1: ಶಿವರಾಜ್ ಕುಮಾರ್ ಬಾಚಿ ಆನಂದ್.
0: ಯಾಕೆ ಈ ಹಾಡು ಕೇಳ್ತೀರಿ? ಓಹೋ, ಹ್ಮ್.
1: ಅವಾಗ ಬಾರಿ ಕಷ್ಟಪಟ್ಟು ನೋಡಿದ್ವಿ ಪಿಕ್ಚರ್ ಇದು.
0: ಹ್ಮ್.
1: ಕಾಸಿದಿಲ್ಲ ಅವಾಗ, ದುಡ್ಡಿರಲಿಲ್ಲ ಅವಾಗ.
0: ಮತ್ತೆ
1: ಬರೀ 5 ರೂಪಾಯಿ ಟಿಕೆಟ್. ದಬ್ಬಳಪ್ಪ ರಾಜಕುಮಾರ್ ಸಾಗ.
0: ಹ್ಮ್. ಆಯ್ತಪ್ಪ, ನೀವು ಕೇಳಿದ್ಮೇಲೆ ಹಾಕಲ್ಲ ಅನ್ನಕ್ಕಾಗತ್ತಾ? ಹ್ಮ್. ಬೈಲ್ಮೂರ್ತಿ ಅಂತನಾ ನಿಮ್ಮ ಹೆಸರು?
1: ಹ್ಮ್.
0: ಆಯ್ತು, ಆನಂದ್ ಸಿನಿಮಾದ ಹಾಡು ಬರ್ತಾ ಇದೆ, ನೀವು ಕೇಳಿಸ್ಕೊಳ್ಳಿ.

0: ಆನಂದ್ ಚಿತ್ರದ ಗೀತೆಯನ್ನ ಬರೆದವರು ಚಿ ಉದಯ ಶಂಕರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಸಂಗಡಿಗರು ಧ್ವನಿಯಾಗಿದ್ರು. ಶಂಕರ್ ಗಣೇಶ್ ಅವರ ಸಂಗೀತವಿತ್ತು.
1: ನಾವು ಹೇಗೆ ಮಾತನಾಡುತ್ತೇವೆ ಎನ್ನುವುದರ ಮೇಲೆ ಸಮಾಜದಲ್ಲಿ ನಾವು ಪಡೆಯುವ ಗೌರವ ಮನ್ನಣೆ ಅವಲಂಬಿತವಾಗಿರುತ್ತದೆ. ಮಾತು ಮಾಣಿಕ್ಯ, ವಾಗ್ಭೂಷಣಂ ಭೂಷಣಂ ಎಂದರು ಹಿರಿಯರು.
2: ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ.
0: ಹಲೋ.
3: ಹಲೋ, ನಮಸ್ತೆ ಮೇಡಮ್.
0: ನಮಸ್ತೆ, ಹೇಳಿ ಯಾರು?
3: ನಾವು ರಾಯಚೂರು ಜಿಲ್ಲೆ ಮಾನವಿ ತಾಲೂಕು ರೀ.
0: ಹಾ,
3: ಭೀಮನಗೌಡ ಪಾಟೀಲ್ ಅಂತ ಮೇಡಮ್.
0: ಹೇಳಿ.
3: ಗೀತೆ ಬಂತು ನಮ್ಗೆ, ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ.
0: ಗೀತೆ ಬಂತ ಹೇಳಿ?
3: ರಾಯರು ಬಂದರು ಮಾವನ ಮನೆಗೆ ಚಿತ್ರದಿಂದ ರೀ. ಅದರಲ್ಲಿ ಅಡವಿ ದೇವಿಯ ಕಾಡು ಜನಗಳ ಈರಾಡು ಅಂತೇಳಿ ಒಂದು ಗೀತೆ ಬರ್ತುಂಟು ಮೇಡಮ್. ಈ ಗೀತೆ ಬೇಕಾಗಿತ್ತು ಮೇಡಮ್.
0: ಆ ಗೀತೆ ಬೇಕಲ್ವಾ?
3: ಹಾ ಮೇಡಮ್.
0: ಆಯ್ತು, ನಿಮ್ ಹಾಡು ಬರ್ತಾ ಇದೆ ವಿವಿಧ ಭಾರತಿಯಲ್ಲಿ, ಕೇಳಿ.

0: ಕೇಳ್ತಾ ಇದ್ದೀರಾ ಕರೆಗೊಂದು ಹಾಡು ಕಾರ್ಯಕ್ರಮ. ರಾಯರು ಬಂದರು ಮಾವನ ಮನೆಗೆ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯ ಮತ್ತು ಚಿತ್ರ ಅವರ ಧ್ವನಿಯಲ್ಲಿತ್ತು. ಎಂ ಎನ್ ವ್ಯಾಸರಾವ್ ಅವರು ಬರೆದ ಗೀತೆ, ರಾಜ್ಕೋಟಿಯವರ ಸಂಗೀತವಿತ್ತು. ನಮಸ್ತೆ.
1: ನಮಸ್ತೆ ಮೇಡಮ್,
0: ಕೇಳುತ್ತಾ
1: ಮೇಡಮ್? ಅನಂತ್ ರಾಜ್ ಮೇಡಮ್, ಅನಂತ್ ರಾಜು ಗೊರ್ಲಾಡ್ಕು, ಹಿರಿಯೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ ಮೇಡಮ್.
0: ಹೇಳಿ ಅನಂತ್ ರಾಜು.
1: ಹಲೋ,
0: ಮಾತಾಡಿ.
1: ಕೇಳ್ತಾ ಇದೆ ಮೇಡಮ್.
0: ಯಾವ ಹಾಡು ಬೇಕು?
1: ಮೇಡಮ್, ಇದು ಗೌರಿ ಗಣೇಶ ಚಿತ್ರದಿಂದ. ಮಾತಿನಿಂದ ಗೆಲ್ಲಬಲ್ಲೆ ಜಗವನ್ನೇ, ಚಾಟಿ ಇಲ್ಲದೆ ಆಡಿಸಬಲ್ಲೆ ಬುಗುರಿಯನ್ನೇ ಅಂತೇಳಿ ಅನಂತ್ ನಾಗ್ ಅವರ ಅಭಿನಯದ ಗೀತೆ ಮೇಡಮ್. ಅದು ಮೊನ್ನೆ ನಮ್ಮ ಅನಂತ್ ನಾಗ್ ಅವರಿಗೆ ದಾದಾ.
0: ಅದಿಲ್ಲ ರೀ, ಆ ಹಾಡಿಲ್ಲ. ಒಂದ್ ನಿಮಿಷ, ಹಾಡಿಲ್ಲ, ಬೇರೆ ಹಾಡು ಕೇಳಿ.
1: ಇಲ್ವಾ ಮೇಡಮ್?
0: ಅದಿಲ್ಲ.
1: ಅದ್ರಿಂದ ಬೇರೆ ಯಾವ್ದಾದ್ರು ಒಂದ್ ಹಾಕಿ ಮೇಡಮ್. ಅದ್ರದ್ದೇ
0: ಆ ಫಿಲ್ಮೇ ಇಲ್ಲ ನಮ್ಮ ಹತ್ರ.
1: ಹೌದಾ ಮೇಡಮ್? ಹಂಗಿದ್ರೆ ಯಾವ್ದಾರ ಒಂದ್ ಹಾಕಿ ಮೇಡಮ್. ನಂಜುಂಡಿ ಕಲ್ಯಾಣದಿಂದ ಹಾಕಿ ಮೇಡಮ್.
0: ನಂಜುಂಡಿ ಕಲ್ಯಾಣ?
1: ಮೇಡಮ್, ನಿಜವ ನುಡಿಯಲೆ.
0: ಆಹಾ, ಹಾಡ್ಬೇಕಾ
1: ಮೇಡಮ್?
0: ನಂಜುಂಡಿ ಕಲ್ಯಾಣದಿಂದ ನಿಜವ ನುಡಿಯಲೆ ನನ್ನಾಣೆನಲ್ಲೇ ಅಂತ.
1: ಮೇಡಮ್,
0: ಇದೇನಾಗ್ಲೇ ಅಲ್ಲಿಗೆ ಶಿಫ್ಟ್ ಆಗ್ಬಿಟ್ರಲ್ಲ ಈಗ. ಇದನ್ ಕೇಳಿದ್ರಿ ಅನಂತ್ ನಾಗ್ ಅವ್ರದ್ದು. ಇನ್ನೊಂದು ಹಾಡು ಕೇಳೋಣ, ಬೆಂಕಿಯ ಬಲೆ ಸಿನಿಮಾ ಹಾಡು ಕೇಳೋಣ ಅನಂತ್ ನಾಗ್ ಅವ್ರದ್ದೇನೆ. ಯಾವ್ದು ಹೇಳಿ? ಬೆಂಕಿಯ ಬಲೆ ಸಿನಿಮಾ, ಮಳೆಯಾದರೇನು ಅಲ್ವಾ, ಆ ಹಾಡು ಕೂಡ ಕೇಳಬಹುದು.
1: ಇನ್ನೊಂದಿದೆ ಮೇಡಮ್.
0: ಯಾವ್ದು?
1: ಬೆಂಕಿ ಬಲೆ ಇನ್ನೊಂದು ಯಾವ್ದೋ ನಾಪಕ್ ಬರ್ತಾ ಇಲ್ಲ ಮೇಡಮ್. ಅದು ಚೆನ್ನಾಗಿದೆ ಹಾಡು.
0: ಹೌದಾ? ಬೆಂಕಿ ಬಲೆ ಅನಂತ್ ನಾಗ್ ಅವ್ರ ಸಿನಿಮಾದ ಎಲ್ಲಾ ಹಾಡುಗಳು ಚೆನ್ನಾಗಿದೆ. ನಿನ್ನ ನಗುವ ಹೂವಂತೆ ಅದು ತುಂಬಾ ಸಲ ಹಾಕಿರ್ತಾರೆ. ಒಲಿದ ಜೀವ ಅದನ್ನ ಕೇಳೋಣವಾ? ಒಲಿದ ಜೀವ ಜೊತೆಯಲ್ಲಿರಲು ಬಾಳು ಸುಂದರ ಅಂತ ಅಲ್ವಾ?
1: ಹ್ಮ್,
0: ಕೇಳೋಣ ನಿಮ್ಮ ಇಷ್ಟದ ಹಾಡು. ಧನ್ಯವಾದ.
1: ಧನ್ಯವಾದ ಮೇಡಮ್.

0: ಬೆಂಕಿಯ ಬಲೆ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿಯವರ ಧ್ವನಿಯಲ್ಲಿತ್ತು. ಚಿವದೇಶಂಕರ್ ಅವರು ಬರೆದಿದ್ರು, ರಾಜನ್ ನಾಗೇಂದ್ರ ಅವರ ಸಂಗೀತವಿತ್ತು. ರಾಣಿಯವರು ಕೂಡ ಹೇಳ್ತಾ ಇದ್ರೆ ಬೆಂಕಿಯ ಬಲೆ ನನ್ನ ಮೆಚ್ಚಿನ ಹಾಡು ಅಂತ. ಹಾಗೆ ಚಂದ್ರಿಕಾ ನೇರಲ್ಗುಂಡಿ ಅವರು ಹೇಳ್ತಾ ಇದ್ರೆ ನನಗೆ ಸಾಕಷ್ಟು ಸಲ ಕರೆ ಏನೋ ಸಿಕ್ತು, ಆದರೆ ಕಟ್ಟಾಯಿತು, ನನಗೂ ಕೂಡ ಬೆಂಕಿಯ ಬಲೆ ಚಿತ್ರದ ಹಾಡು ತುಂಬಾ ಇಷ್ಟ ಅಂತ ಹೇಳಿ ಮೆಸೇಜ್ ಮಾಡಿದ್ದಾರೆ. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಇನ್ನೊಂದು ಹಾಡನ್ನು ಕೇಳುವಂಥ ಅವಕಾಶ ನಮಗಿದೆ. ನಮಸ್ತೆ. ನಮಸ್ತೆ. ಹಲೋ.
1: ಹಲೋ.
0: ನಮಸ್ತೆ.
1: ಹಲೋ,
0: ಮಾತಾಡಿ. ಹಲೋ.
1: ಹಲೋ. ಹಾ, ಈ ಕೇಳಿಸ್ತಾ ಇದೆ.
0: ಕೇಳ್ತಾ ಇಲ್ವಾ?
1: ಹಾ, ಇವಾಗ ಇವಾಗ ಕೇಳಿಸ್ತಾ ಇದೆ.
0: ಹಾ ಹೇಳಿ.
1: ಹಾ, ಚಂದು ಮೇಡಮ್ ಅವರೇ.
0: ನಮಸ್ತೆ.
1: ನಮಸ್ತೆ ಚಂದು ಮೇಡಮ್ಗೆ.
0: ನಮಸ್ತೆ. ಯಾವ ಮೇಡಮ್ ಮಾತಾಡ್ತಾ ಇರೋದು? ಈಗ
1: ಗೌರಿ ಗಣೇಶ ಹಬ್ಬದ ಶುಭಾಶಯಗಳು.
0: ಹಾ, ನಿಮ್ಗೂ ಕೂಡ ಗೌರಿ ಗಣೇಶ ಹಬ್ಬದ.
1: ಅವಾಗ ಲೈನ್ ಸಿಕ್ಲಿಲ್ಲ, ಬೇಜಾರು ಮಾಡ್ಕೋಬೇಡಿ.
0: ಅಯ್ಯಪ್ಪ, ಇಲ್ಲಪ್ಪ, ಬೇಜಾರು ಮಾಡ್ಕೊಳಲ್ಲ.
1: ನನಗೆ ಭಕ್ತ ಪ್ರಹ್ಲಾದ ಇಂದ ಅನಂತ್ ನಾಗು ಅವ್ರದ್ದು ಕಮಲ ನಯನ ಕಮಲ ವದನ ಇವತ್ತು ಅವರಿಗೆ ಪಾಲ್ಕೆ ಪ್ರಶಸ್ತಿ ಬೇರೆ ಸಿಕ್ಕಿದೆ, ಖುಷಿ ಆಗೋಯ್ತು. ನಮ್ಮ ಕನ್ನಡ ಚಿತ್ರರಂಗಕ್ಕೆ

0: ಇಷ್ಟು ಪಾಲ್ಕೆ ಪ್ರಶಸ್ತಿ ಸಿಕ್ತಲ್ಲ ಅಂತ. ಅಣ್ಣವ್ರು ಬಿಟ್ರೆ ನೆಕ್ಸ್ಟ್ ಇವರೇ ಬಂದಿದ್ದು.
1: ಹೌದು ಹೌದು ಹೌದು
0: ಹೌದು.
1: ಅಂದ್ರೆ ಸಾಕಷ್ಟು. ಈಗ ನಿನ್ನೆ ರಾತ್ರಿಯಿಂದ ಅವ್ರಿಗೆ ಯಾವಾಗ ಪ್ರಶಸ್ತಿ ಬಂತು ಅಂತ ಗೊತ್ತಾಯ್ತೋ ಅವಾಗಿಂದನು ಮೀಡಿಯಾಗಳಲ್ಲಿ ಇದೇ ಮಾತು, ಇದೇ ವಿಷಯ, ಇದ್ರ ಬಗ್ಗೆನೆ ಒಂದು ಹೆಮ್ಮೆ ಬರ್ತಾ ಇದೆ. ಹಾಗಾಗಿ ನೀವು ಎಷ್ಟು ಕೇಳಿದ್ರು ಕೇಳುವಷ್ಟು ಹಾಡುಗಳನ್ನ ನಾವು ಪ್ರಸಾರ ಮಾಡ್ತಾ ಇದೀವಿ. ಅನಂತನಾಗ್ ಅವರಿಗೆ ಸಂಬಂಧಪಟ್ಟಂತ ಹಾಡುಗಳು, ಅವ್ರ ಬಗ್ಗೆನೇ ಮಾತು, ಅದಕ್ಕಿಂತ ಖುಷಿ ಇನ್ನೇನಿದೆ ರೀ ವಿವಿಧ ಭಾರತಿಗೆ ಅಲ್ವಾ? ಧನ್ಯವಾದ. ನಿಮ್ಮ ಹಾಡನ್ನ ಕೇಳೋಣ. ನಮಸ್ತೆ.
0: ಚಂದು ಮೇಡಮ್ ಹತ್ರ ಮಾತಾಡೋದೇ ನಮಗ್ ಖುಷಿ.
1: ಎಲ್ಲರ ಹತ್ರ ಮಾತಾಡೋದು ನಮಗ್ ಖುಷಿ.
0: ಹೌದು
1: ಆಗ್ಲಿ. ನಮಸ್ತೆ.

ಕರೆಗೊಂದು ಹಾಡುವ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಇಷ್ಟದ ಹಾಡುಗಳನ್ನು ಅಷ್ಟೊತ್ತು ಕೇಳಿದ್ರಿ. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸಮಯ ಆಗಿದೆ 1 ಗಂಟೆ. ಇನ್ನೀಗ ನಾವು ಕೇಳೋಣ ಸುದ್ದಿ ಮುಖ್ಯಾಂಶಗಳನ್ನು.

ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ಧಿ, ಕ್ರೀಡಾನಗರ ಸ್ಥಾಪನೆ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಕಲ್ಯಾಣ ಕರ್ನಾಟಕ ಉತ್ಸವದಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಘೋಷಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಹೈದರಾಬಾದ್ ವಿಮೋಚನಾ ದಿನದ ಅಂಗವಾಗಿ ತೆಲಂಗಾಣ, ಹೈದರಾಬಾದ್ ಕರ್ನಾಟಕ ಮತ್ತು ಮರಾಠವಾಡ ಒಳಗೊಂಡ ಹೈದರಾಬಾದ್ ಪ್ರಾಂತ್ಯದ ಜನರಿಗೆ ಶುಭ ಕೋರಿದ್ದಾರೆ. ಬೆಂಗಳೂರು ದಕ್ಷಿಣ ನಗರಪಾಲಿಕೆ ವ್ಯಾಪ್ತಿಯಲ್ಲಿ ಪ್ರಾಯೋಗಿಕವಾಗಿ ಸಂಚಾರ ದಟ್ಟಣೆ ಹೆಚ್ಚಿರುವ ಜಯನಗರದಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಅತ್ಯಾಧುನಿಕ ಸ್ಮಾರ್ಟ್ ಪಾರ್ಕಿಂಗ್ ವ್ಯವಸ್ಥೆ ರೂಪಿಸಲು ಖಾಸಗಿ ಸಂಸ್ಥೆಯೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ. ಭಾರತವು ತನ್ನ 140 ಕೋಟಿ ಜನರಿಗೆ ಇಂಧನ ಭದ್ರತೆ ಖಾತರಿಪಡಿಸಲು ದೃಢವಾದ ಬದ್ಧತೆ ಹೊಂದಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ತಿಳಿಸಿದೆ. ಅಮೆರಿಕ ಕಾಂಗ್ರೆಸ್ನಲ್ಲಿ ರಷ್ಯಾ ಮತ್ತು ಇರಾನ್ ಮೇಲಿನ ತೈಲ ನಿರ್ಬಂಧ ಕಾಯ್ದೆ ಅಂಗೀಕಾರವಾಗಿರುವುದನ್ನು ಕೇಂದ್ರ ಸರ್ಕಾರ ಗಮನಿಸುತ್ತಿದೆ ಎಂದು ಹೇಳಿದೆ. ಶೆಡ್ಯೂಲ್ ಹೆಚ್, H1 ಮತ್ತು X ಔಷಧಗಳ ಮೇಲೆ ನಿಯಂತ್ರಣ ನಿಗಾ ಇರಿಸುವುದನ್ನು ಬಲವರ್ಧನೆಗೊಳಿಸಲು 1945 ಔಷಧ ನಿಯಮಗಳಿಗೆ ತಿದ್ದುಪಡಿಗಳನ್ನು ಮಾಡಲು ಕೇಂದ್ರ ಕುಟುಂಬ ವ್ಯವಹಾರಗಳ ಸಚಿವಾಲಯ ಉದ್ದೇಶಿಸಿದೆ. ಸ್ಟೆಮ್ ಸೆಲ್ ಥೆರಪಿ ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಉಜ್ಬೇಕಿಸ್ತಾನದ ಸಮರ್ಕಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ಧ 4-0 ಗೆಲುವಿನಿಂದ ತನ್ನ ಅಭಿಯಾನದ ಶುಭಾರಂಭ ಮಾಡಿದೆ. ನವದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಭಾರತ ಆಫ್ಘಾನಿಸ್ತಾನ ನಡುವಿನ 3ನೇ T20 ಪಂದ್ಯ ಇಂದು ನಡೆಯಲಿದೆ. ಈಗಾಗಲೇ ಭಾರತ 2-0 ಅಂತರದಿಂದ ಸರಣಿ ವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 1:10 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 5:00.

0: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ ನಲ್ಲಿ ಅರೆ ವಾ
1: ಸಿಕ್ಕಿಬಿದ್ರು
2: ಅಪರಿಚಿತ ಲಿಂಕ್ ಗಳನ್ನು ಕ್ಲಿಕ್ ಮಾಡಬೇಡಿ ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ ಬನ್ನಿ ಆಕಾಶವಾಣಿ ನಿಮ್ಮ ದನಿಯಾಗಲಿದೆ ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com ಆಯುಷ್ವಾಣಿ ಪ್ರತಿ ಸೋಮವಾರ ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ ಆಯುಷ್ ಇಲಾಖೆ ಕರ್ನಾಟಕ ಸರ್ಕಾರ
5: ಒಂದು ಗಂಟೆ 4:15 ಕೇಳ್ತಾ ಇರೋದು 102.9 ಎಫ್ಎಂ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಈ ಮಧ್ಯಾಹ್ನ 1:20 ನಮ್ಮ ನಾಡು ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನೀವು ಕೂಡ ಕರೆ ಮಾಡಿ ನಿಮ್ಮೂರಿನ ವಿಶೇಷಗಳ ಬಗ್ಗೆ ನಮ್ಮ ಜೊತೆಗೆ ಹಂಚಿಕೊಳ್ಳಬಹುದು. ಈ ದಿನದ ಒಂದು ವಿಷಯ ನಿಮ್ಮೂರಿನ ಸಾರ್ವಜನಿಕ ಆಸ್ತಿ ಪಾಸ್ತಿ, ಅಂದರೆ ನಿಮ್ಮ ಊರಿನಲ್ಲಿರುವಂಥ ಅಥವಾ ನೀವು ಬಳಸ್ತಾ ಇರುವಂಥ ಸಾರ್ವಜನಿಕ ಆಸ್ತಿ ಪಾಸ್ತಿ. ಅದು ಆಸ್ಪತ್ರೆಗಳು, ಶಾಲೆಗಳು, ಅಂಗನವಾಡಿ, ಬ್ಯಾಂಕು, ಪೊಲೀಸ್ ಠಾಣೆ, ಇವೆಲ್ಲ ನಿಮಗೆ ನಿಮ್ಮೂರಿನಿಂದ ಎಷ್ಟು ದೂರದಲ್ಲಿದೆ ಅನ್ನೋದ್ರ ಬಗ್ಗೆ ಮಾತ್ರ ನೀವು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು 1 ಅಥವಾ 2 ನಿಮಿಷಗಳಲ್ಲಿ ಹಂಚಿಕೊಳ್ಬಹುದು. ಗುರುವಾರದ ಮಧ್ಯಾಹ್ನದ 1:20 ನಮ್ಮ ನಾಡು ಕಾರ್ಯಕ್ರಮದಲ್ಲಿ ನಮ್ಮೂರಿನ ಸಾರ್ವಜನಿಕ ಆಸ್ತಿ, ಅಂದರೆ ಶಾಲೆ, ಕಾಲೇಜು, ಆಸ್ಪತ್ರೆ, ಅಂಗನವಾಡಿ, ಬ್ಯಾಂಕು, ಪೊಲೀಸ್ ಸ್ಟೇಷನ್, ಇವೆಲ್ಲ ನಿಮಗೆ ಎಷ್ಟು ದೂರದಲ್ಲಿದೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡು

ಹೇಳಬಹುದು. ಇನ್ನು ನಮಗೆ ಸಾಕಷ್ಟು ಜನ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಹಾಡುಗಳನ್ನು ಕೇಳಿದ್ರು, ಹಾಗೆ ಮೆಸೇಜ್ಗಳು ಕೂಡ ಬಂದಿದೆ, ಸಾಕಷ್ಟು ಜನರ ಸಂದೇಶಗಳು ಬಂದಿದೆ. ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಮಂಜುಶ್ರೀ ಧಾರವಾಡ, ಆಮೇಲೆ ರಾಣಿ, ಮತ್ತೊಬ್ಬರು ಚಿಕ್ಕಪ್ಪ, ಶಾರದಾ ಚಿಕ್ಕಪ್ಪ, ರಾಮೇಶ್ವರ, ಶ್ವೇತಾ ಎಸ್ರಾವ್ ಸುಳ್ಯದಿಂದ, ಹಾಗೆಯೇ ಕೆಂಗಲ್ ಸ್ನೇಹಿತರು ಅಂತ ಹೇಳ್ತಾ ಇದ್ದಾರೆ. 1995-96 ಸಾಲಿನ ಕೆಂಗಲ್ ಸ್ನೇಹಿತರೆಲ್ಲರೂ ಕೂಡ ಒಂದಾಗಿದ್ದೇವೆ, ವಿವಿಧ ಭಾರತೀಯನ ಟ್ಯೂನ್ ಮಾಡಿ ಕೇಳ್ತಾ ಇದ್ದೇವೆ ಅಂಥೇಳಿ ಡಾಕ್ಟರ್ ಎಚ್ ಎನ್ ರಮೇಶ್ ಗುಬ್ಬಿ ಮೈಸೂರಿನಿಂದ ಮೆಸೇಜ್ ಮಾಡಿದರೆ. ಖಂಡಿತವಾಗ್ಲೂ ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೋವಳ್ಳಿ ಲಕ್ಷ್ಮೀ ಚಂದ್ರಶೇಖರ್ ಅವರ ಮೆಸೇಜ್ ಬಂದಿದೆ. ಮೋನಪ್ಪ ನಾಗೇಂದ್ರಪ್ಪ ವಿಶ್ವಕರ್ಮ ವರಲಕ್ಷ್ಮಿ ಪೀಣ್ಯದಿಂದ, ವಾಣಿಶ್ರೀ ಧಾರವಾಡದಿಂದ, ಎಲ್ಲರ ಸಂದೇಶಗಳಿಗಾಗಿ ಧನ್ಯವಾದಗಳು. ಒಂದು ಚಿತ್ರಗೀತೆಯನ್ನು ಕೇಳಿ, ಒಂದಾಗಿ ಬಾಳು ಚಿತ್ರದ ಈ ಹಾಡು ಚಿತ್ರ ಅವರ ಧ್ವನಿಯಲ್ಲಿದೆ, ವಿಜಯಾನಂದ್ ಅವರ ಸಂಗೀತ ಸಂಯೋಜನೆ, ಚಿ ಉದಯ ಶಂಕರ್ ಅವರು ಬರೆದಿರುವ ಈ ಗೀತೆ. ಇದಾದ ನಂತರ ಕನ್ನಡದಲ್ಲಿ ವಾರ್ತಾ ಪ್ರಸಾರ, ವಾರ್ತೆಗಳ ನಂತರ ನಮ್ಮ ನಾಡು ಕಾರ್ಯಕ್ರಮ.

0: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರು ದೆಹಲಿಯ ಯಶೋಭೂಮಿಯಲ್ಲಿಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. ಇದೇ ವೇಳೆ ಪ್ರಧಾನಿಯವರು ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು ಮತ್ತು ದೇಶದ 2 ಸೆಮಿಕಂಡಕ್ಟರ್ ಘಟಕಗಳಲ್ಲಿ ಉತ್ಪಾದನೆಗೆ ಚಾಲನೆ ನೀಡಿದರು. ನಂತರ ಮಾತನಾಡಿದ ಪ್ರಧಾನಿ, ಒಂದೆಡೆ ಭಾರತದ ಆರ್ಥಿಕತೆ ಬೆಳೆಯುತ್ತಿದೆ, ಮತ್ತೊಂದೆಡೆ ಭಾರತದ ಮೇಲಿನ ಜಾಗತಿಕ ವಿಶ್ವಾಸವು ವೃದ್ಧಿಯಾಗುತ್ತಿದೆ. ಅಭಿವೃದ್ಧಿ ಹೊಂದಿದ ಭಾರತವನ್ನು ನಿರ್ಮಿಸಲು ದೇಶದ ಪ್ರತಿಯೊಬ್ಬ ಪ್ರಜೆಯೂ ಬದ್ಧತೆಯಿಂದ ದುಡಿಯುತ್ತಿದ್ದಾರೆ ಎಂದು ಹೇಳಿದರು.
1: और इस चैलेंजिंग पीरियड में भी भारत ने 7.8% ग्रोथ हासिल करके दिखाई है और इसी दरमियान जापान की क्रेडिट रेटिंग एजेंसी ने भारत की सॉवरेन रेटिंग में सुधार किया है, अपग्रेड किया है और ये भी 3 दशक के बाद, करीब 35 साल के बाद हुआ है.
0: ಭಾರತದ ಸೆಮಿಕಂಡಕ್ಟರ್ ಪೂರಕ ವ್ಯವಸ್ಥೆ ಅತ್ಯಂತ ಕ್ಷಿಪ್ರವಾಗಿ ವಿಸ್ತರಣೆಗೊಳ್ಳುತ್ತಿದೆ ಮತ್ತು ಅದು ನಾವೀನ್ಯತೆ, ಹೂಡಿಕೆ ಮತ್ತು ಬೆಳವಣಿಗೆಯ ಹೊಸ ಹೊಸ ಅವಕಾಶಗಳನ್ನು ಸೃಷ್ಟಿಸುತ್ತಿದೆ ಎಂದು ಪ್ರಧಾನಿ ಹೇಳಿದರು. ಇದಕ್ಕೂ ಮುನ್ನ ಮಾತನಾಡಿದ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್, ದೇಶದ ಅಭಿವೃದ್ಧಿಗೆ ಸೆಮಿಕಾನ್ ಅತ್ಯಗತ್ಯವಾಗಿದ್ದು ಅದು ದಶಕಗಳ ಹಿಂದೆಯೇ ದೇಶಕ್ಕೆ ಬೇಕಾಗಿತ್ತು, ಆದರೆ ಅದು ಕೈಗೂಡಿರಲಿಲ್ಲ. ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ದೇಶದಲ್ಲಿ ಸೆಮಿಕಾನ್ 2.0 ಅಡಿ 6 ಪ್ರಮುಖ ವಿಷಯಗಳಿಗೆ ಒತ್ತು ನೀಡಿ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಭದ್ರ ಬುನಾದಿ ಹಾಕಲಾಗಿದೆ. ಅದರ ಪರಿಣಾಮ ಮುಂದಿನ ದಿನಗಳಲ್ಲಿ ಹಲವು ಮಹತ್ವದ ಪರಿವರ್ತನೆಗಳನ್ನು ಕಾಣಬಹುದಾಗಿದೆ ಎಂದರು.
2: ಸೆಮಿಕಾನ್ 2.0 will build the semiconductor industry over 6 pillars. Pillar number 1 is design. The pillar number 2 is machines and materials. Pillar 3 will be more display, memory, silicon, compound and logic fabs. Pillar 4 will be more advanced packaging units. Pillar 5 will be research and development. The pillar 6 is about talent.
0: 3 ದಿನಗಳ ಈ ಸಮಾವೇಶದಲ್ಲಿ ಸಹಭಾಗಿತ್ವ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಪೋಷಣೆಯನ್ನು ಮಾಡುವ ಕಾರ್ಯದ ಬಗ್ಗೆ ಚರ್ಚಿಸಲು ಒತ್ತು ನೀಡಲಾಗುವುದು. ಈ ಸಮಾವೇಶದಲ್ಲಿ 50 ಅಧಿಕ ರಾಷ್ಟ್ರಗಳ 300 ಅಂತಾರಾಷ್ಟೀಯ ಕಂಪನಿಗಳ 600 ಪ್ರದರ್ಶಕರು ಭಾಗವಹಿಸಿದ್ದಾರೆ. ಜಪಾನ್, ದಕ್ಷಿಣ ಕೊರಿಯಾ, ಮಲೇಷಿಯಾ, ನೆದರ್ಲ್ಯಾಂಡ್ಸ್, ಸಿಂಗಾಪುರ್ ಮತ್ತು ಸ್ವೀಡನ್ ಸೇರಿ 6 ರಾಷ್ಟ್ರಗಳ ಮಳಿಗೆಗಳನ್ನು ಸ್ಥಾಪಿಸಲಾಗಿದ್ದು ಅವುಗಳ ಜೊತೆಗೆ 12 ರಾಜ್ಯಗಳ ಮಳಿಗೆಗಳು ಮತ್ತು ಸ್ಮಾರ್ಟ್ಆಪ್ ಪೆವಿಲಿಯನ್ ಕೂಡ ಸ್ಥಾಪನೆಯಾಗಿದೆ. ಸಿಲಿಕಾನ್ ಟು ಸಿಸ್ಟಮ್ಸ್ ಬಿಲ್ಡಿಂಗ್ ದಿ ಇಕೋಸಿಸ್ಟಮ್ಸ್, ಇದು ಸಮಾವೇಶದ ಘೋಷವಾಕ್ಯವಾಗಿದೆ. ಸೆಮಿಕಂಡಕ್ಟರ್ ಮತ್ತು ವಿದ್ಯುನ್ಮಾನ ಸಾಧನಗಳ ಮೌಲ್ಯ ಸರಣಿಯಲ್ಲಿರುವ ಜಾಗತಿಕ ಮತ್ತು ಭಾರತೀಯ ಕಂಪನಿಗಳು, ನೀತಿ ನಿರೂಪಕರು, ಹೂಡಿಕೆದಾರರು, ಸಂಶೋಧಕರು, ನವೋದ್ಯಮಗಳು, ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವಿದ್ಯಾರ್ಥಿಗಳು ಸಮಾವೇಶದಲ್ಲಿ ಭಾಗವಹಿಸಿ ನಾನಾ ವಿಷಯಗಳ ಬಗ್ಗೆ ಸಮಾಲೋಚನೆ ನಡೆಸುವರು. ಸ್ಟೆಮ್ ಸೆಲ್ ಥೆರಪಿ ಕಾಂಡಕೋಶ ಚಿಕಿತ್ಸೆ ನಿಯಂತ್ರಣ ಕುರಿತಂತೆ ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ಸಲಹಾ ಸೂಚನೆಯನ್ನು ಹೊರಡಿಸಿದೆ. ಅದರಲ್ಲಿ ಸಚಿವಾಲಯ ಅನುಮೋದಿಸಿದ ಪಟ್ಟಿಯಲ್ಲಿರುವ ರೋಗಗಳನ್ನು ಹೊಂದಿರುವವರಿಗೆ ಮಾತ್ರ ಅಂತಹ ಚಿಕಿತ್ಸೆಯನ್ನು ನೀಡಲು ಅನುಮತಿ ನೀಡಬೇಕು ಎಂದು ಸೂಚಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಜೀವನದಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಅಂಗವಾಗಿ ಬಿಜೆಪಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಆರಂಭಿಸಿದೆ. ಈ ಅಭಿಯಾನ ಮುಂದಿನ ತಿಂಗಳು 17ರವರೆಗೆ ನಡೆಯಲಿದ್ದು, ಅಭಿಯಾನದ ಮೊದಲ ದಿನವಾದ ಇಂದು ದೇಶದ ಹಲವೆಡೆ ಸ್ವಚ್ಛತಾ ಕಾರ್ಯಕ್ರಮಗಳು, ರಕ್ತದಾನ ಶಿಬಿರಗಳು ಮತ್ತಿತರ ಚಟುವಟಿಕೆಗಳು ನಡೆದವು. ಪಕ್ಷದ ರಾಷ್ಟೀಯ ಅಧ್ಯಕ್ಷ ನಿತಿನ್ ನಬಿನ್ ದೆಹಲಿಯ ಪಕ್ಷದ ಕೇಂದ್ರ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಉದ್ಘಾಟಿಸಿದರು. ಈ ವೇಳೆ ಅವರು ಪ್ರಧಾನಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಭಾರತ ಕ್ಷಿಪ್ರ ಪ್ರಗತಿ ಕಾಣುತ್ತಿದ್ದು 2047ರ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧಿಸಲಿದೆ ಎಂದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ

ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಬಾಹ್ಯಾಕಾಶವೆಂದರೆ ಭಾರತದಲ್ಲಿ ಕೇವಲ ಇಸ್ರೋ ಎಂದು ಮನೆ ಮಾತಾಗಿತ್ತು. ಆದರೆ 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರಕಿಸಿಕೊಡಲಾಯಿತು. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023ರಲ್ಲಿ ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟಿಸಿ ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿಯವರಿಗೆ ಮುಕ್ತಗೊಳಿಸಲಾಯಿತು. 2014ರವರೆಗೆ ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026ರಲ್ಲಿ ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಇದಕ್ಕೆ ಸಾಕ್ಷಿ ಎಂದರೆ ಕಳೆದ ಜುಲೈ 18ರಂದು ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈರೂಟ್ ಏರೋಸ್ಪೇಸ್ ವಿಕ್ರಮ್ವೊಂದರ ಯಶಸ್ವಿ ಉಡಾವಣೆಯಾಗಿದೆ. ಇಂದು 75ನೇ ಜನ್ಮದಿನ ಆಚರಿಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ರಾಷ್ಟಪತಿ, ಉಪರಾಷ್ಟಪತಿ, ಗೃಹ ಸಚಿವರು ಸೇರಿದಂತೆ ಹಲವು ಗಣ್ಯರು ಶುಭ ಕೋರಿದ್ದಾರೆ. ರಾಷ್ಟಪತಿ ದ್ರೌಪದಿ ಮುರ್ಮು ತಮ್ಮ ಸಂದೇಶದಲ್ಲಿ ಮೋದಿಯವರ ಅಸಾಧಾರಣ ಸಾರ್ವಜನಿಕ ಸೇವೆಯನ್ನು ಸ್ಮರಿಸಿ ಕಳೆದ 25 ವರ್ಷಗಳಲ್ಲಿ ಮುಖ್ಯಮಂತ್ರಿಯಾಗಿ ಮತ್ತು ಪ್ರಧಾನಮಂತ್ರಿಯಾಗಿ ಅವರು ರಾಷ್ಟ ನಿರ್ಮಾಣಕ್ಕೆ ಅಪ್ರತಿಮ ಕೊಡುಗೆಯನ್ನು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಉತ್ತಮ ಆಡಳಿತದ ಹಲವು ಹೆಗ್ಗುರುತುಗಳನ್ನು ಮೂಡಿಸಿರುವ ಪ್ರಧಾನಿ ಎಲ್ಲರನ್ನೂ ಒಳಗೊಂಡ ಅಭಿವೃದ್ಧಿಗೆ ಅದ್ಭುತ ವೇಗವನ್ನು ತಂದುಕೊಟ್ಟಿದ್ದಾರೆ. ದೇಶವನ್ನು ಎಲ್ಲಾ ರೀತಿಯಲ್ಲಿ ಅಭಿವೃದ್ಧಿಯ ಪಥದತ್ತ ಕೊಂಡೊಯ್ಯುತ್ತಿದ್ದಾರೆ ಎಂದು ತಿಳಿಸಿದ್ದಾರೆ. ಉಪರಾಷ್ಟಪತಿ ಡಾ ಸಿಪಿ ರಾಧಾಕೃಷ್ಣನ್ ನರೇಂದ್ರ ಮೋದಿಯವರ ದೂರದರ್ಶಿ ನಾಯಕತ್ವದಲ್ಲಿ ಭಾರತ ಜಗತ್ತಿನಲ್ಲೇ ಅತ್ಯಂತ ಪ್ರಕಾಶಮಾನ ಸ್ಥಾನವನ್ನು ಅಲಂಕರಿಸುವುದಲ್ಲದೆ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆಗಳಲ್ಲಿ ಒಂದಾಗಿದೆ ಎಂದು ಹೇಳಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ ಮತ್ತು ನರೇಂದ್ರ ಮೋದಿಯವರ ಅವಿರತ ಪರಿಶ್ರಮ, ತ್ಯಾಗ ಮತ್ತು ದೂರದರ್ಶಿಯ ಸಂಕೇತವಾಗಿದ್ದಾರೆ. ದೇಶದ ಲಕ್ಷಾಂತರ ಜನರಿಗೆ ಸ್ಫೂರ್ತಿಯಾಗಿರುವ ಪ್ರಧಾನಿಯವರು 2047ರವರೆಗೆ ಭಾರತವನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕ ಹಾಗೂ ಎಐಸಿಸಿ ಅಧ್ಯಕ್ಷ ಎಂ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹಲವು ಗಣ್ಯರು ಪ್ರಧಾನಿಯವರಿಗೆ ಶುಭ ಕೋರಿದ್ದಾರೆ. ಪಿಎಂ ವಿಶ್ವಕರ್ಮ ಯೋಜನೆ ಇಂದಿಗೆ 3 ವರ್ಷ ಪೂರೈಸಿದೆ. 2023ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆ ನೀಡಿದ ಈ ಮಹತ್ವದ ಯೋಜನೆಯಡಿ ಈವರೆಗೆ 30 ಲಕ್ಷ ಫಲಾನುಭವಿಗಳು ನೋಂದಣಿ ಮಾಡಿಕೊಂಡಿದ್ದಾರೆ. 18 ಬಗೆಯ ಕಸುಬುಗಳಲ್ಲಿ ತೊಡಗಿರುವ ಸಾಂಪ್ರದಾಯಿಕ ವೃತ್ತಿಪರರು ಮತ್ತು ಕರಕುಶಲಕರ್ಮಿಗಳಿಗೆ ಈ ಯೋಜನೆಯಡಿ ಎಲ್ಲಾ ರೀತಿಯ ನೆರವು ನೀಡಲಾಗುವುದು. ಯೋಜನೆಯ ಕುರಿತು ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಸಂದೇಶವನ್ನು ಹಂಚಿಕೊಂಡಿದ್ದು, ನಿರ್ಮಾಣ ಸೇರಿದಂತೆ ಎಲ್ಲಾ ಬಗೆಯ ಚಟುವಟಿಕೆಗಳಲ್ಲಿ ತೊಡಗಿಕೊಂಡಿರುವ ಕರಕುಶಲ ಕರ್ಮಿಗಳನ್ನು ಅಭಿನಂದಿಸಿದ್ದಾರೆ. ಉಜ್ಬೇಕಿಸ್ತಾನದ ಸಮರಖಂಡದಲ್ಲಿ ನಡೆಯುತ್ತಿರುವ 46ನೇ ವಿಶ್ವ ಚೆಸ್ ಒಲಿಂಪಿಯಾಡ್ನಲ್ಲಿ ಭಾರತದ ಮಹಿಳೆಯರ ತಂಡ ಡೊಮಿನಿಕ್ ಗಣರಾಜ್ಯದ ವಿರುದ್ಧ 4-0 ಗೆಲುವಿನಿಂದ ತನ್ನ ಅಭಿಯಾನವನ್ನು ಶುಭಾರಂಭ ಮಾಡಿದೆ. ಅಗ್ರಶಾಯಂಕಿತೆ ಕೊನೆರು ಹಂಪಿ ಫ್ರಾನ್ಚೆಸ್ಕಾ ರಾಮಿರೆಜ್ ಲೂ ಜೋನ್ ಎದುರು ಗೆಲುವು ಸಾಧಿಸಿದರೆ ಆರ್ ವೈಶಾಲಿ ಮಿಗುಲಿನಾ ಡಿಲಾ ರೋಸೋ ಮಾರ್ಟಿನೆಜ್ ವಿರುದ್ಧ ಸುಲಭ ಜಯ ದಾಖಲಿಸಿದರು. ಆದರೆ ವಂತಿಕಾ ಅಗರ್ವಾಲ್ ಗೆಲ್ಲಲು ತುಸುಶ್ರಮಪಟ್ಟರು. ಭಾರತೀಯ ಪುರುಷರ ತಂಡವೂ ಸಹ ಗೆಲುವಿನೊಂದಿಗೆ ತಮ್ಮ ಅಭಿಯಾನ ಆರಂಭಿಸಿದ್ದು, ವಿಶ್ವ ಚಾಂಪಿಯನ್ ಡಿ ಗುಕೇಶ್, ನಿಹಾಲ್ ಸರಿನ್ ಮತ್ತು ವಿದಿತ್ ಗುಜರಾತಿ ಥೈಲ್ಯಾಂಡ್ ವಿರುದ್ಧ 3-1 ಅಂತರದ ಭರ್ಜರಿ ಜಯ ದಾಖಲಿಸಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಸೆಮಿಕಂಡಕ್ಟರ್ ವ್ಯವಸ್ಥೆ ಕ್ಷಿಪ್ರ ವಿಸ್ತರಣೆ, ನಾವೀನ್ಯತೆ, ಹೂಡಿಕೆ ಹಾಗೂ ಬೆಳವಣಿಗೆಯ ಹೊಸ ಅವಕಾಶಗಳ ಸೃಷ್ಟಿ, ಪ್ರಧಾನಿ ನರೇಂದ್ರ ಮೋದಿ. ಸ್ಟೆಮ್ ಸೆಲ್ ಥೆರಪಿ ನಿಯಂತ್ರಣ ಕುರಿತು ಕೇಂದ್ರದಿಂದ ಎಲ್ಲಾ ರಾಜ್ಯಗಳಿಗೆ ಸೂಚನೆ ಬಿಡುಗಡೆ. ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರೈಸಿದ ಪ್ರಧಾನಿ ನರೇಂದ್ರ ಮೋದಿ, ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಆರಂಭ. ಹಾಗೂ ವಿಶ್ವ ಚೆಸ್ ಒಲಿಂಪಿಯಾಡ್, ಭಾರತದ ಮಹಿಳೆಯರು ಮತ್ತು ಪುರುಷರ ತಂಡಗಳ ಶುಭಾರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30 ಗಂಟೆಗೆ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
3: June 12 ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ. ಈ ಸಂದರ್ಭದಲ್ಲಿ ವಿಶೇಷ ಸಂದರ್ಶನ ಪ್ರಸಾರವಾಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ ಡಾಕ್ಟರ್ ಎಸ್ಬಿ ರವಿಕುಮಾರ್, ಜಂಟಿ ಕಾರ್ಮಿಕ ಆಯುಕ್ತರು, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಎಫ್ಎಂ ರೈನ್ಬೋ, ವಿವಿಧ ಭಾರತಿ ಹಾಗೂ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 7:15 ಪ್ರಸಾರವಾಗ್ತಾ ಇದೆ.

ಸಮಯ ಆಗಿದೆ 1:23 ವಿವಿಧ ಭಾರತಿ. ಇದು ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಗುರುವಾರದ ಮಧ್ಯಾಹ್ನದ ಈ ಸಮಯ ನಮ್ಮ ನಾಡು ಕಾರ್ಯಕ್ರಮ. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಈ ದಿನ ನೀವು ಕರೆ ಮಾಡಬಹುದು, ಮಾತಾಡಬಹುದು ನಮ್ಮೂರಿನ ಆಸ್ತಿ ಪಾಸ್ತಿ, ಅದರಲ್ಲೂ ವಿಶೇಷವಾಗಿ ಸಾರ್ವಜನಿಕ ಆಸ್ತಿ ಪಾಸ್ತಿ ಅಂದರೆ ಎಲ್ಲರೂ ಬಳಸಬಹುದಾದಂಥ ಸಂಪನ್ಮೂಲಗಳ ಬಗ್ಗೆ ನೀವು 1, 2, or 3 ನಿಮಿಷಗಳ ಕಾಲ ಮಾತಾಡಬಹುದು. ಹೌದು, ನಿಮ್ಮೂರಿನ ಕೆರೆ, ಕಟ್ಟೆ, ರಸ್ತೆ, ಆಸ್ಪತ್ರೆ, ಶಾಲೆ, ಅಂಗನವಾಡಿ, ಹೀಗೆ ಇಂಥ ವಿಚಾರಗಳಂದರೆ ಎಲ್ಲಿದೆ, ನಿಮ್ಮೂರಿನಲ್ಲೇ ಇದೆಯಾ ಅಥವಾ ನಿಮ್ಮೂರಿಂದ ದೂರ ಹೋಗಬೇಕಾ, ಈ ಥರದ ವಿಷಯಗಳನ್ನ ನೀವು ಹೇಳಬಹುದು 2 or 3 ನಿಮಿಷಗಳ ಈ ಒಂದು ಅವಧಿಯಲ್ಲಿ. ಇದಕ್ಕಾಗಿ ನೀವು ಕರೆ ಮಾಡಬಹುದು, ಮಾತಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು ಈಗ ತಾನೇ ಹೇಳಿದ ಹಾಗೆ 0802226225 0802226329 ಈ ಎರಡು ಸಂಖ್ಯೆಗಳನ್ನು ಬಳಸಿ ನಿಮ್ಮ ಊರಿನ ಸಾರ್ವಜನಿಕ ಎಲ್ಲರೂ ಬಳಸಬಹುದಾದಂಥ ಸಂಪನ್ಮೂಲಗಳು ನಿಮ್ಮೂರಿನಲ್ಲಿ ಎಷ್ಟಿದೆ, ಈ ಬಗ್ಗೆ ನೀವು ನಮ್ಮ ಜೊತೆಗೆ ಮಾತಾಡಿ ಕರೆ ಮಾಡಿ ಅಂತ ಹೇಳ್ತಾ ಒಂದು ಅದ್ಭುತವಾದ ಹಾಡನ್ನು ಕೇಳೋಣ. ಪ್ರೀತಿ ಮಾಡು, ತಮಾಷೆ ನೋಡು ಚಿತ್ರದ ಗೀತೆ, ಚೌದೇಶಂಕರ್ ಅವರ ರಚನೆ, ರಾಜನ್ ನಾಗೇಂದ್ರ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಎಸ್ ಜಾನಕಿ ಅವರ ಧ್ವನಿಯಲ್ಲಿದೆ ಈ ಗೀತೆ.

0: ನಮಸ್ತೆ.
1: ನಮಸ್ತೆ ಮೇಡಮ್.
0: ಸರ್, ಇದು ನಮ್ಮ ನಾಡು ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ. ನಾಡು ನುಡಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ನಾವು ನಮ್ಮೂರಿನ ಸಾರ್ವಜನಿಕ ಆಸ್ತಿ ಪಾಸ್ತಿ ಎನ್ನುವ ವಿಷಯವನ್ನು ನಮ್ಮ ಕೇಳುಗರಿಗೆ ಮಾತಾಡಲಿಕ್ಕೆ ಕೊಟ್ಟಿದ್ದೇವೆ. ನಿಮ್ಮ ಪರಿಚಯ ಸೋಮಶೇಖರ್ ಅಂತ ಹೇಳಿದ್ರಿ, ಎಲ್ಲಿಯಿಂದ, ಯಾವ ಊರು?
1: ನಾವು ಸೋಮಶೇಖರ್, ಸೊಲ್ಲಾಪುರ ಅಂತ ಹೇಳ್ಬಿಟ್ಟು, ಅಜ್ಜಂಪುರ ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ.
0: ಅಜ್ಜಂಪುರ, ಹೇಳಿ.
1: ನಮ್ಮೂರು ಸೊಲ್ಲಾಪುರ ಅಂದ್ರೆ ಸಿದ್ದರಾಮೇಶ್ವರ ಸ್ವಾಮಿ ಇರ್ತಕ್ಕಂತ ಒಂದು ಪುಣ್ಯಕ್ಷೇತ್ರ ಮೇಡಮ್. ನಮ್ಮೂರು ಒಂದು 500 ಮನೆ ಗ್ರಾಮ, ಎಲ್ಲಾ ತರದ ಅನುಕೂಲನೂ ಇದೆ. ಅಂದ್ರೆ ನಾನು ಹುಟ್ಟಿದ್ದು 1958 ಅಲ್ಲಿ, ಆ ಟೈಮ್ಗೆ ನಮ್ಮೂರಲ್ಲಿ ಆಸ್ಪತ್ರೆ ಇತ್ತು, ಸರ್ಕಾರಿ ಆಸ್ಪತ್ರೆ ಇತ್ತು. ಅದರಿಂದ ಅವಾಗಿನಿಂದಲೂ ಎಲ್ಲಾ ತರದ ಅನುಕೂಲ ಇರ್ತಕ್ಕಂತ ಇದು. ಆಮೇಲೆ ನಾವು ಪ್ರೈಮರಿ ಸ್ಕೂಲು, ಮಾಧ್ಯಮಿಕ ಶಾಲೆ ಎಲ್ಲ ನಮ್ಮೂರಲ್ಲೇ ಅಭ್ಯಾಸ ಮಾಡಿದ್ರು. ಅಂದ್ರೆ ಆ ಟೈಮ್ನಲ್ಲಿ 1970-1980 ಟೈಮ್ನಲ್ಲಿ ನಮ್ಮೂರಲ್ಲಿ ಅಲ್ಲ ಇದರಲ್ಲಿ 1970-71 ಟೈಮ್ನಲ್ಲಿ ನಮ್ಮೂರು ಮಿಡ್ಲ್ ಸ್ಕೂಲ್ ಅಲ್ಲಿ ಬೆಳ್ಳಿ ಹಬ್ಬ ಮಾಡಿದ್ವಿ ಮೇಡಮ್.
0: 71
1: ಹೌದು ಮೇಡಮ್, ಅಷ್ಟು ಇದಾದ ಹಳೆಯ ಸ್ಕೂಲ್ ನಮ್ಮೂರಲ್ಲಿ ಆ ಟೈಮ್ನಲ್ಲಿ. ಈಗ ಎಲ್ಲಾ ತರದ ಅನುಕೂಲನೂ ಇದೆ ಮೇಡಮ್ ನಮ್ಮೂರಲ್ಲಿ. ನಾವೆಲ್ಲ ಅಫಿಷಿಯಲ್ಸ್ ಎಲ್ಲ ಬೇರೆ ಬೇರೆ

0: ಹುದ್ದೆಗಳಲ್ಲಿದ್ದೀವಿ ಎಲ್ಲ ಸೇರ್ಕೊಂಡು ಒಂದು ನಾವು ವಿಚಾರವಂತ ಕಾರ್ಯಕರ್ತರ ಸಂಘ ಅಂತ ಮಾಡ್ಕೊಂಡಿದ್ದೀವಿ
1: ಮೇಡಮ್.
0: ಅಂದ್ರೆ ಜನಪರ ಕೆಲಸಗಳನ್ನು ಮಾಡುವಂತದ್ದು, ಆದ್ರೆ ಸ್ವಚ್ಛತೆ ಕಾಪಾಡೋದು, ಆಮೇಲೆ ಸಾಲಮರಗಳನ್ನ ನೆಡೋದು, ಆ ತರದ್ದೆಲ್ಲ ಕಾರ್ಯಕ್ರಮಗಳು ಹಂಚಿದ್ವಿ. ವರ್ಷಕ್ಕೊಂದ್ಸರಿ ನಮ್ಮೂರು ಸಿದ್ದರಾಮೇಶ್ವರ ಸ್ವಾಮಿ ದಸರಾದಲ್ಲಿ ಒಂದು ಜನರಲ್ ಬಾಡಿ ಅಂತ ಮಾಡ್ತೀವಿ ಮೇಡಮ್, ಅಕ್ಟೋಬರ್ ನಲ್ಲಿ ದಸರಾ ಟೈಮ್ನಲ್ಲಿ. ಅವಾಗ ನಾವು ವಿವಿಧ ಹುದ್ದೆಗಳಲ್ಲಿ ಬೇರೆ ಬೇರೆ ಕಡೆ ಇರೋರೆಲ್ಲ ನಾವು ಅಸೆಂಬಲ್ ಆಗಿ ಅಲ್ಲಿ ಜನರಲ್ ಬಾಡಿ ಮೀಟಿಂಗ್ ಮಾಡಿ ಊರಿನ ಪ್ರಗತಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾಡ್ತೀವಿ ಮೇಡಮ್. ಈ ತರ ಒಂದು ಕಾರ್ಯಕ್ರಮ.
1: ಅಂದ್ರೆ ಇವಾಗ ನಿಮ್ಮೂರ್ನಲ್ಲಿ ಅವಾಗ್ಲೇನೆ ಆಸ್ಪತ್ರೆ ಇತ್ತು 60 ಹೆಚ್ಚು ಕಡಿಮೆ ಅಲ್ವಾ ನೀವು ಹೇಳಿದ್ದು?
0: ಇಲ್ಲ 58 ನಾನು ಹುಟ್ಟಿದ್ದು ಆ ಟೈಮ್ನಲ್ಲಿ ಇತ್ತು.
1: ಅದೇ 58-60 ಆಲ್ರೆಡಿ ಸರ್ಕಾರದ ಆಸ್ಪತ್ರೆ ಇತ್ತು, ಇನ್ನು ಶಾಲೆಗಳಂತೂ ಇದೆ, ಅಂಗನವಾಡಿ ಇದೆ, ಬ್ಯಾಂಕ್ ಇದೆ ಅನ್ಸುತ್ತೆ ಹೆಚ್ಚು ಕಡಿಮೆ.
0: ಬ್ಯಾಂಕ್ ಇದೆ, ಪೋಸ್ಟ್ ಆಫೀಸ್ ಇದೆ, ನಮ್ಮೂರಿಗೆ ಒಂದು ಸೆಪರೇಟ್ ಪಿನ್ ಕೋಡ್ ಇದೆ ಮೇಡಮ್.
1: ನೋಡಿ ಎಷ್ಟು ವಿಶೇಷ ನಿಮ್ಮೂರು.
0: 577-5550.
1: ಹಾಗಾಗಿ ತುಂಬಾ ವಿಚಾರವಂತರು, ಎಲ್ಲ ರೀತಿಯ ಸೌಕರ್ಯಗಳು, ಆಧುನಿಕ ಸೌಲಭ್ಯಗಳನ್ನ ಹೊಂದಿರುವಂತ ನಿಮ್ಮ ಊರು ಒಂದು ವಿಶೇಷ ಅಂತಾನೆ ಹೇಳಬೇಕು.
0: ಹೌದು ಮೇಡಮ್. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಶ್ರೀ ಗುರು ಸಿದ್ದರಾಮೇಶ್ವರ ಸ್ವಾಮಿ 12 ದೊಡ್ಡ ರಥೋತ್ಸವ ಆಗುತ್ತೆ
1: ಮೇಡಮ್.
0: ಬಹಳ ಅದ್ದೂರಿ ಆಗುತ್ತೆ ಈಗ ನೆಕ್ಸ್ಟ್ ಇಯರ್ ಅಲ್ಲಿ.
1: ನೀವೆಲ್ಲ ವಿಚಾರವಂತರೆಲ್ಲ ಸೇರ್ಕೊಂಡು ಗುಂಪು ಮಾಡಿಕೊಂಡು ನಿಮ್ಮ ಊರಿನ ಒಂದು ಕ್ಷೇಮಾಭಿವೃದ್ಧಿ ಅಂತಾನೆ ಹೇಳ್ಬೇಕಂದ್ರೆ ಊರಿಗೆ ಏನ್ ಬೇಕು ಏನ್ ಬೇಡ ಅದನ್ನೆಲ್ಲ ಬಹಳ ಸೊಗಸಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಅನ್ಸುತ್ತೆ. ಏನೋ ಒಂದು ಇವಾಗ ಅಂದ್ರೆ ಯಾವ್ದೋ ಒಂದು ಊರು ಅಂತ ಇಟ್ಕೊಳ್ಳೋಣ, ಯಾವ್ದೋ ಒಂದು ಊರು, ಅಲ್ಲಿಗೆ ಚಿಕ್ಕ ಊರು ಅಥವಾ ಚಿಕ್ಕ ಊರು ಅಂತಾನೆ, ಅಲ್ಲಿ ಹೇಗೆ ಒಂದು ಈಗ ನೀವು ಅನುಭವದಿಂದ ಹೇಳೋದಾದ್ರೆ ಒಂದು ರೀತಿಯಲ್ಲಿ ಸಕ್ಸಸ್ಫುಲ್ ಆಗಿ ಮಾಡ್ಕೊಂಡು ಬರ್ತಾ ಇರಬಹುದು, ಹೇಗೆ ಜನರಲ್ಲಿ ಒಗ್ಗಟ್ಟನ್ನ ತರೋದಕ್ಕೆ ಏನ್ ಮಾಡ್ಬೇಕು? ಒಬ್ರು ಮತ್ತೊಬ್ರು ಕೇಳಲ್ಲ, ಊರು ಅಂದ್ಮೇಲೆ ಬೇರೆ ಬೇರೆ ರೀತಿಯ ಅಭಿಪ್ರಾಯಗಳು ಬರುತ್ತೆ. ಸಾರ್ವಜನಿಕವಾಗಿ ಏನಾದ್ರೂ ಒಂದು ಕೆಲಸ ಮಾಡೋಣ ಅಂತ ಹೇಳಿದಾಗ ನೀವು ಹೇಗೆ ಕನ್ವಿನ್ಸ್ ಮಾಡ್ತೀರಿ ಜನರನ್ನ ಆಗಲ್ಲ ಅಂತ ಹೇಳೋರ್ನ?
0: ಇಲ್ಲ, ಅವ್ರಿಗೆಲ್ಲ ಮನವೊಲಿಸಿ ಯಾವ ತರ ಆದ್ರೆ ಊರು ಒಂದು ಪ್ರಗತಿ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಅವ್ರ ಗಮನಕ್ಕೆ ತಂದ್ಬಿಟ್ಟು ನಾವು ಇದರಲ್ಲಿ. ಆಮೇಲೆ ನಮ್ಮೂರಿನ ಒಂದು ವಿಶೇಷ ಅಂತಂದ್ರೆ ಊರು ತುಂಬಾ ಸ್ಕೂಲ್ ಮಾಸ್ಟರ್ಗಳು ಜಾಸ್ತಿ ಮೇಡಮ್. ಚಿಕ್ಕಮಗಳೂರಿನ ಮಲೆನಾಡಿನ ಒಂದು ಮೂಲು ಮೂಲಿನಲ್ಲೂ ನಮ್ಮೂರಿನ ಸ್ಕೂಲ್ ಮಾಸ್ಟರ್ಗಳು ಕಲಿಸಿ ಬಂದವರು ಇದನ್ನ. ಅದೊಂದು ವಿಶೇಷ ಮೇಡಮ್. ಆಮೇಲೆ ವಿವಿಧ ಇತ್ತೀಚೆಗೆ ಬೇರೆ ಬೇರೆ ಹುದ್ದೆಗಳಲ್ಲೂ ಇದ್ದಾವೆ. ನಾನು KSRC ಆಫೀಸ್ ಅಲ್ಲಿ 31 ಸೇವೆ ಸಲ್ಲಿಸ್ಬಿಟ್ಟು ನಾನು ನಿವೃತ್ತಿ ಆಗಿದ್ದೀನಿ ಮೇಡಮ್. ಈಗ ನಿವೃತ್ತಿ ಆದ್ಮೇಲೆ ನಾನು ಆ ಕಾಲದಲ್ಲಿ ನಾನು 1984 LLB ಮಾಡಿದ್ದೆ. ನಾನೀಗ ನಿವೃತ್ತಿ ಆದ್ಮೇಲೆ ನಾನು ಅಡ್ವೊಕೇಟ್ ಆಗಿದ್ದೀನಿ ಮೇಡಮ್.
1: ವಿಶೇಷ.
0: ಬೆಂಗಳೂರಲ್ಲಿ ಇದ್ದೀನಿ ಮೇಡಮ್, ಸಿಟಿ ಸಿವಿಲ್ ಕೋರ್ಟ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ
1: ಮೇಡಮ್.
0: ಇದೇ ತರ ಬೇರೆ ಬೇರೆ ಇದರಲ್ಲಿ ಒಂದು ಸ್ಕೂಲ್ ಮಾಸ್ಟರ್ ಆಗಿದ್ದರು
1: ಕರೆಸ್ಪಾಂಡೆನ್ಸ್
0: ಕಟ್ಬಿಟ್ಟು ಇದರಲ್ಲಿ PUC ಮಾಡಿಬಿಟ್ಟು ಡಿಗ್ರಿ ಮಾಡಿಬಿಟ್ಟು MCOM ಮಾಡಿಬಿಟ್ಟು ಲೆಕ್ಚರರ್ ಆಗಿರೋರು ಇದಾರೆ. ಆ ತರ
1: ವಿದ್ಯಾವಂತರು ಜಾಸ್ತಿ ಇದ್ದಾರೆ ಅಂತ ಆಯ್ತು.
0: ವಿದ್ಯಾವಂತರು ಜಾಸ್ತಿ ಮೇಡಮ್. ಅದು ಇಡೀ ನಮ್ಮ ಚಿಕ್ಕಮಗಳೂರು ಜಿಲ್ಲೆನಲ್ಲಿ ನಮ್ಮ ಊರಿನಲ್ಲಿ ಹೆಚ್ಚಿನ ವಿದ್ಯಾವಂತರು ಸ್ಕೂಲ್ ಮಾಸ್ಟರ್ಗಳು ಇರ್ತಕ್ಕಂತ ಒಂದು.
1: ಹಾಗಾಗಿ ಎಲ್ಲರೂ ಅರ್ಥ ಮಾಡ್ಕೊಳ್ತಾರೆ, ಏನಾದ್ರೂ ಹೇಳಿದ್ರೆ ಸಹಕಾರ ಕೊಡ್ತಾರೆ. ಆಗ್ಲಿ,
0: ಒಂದು ಮಾದರಿ ಗ್ರಾಮ ಅಂತ ಹೇಳ್ಬಹುದು. ಈಗ ಅಜ್ಜಂಪ ತಾಲೂಕು ಹೆಡ್ ಕ್ವಾರ್ಟರ್ ಆಗಿರೋದ್ರಿಂದ ನಮ್ಮೂರು ಹೋಬಳಿ ಆಗಂತ ಚಾನ್ಸಸ್ ಇದೆ ಮೇಡಮ್.
1: ಆಗ್ಲಿ, ನಿಮ್ಮೂರು ಹೀಗೆ ವಿಶೇಷವಾದ ಅಭಿವೃದ್ಧಿಯನ್ನ ಕಾಣ್ಲಿ. ಬಹಳಷ್ಟು ವಿಚಾರಗಳನ್ನ ನೀವು ನಮ್ಮ ಜೊತೆಗೆ ಹಂಚ್ಕೊಂಡ್ರಿ, ಧನ್ಯವಾದಗಳು. ನಮಸ್ತೆ.
0: ನಮಸ್ತೆ ಮೇಡಮ್, ಥ್ಯಾಂಕ್ ಯು.

0: ಶಿವಸೈನ್ಯ ಚಿತ್ರಕ್ಕಾಗಿ ಇಳೆಯರಾಜ ಚಿತ್ರ ಮತ್ತು ಸಂಗಡಿಗರು ಹಾಡಿದ ಗೀತೆಯನ್ನು ಕೇಳಿದ್ರಿ. ಶ್ಯಾಮಸುಂದರ ಕುಲಕರ್ಣಿಯವರ ರಚನೆ ಇಳೆಯರಾಜ ಅವರ ಸಂಗೀತ ಸಂಯೋಜನೆ ಇತ್ತು. ಸಮಯ ಆಗಿದೆ 1:39:59 ಅಂತ ಹೇಳ್ತಾ ಇರುವಾಗಲೇ 40 ನಿಮಿಷ ಆಗಿ ಹೋಯಿತು. ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು. ನಮ್ಮ ನಾಡು ಕಾರ್ಯಕ್ರಮದಲ್ಲಿ ಈಗ ನಮ್ಮ ಜೊತೆಗೆ ಮಾತಾಡಲಿಕ್ಕೆ ಸಿದ್ಧ ಇದ್ದಾರೆ. ನಮಸ್ತೆ.
1: ನಮಸ್ಕಾರ.
0: ನಮಸ್ತೆ. ನಿಮ್ಮ ಹೆಸರು?
1: ನಾನು ಬಿ ಎನ್ ಭರತ್, ಭರತನಗರ, ಬೆಂಗಳೂರಿನಿಂದ.
0: ನಿಮ್ಮ ಹೆಸರಿನಲ್ಲೇ ನಿಮ್ಮ ಏರಿಯಾ ಕೂಡ ಇದೆ.
1: ಹೌದು, ಬಹಳಷ್ಟು ಚೆನ್ನಾಗಿ ಹೇಳ್ತಾ ಇರ್ತಾರೆ. ನಾನು ಇವತ್ತು ಮಾತಾಡುವಂತ ವಿಷಯ ಸಾರ್ವಜನಿಕವಾಗಿ ಎಲ್ಲರೂ ಬಳಸುವ ಈ ಶಾಲೆ, ಕಾಲೇಜು ಅಥವಾ ಆಸ್ಪತ್ರೆ, ಅಂಚೆ ಕಚೇರಿ, ಬ್ಯಾಂಕ್ ಇದೆಲ್ಲ ನೀವು ಹೇಳಿದ್ರಲ್ಲ, ಅದರ ಜೊತೆಗೆ ಇನ್ನೊಂದಿದೆ, ಅದು ಸಾರ್ವಜನಿಕ ಗ್ರಂಥಾಲಯ.
0: ಹೌದು,
1: ನಾನು ಅದರ ಬಗ್ಗೆ ಮಾತಾಡೋಣ ಅಂತಿದ್ದೀನಿ.
0: ಖಂಡಿತ ಹೇಳಿ.
1: ನಾನು ಈ ಸಾರ್ವಜನಿಕ ಗ್ರಂಥಾಲಯವನ್ನು ಬಹಳ ವರ್ಷದಿಂದ ಉಪಯೋಗಿಸ್ತಾ ಇದ್ದೇನೆ. ನನ್ನ ಕಾಲೇಜು ದಿನಗಳಿಂದ ನಾನು ಉಪಯೋಗಿಸ್ತಾ ಇದ್ದೆ. ಅಂದ್ರೆ ನಾನು ಬೇರೆ ಬೇರೆ ಊರುಗಳಿಗೆ ಕೆಲಸ ಸಿಕ್ಕಿದ್ಮೇಲೆ ವರ್ಗವಾಗಿ ಹೋಗ್ತಾ ಇದ್ದೆ. ಆ ಊರುಗಳಲ್ಲಿ ಕೂಡ ಈ ಸಾರ್ವಜನಿಕ ಗ್ರಂಥಾಲಯ ನಾನು ಬಳಸ್ಕೊಳ್ತಾ ಇದ್ದೇನೆ. ಬಹಳಷ್ಟು ಜನ ಈ ಸಾರ್ವಜನಿಕ ಗ್ರಂಥಾಲಯವನ್ನು ಅಂದ್ರೆ ಲೈಬ್ರರಿ ಇದನ್ನು ಬಳಸ್ಕೊಳ್ತಾರೆ.

0: ಉದಾಹರಣೆಗೆ ಅಲ್ಲಿ ಬೇರೆ ಬೇರೆ ಪತ್ರಿಕೆಗಳು ಬರೆದಿರ್ಬೋದು. ಈ ಪತ್ರಿಕೆಗಳು ನಮಗೆ ಮನೆಯಲ್ಲಿ ಸಾಮಾನ್ಯವಾಗಿ ನಾವು ಒಂದು ಪತ್ರಿಕೆ ತರಿಸ್ತೀವಿ, ಅದನ್ನು ಓದ್ತೇವೆ. ಈ ಬೇರೆ ಬೇರೆ ಪತ್ರಿಕೆ ತರಿಸುವಾಗ ನಮಗೆ ಇನ್ನಷ್ಟು ವಿಚಾರಗಳು ತಿಳಿದು ಬರುತ್ತೆ. ಅಷ್ಟೇ ಅಲ್ಲ, ಈ ಗ್ರಂಥಾಲಯಗಳಲ್ಲಿ ಬೇರೆ ಬೇರೆ ಏನು ಮಂತ್ಲಿ ಮ್ಯಾಗಝಿನ್ಸ್, ಮಾಸಿಕಗಳು, ಇತರ ವಾರ ಪತ್ರಿಕೆಗಳು ಇದೆಲ್ಲ ಸಿಗುತ್ತೆ. ಇದರಲ್ಲಿ ಕೆಲವೆಲ್ಲ ಮನೋರಂಜನೆ ಇರಬಹುದು ಅಥವಾ ವಿಷಯಗಳು ಇರಬಹುದು, ಮಾಹಿತಿಗಳು, ಇದನ್ನೆಲ್ಲ ನಾವು ಸಾಕಷ್ಟು ತಿಳ್ಕೊಳ್ಬಹುದು. ಆಮೇಲೆ ನಮ್ಮ ವಿಚಾರಗಳು ಕೂಡ ಇನ್ನಷ್ಟು ಹೆಚ್ಚಿನ ರೀತಿಯಲ್ಲಿ ನಮಗೆ ಗೊತ್ತಾಗುತ್ತೆ. ಸಾಮಾನ್ಯವಾಗಿ ಇತ್ತೀಚೆಗೆ ಜನಗಳು, ನಾವು ಹೇಳ್ತಾ ಇರ್ತೇವಲ್ಲ, ಮೊಬೈಲ್ ಅಲ್ಲಿ ಬರೀ ರೀಲ್ಸ್ ನೋಡ್ತಾರೆ ಅಥವಾ ಈ ರೀತಿ, ಅದಲ್ಲದೆ ಇನ್ನೊಂದು ಪ್ರಪಂಚ ಇದೆ ಅಂತ ಕೆಲವರಿಗೆ ಗೊತ್ತಿಲ್ಲದೇ ಇರಬಹುದು. ಗ್ರಂಥಾಲಯಗಳಲ್ಲಿ ನಾವು ಗಮನಿಸಿದಾಗೆ ಹಿರಿಯ ನಾಗರಿಕರು ಇರ್ಬೋದು ಅಥವಾ ಶಾಲೆ ಕಾಲೇಜಿಗೆ ಹೋಗುವ ಮಕ್ಕಳು ಏನಾದ್ರು ಪರೀಕ್ಷೆಗಳಿಗೆ ತಯಾರಿ ಮಾಡೋದು ಈ ತರ ಎಲ್ಲ ಬರ್ತಾ ಇರ್ತಾರೆ. ಅದೇ ರೀತಿ ಗೃಹಿಣಿಯರು, ಆಮೇಲೆ ಅಲ್ಲೂ ಅಷ್ಟೇ, ನೀವು ಸದಸ್ಯರು ಆದ್ರೆ ಮನೆಗೆ ಯಾವ್ದಾದ್ರು ಪುಸ್ತಕಗಳನ್ನು ಕೊಂಡೋಗ್ಬೋದು. ಆಮೇಲೆ ಈ ಸ್ಪರ್ಧಾತ್ಮಕ ಪರೀಕ್ಷೆ ಅಂತ ಹೇಳಿದಲ್ಲ, ಬೇರೆ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್, ಇದಕ್ಕೆ ತಯಾರಾಗುವವರಿಗೆ ಈ ಸಾರ್ವಜನಿಕ ಗ್ರಂಥಾಲಯ ಅಂತ ಹೇಳುದು ಬಹಳ ಮುಖ್ಯ. ಅಲ್ಲಿ ಸಾಕಷ್ಟು ಈ ತರ ಪತ್ರಿಕೆಗಳು ಸಿಗುತ್ತೆ. ಅದರಿಂದ ವಿಷಯ ಸಂಗ್ರಹಣೆ ಮಾಡಿ, ನಾನು ಆ ತರ ಮಾಡಿದ್ದೆ, ಈ ತರ ವಿಷಯ ಸಂಗ್ರಹಣೆ ಮಾಡಿ ಅದನ್ನು ನಮ್ಮ ಗೆಳೆಯ ಗೆಳತಿಯರು ನಾವು ಹಂಚ್ಕೊಳ್ಬಹುದು. ಇದು ನಮ್ಮ ಪರೀಕ್ಷೆಗಳಿಗೆ ನಾವು ಬರೀಲಿಕ್ಕೆ, ಪರೀಕ್ಷೆ ತಯಾರ್ ಮಾಡ್ಲಿಕ್ಕೆ ಬಹಳ ಅನುಕೂಲ ಆಗುತ್ತೆ.
1: ನಿಜ, ನೀವು ಹೇಳಿದ ಹಾಗೆ ಈ ಗ್ರಂಥಾಲಯಗಳು, ಲೈಬ್ರರಿಗಳು ಏನಿರುತ್ತಲ್ಲ, ಆಯಾಯ ಏರಿಯಾಗಳಲ್ಲಿರುತ್ತೆ, ಹಳ್ಳಿಗಳಲ್ಲಿರುತ್ತೆ, ನಗರಗಳಲ್ಲಿ, ಎಲ್ಲ ಕಡೆಗಳಲ್ಲೂ ಸಾಮಾನ್ಯವಾಗಿ ಗ್ರಂಥಾಲಯಗಳನ್ನು ನಾವು ಕಾಣಬಹುದು. ನಮ್ಗೆ ಆಸಕ್ತಿ ಇದ್ರೆ ಅಲ್ಲಿ ಹುಡುಕೊಂಡು ಕೂಡ ಹೋಗಬಹುದು, ಎಲ್ಲಿದೆ ಗ್ರಂಥಾಲಯ ಅಂತ ಕೇಳ್ಕೊಂಡು ಹೋಗಬಹುದು. ಇತ್ತೀಚೆಗೆ ಒಬ್ರು, ಯಾರೋ ಒಬ್ರು ಬಹಳ ಪ್ರಮುಖವಾದವರು, ನಮ್ಮ ದೇಶದವರೇ, ಪ್ರಸಿದ್ಧ ವ್ಯಕ್ತಿ, ಅವರು ಮಾತುಗಾರಿಕೆಗೆ, ಭಾಷಣಕ್ಕೆ, ಪದಭಂಡಾರಕ್ಕೆ ಹೆಸರಾದಂಥವರು, ಹೇಳ್ತಾ ಇದ್ರು ಹೇಗೆ ನಿಮ್ಗೆ ಅಷ್ಟು ಚೆನ್ನಾಗಿ ಮಾತಾಡ್ಲಿಕ್ಕೆ ಬರುತ್ತೆ ಅಂತ ಕೇಳಿದಾಗ, ನಾವು ಹೆಚ್ಚು ಓದಬೇಕು, ಹೆಚ್ಚು ಹೆಚ್ಚು ಹೆಚ್ಚು ಓದಿದಷ್ಟು ಕೂಡ ಬಹಳ ಸರಾಗವಾಗಿ ಸುಲಲಿತವಾಗಿ ಮಾತಾಡಲಿಕ್ಕೆ ಸಾಧ್ಯ. ಇವಾಗ ರೀಲ್ಸ್ ಇರಬಹುದು, ಇನ್ನೇನೇ ಇದ್ರೂ ಕೂಡ ನಿಮ್ಮ ಹತ್ರ ಒಂದಷ್ಟು ಭಂಡಾರ ಇರಬೇಕು, ಶಬ್ದ ಭಂಡಾರ, ಮಾತುಗಾರಿಕೆ ಇದ್ರೆ ಖಂಡಿತ ನೀವಲ್ಲಿ ಸಕ್ಸಸ್ ಆಗ್ತೀರಿ. ಅದಕ್ಕೆ ಮೂಲ ಅಂತ ಹೇಳಿದ್ರೆ ಲೈಬ್ರರಿ. ಲೈಬ್ರರಿ ಅಂದರೆ ಗ್ರಂಥಾಲಯಗಳು. ಆ ಗ್ರಂಥಾಲಯಗಳನ್ನು ನಾವು ಹೆಚ್ಚು ಬಳಸ್ಕೊಂಡಷ್ಟು ಕೂಡ ಯಾವುದೇ ಪ್ಲಾಟ್ಫಾರ್ಮ್ ಆಗಿರ್ಬೋದು, ಅದು ಸೋಷಿಯಲ್ ಮೀಡಿಯಾ ಆಗಿರಬಹುದು, ಸ್ಟೇಜಲ್ಲಿ ಆಗಿರಬಹುದು, ಎಲ್ಲೇ ಆಗಿದ್ರೂ ಕೂಡ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯ. ಅದರ ಒಂದು ಮೂಲ ಬೇರು ಇರೋದು ಪುಸ್ತಕಗಳು, ಪತ್ರಿಕೆಗಳು. ನೀವೀಗ ತಾನೇ ಹೇಳಿದ ಹಾಗೆ ಬದುಕನ್ನು ಕಟ್ಕೊಳ್ಳೋದಕ್ಕೆ ಅಂದರೆ ಇವೆಲ್ಲ ಸೈಡ್ಗೆ, ನಮ್ಮ ರೀಲ್ಸು ಇನ್ನೊಂದು ಮತ್ತೊಂದೆಲ್ಲ, ನಾವು ಒಂದು ಊಟ ಬಟ್ಟೆ ಬದುಕಬೇಕು ಅಂದರೆ ಒಂದು ಉದ್ಯೋಗ ಬೇಕಲ್ವಾ, ಉದ್ಯೋಗಕ್ಕೆ ಭದ್ರವಾದ ನೆಲೆಯನ್ನು ಕೊಡುವಂಥದ್ದು ಲೈಬ್ರರಿಗಳು ಅನ್ನುವ ಒಂದು ಮಾತನ್ನ ನೀವು ಬಹಳ ಸೊಗಸಾಗಿ ಹೇಳಿದ್ರಿ ಬಿ ಎನ್ ಭರತ್ ಅವರು, ಭರತ್ ನಗರದ.
0: ಒಂದೇ ಒಂದು ವಾಕ್ಯ ಸೇರಿಸಬೇಕಂದ್ರೆ, ನೀವು ಹೇಳಿದಾಗ ಈ ಒಂದು ಮಾತಿದೆ, ರೀಡಿಂಗ್ ಇಷ್ಟು ಮೈಂಡ್ ಆಸ್ ಎಕ್ಸರ್ಸೈಸ್ ಇಷ್ಟು ಬಾಡಿ ಅಂತ. ಅಂದ್ರೆ ನಾವು ನಮ್ಮ ಆರೋಗ್ಯವನ್ನು ಹೇಗೆ ಸಂರಕ್ಷಣೆ ಮಾಡ್ತೀವಲ್ಲ, ಅದೇ ರೀತಿ ನಮ್ಮ ಮಿದುಳನ್ನು, ಅಂದ್ರೆ ಅದನ್ನು ಕೂಡ ನಾವು ಯಾವಾಗ್ಲೂ ಸಂರಕ್ಷಣೆ ಮಾಡ್ಬೇಕಾದ್ರೆ ಈ ತರ ಓದ್ತಾ ಇರ್ಬೇಕು, ಅದು ಬಹಳ ಮುಖ್ಯ ಅಂತ.
1: ಅದ್ರ ಜೊತೆಗೆ ನಾನೊಂದು ಸೇರಿಸೋದಾದ್ರೆ, ಈಗಿನ ಒಂದು ದಿನಮಾನಗಳಲ್ಲಿ ನಮ್ಮ ತಲೆಯಲ್ಲಿರುವಂತಹ ಒಂದಷ್ಟು ಬೇಡದ ಕಸ ಕಡ್ಡಿಗಳನ್ನ ತೆಗೆದು ಹೊರಗೆ ಹಾಕ್ಬೇಕಂದ್ರೆ ಒಂದಷ್ಟು ಒಳ್ಳೆಯ ಪುಸ್ತಕಗಳನ್ನ ಅಥವಾ ಒಂದಷ್ಟು ಒಳ್ಳೆಯ ವಿಚಾರಗಳನ್ನ ಗ್ರಂಥ ರೂಪದಲ್ಲಿರುವಂತಹವನ್ನು ಕೂಡ ತಲೆಗೆ ತುಂಬಿಸ್ಕೊಳ್ಬೇಕು ಅನ್ನುವಂತ ಮಾತು.
0: ಖಂಡಿತ, ನಾನು ಅಷ್ಟೇ ಅಲ್ಲ, ಒಂದು ವಿಷಯ ಇನ್ನೂ ಸೇರಿಸೋದಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ವಿವಿಧ ಪಾರ್ಟಿ ಕೇಳಬೇಕಾದ್ರೆ ಏನಾದ್ರು ಓದ್ತಾ ಇರ್ತೀನಿ, ಅದ್ರ ಜೊತೆಗೆ ಈ ರೇಡಿಯೋ ಕೂಡ ನಾನು ಕೇಳ್ತಾ ಇರ್ತೀನಿ, ಎರಡು ಕೆಲಸಗಳನ್ನು ಮಾಡ್ಲಿಕ್ಕೆ
1: ಆಗುತ್ತೆ.
0: ಹಾಗಾಗಿ ಓದೋದು ಬಹಳ ಮುಖ್ಯ.
1: ಹೌದು ಹೌದು ಹೌದು, ಆಗಾಗ ಮೆಸೇಜ್ ಮಾಡ್ತಾ ಇರ್ತೀರಾ.
0: ನಿಮ್ ಜೊತೆ ಮಾತಾಡಿದ್ದು, ವಿವಿಧ ಭಾರತಿ ಜೊತೆ ನನ್ನ ಕೆಲವು ವಿಷಯಗಳನ್ನು ಹಂಚಿಕೊಳ್ಳೋದು ನನಗೂ ಬಹಳ ಖುಷಿ ಆಯ್ತು.
1: ಖಂಡಿತ,
0: ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು.
1: ಧನ್ಯವಾದಗಳು, ನಮಸ್ಕಾರ.
0: ನಮಸ್ಕಾರ.

ಭಾರತ ವಿವಿಧ ಭಾಷೆ, ಜಾತಿ, ಮತ ಮತ್ತು ಸಂಸ್ಕೃತಿಯ ನೆಲೆವೀಡು. ಈ ವಿವಿಧತೆಯಲ್ಲಿ ಏಕತೆಯನ್ನು ಸಾಧಿಸುವುದು ನಮ್ಮ ಧ್ಯೇಯವಾಗಬೇಕು.

0: ಋಗ್ವೇದ ಹೀಗೆಂದಿದೆ, ಒಟ್ಟಿಗೆ ಸೇರಿ ಪರಸ್ಪರ ಮಾತನಾಡಿ, ನಿಮ್ಮ ಮನಸ್ಸು ಒಂದಾಗಿರಲಿ, ನಿಮ್ಮ ಗುರಿ ಸಮಾನವಾಗಿರಲಿ, ನಿಮ್ಮ ಬಳಗ ಸಮಾನವಾಗಿರಲಿ, ನಿಮ್ಮ ಆಲೋಚನೆಗಳು ಕೂಡಿರಲಿ, ಹೃದಯ ಬೆಸೆದಿರಲಿ, ಎಲ್ಲರೂ ಒಂದಾಗಿ ಬಾಳುವಂತೆ ನಿಮ್ಮ ಮನಸ್ಸು ಒಂದಾಗಿರಲಿ.
1: ಶಿಕ್ಷಣದ ಪ್ರಾಥಮಿಕ ಹಂತದಿಂದಲೇ ಮಕ್ಕಳು

0: ಆಹಾ, ಮೈಸೂರು ಮಲ್ಲಿಗೆ ಚಿತ್ರದ ಮೈಸೂರು ಮಲ್ಲಿಗೆ ಹಾಡನ್ನ ಕೇಳ್ತಾ ಇದ್ವಿ. ಈಗೊಂದು ಕರೆ ಬಂದಿದೆ, ಕರೆಯನ್ನ ತಗೊಳ್ಳೋಣ. ನಮಸ್ತೆ.
1: ಹಾಯ್, ಗುಡ್ ಆಫ್ಟರ್ನೂನ್ ಚಂದ್ರೋಜಿ.
0: ಗುಡ್ ಆಫ್ಟರ್ನೂನ್. ಎನ್ ಆರ್ ಪ್ರಸಾದ್ ಅವ್ರಿಗೆ ಮಾತಾಡಿ.
1: ನಾನು ಇವತ್ತು ಒಂದು ವಿಶೇಷವಾದ ಬಸ್ ಸ್ಟಾಪ್ ಬಗ್ಗೆ ಮಾತಾಡಕ್ಕೆ ಇಷ್ಟಪಡ್ತೀನಿ.
0: ಹೇಳಿ.
1: ಇದು ಒಂದು ವಿಶೇಷವಾದ ಬಸ್ ಸ್ಟಾಪ್, ಅದು ರಾಜಾಜಿನಗರ್ ಸೆಕೆಂಡ್ ಬ್ಲಾಕ್ ಅಲ್ಲಿ ಇದೆ. ESI ಹಾಸ್ಪಿಟಲ್ ಪಕ್ಕದಲ್ಲೇ ಇದೆ ಇದು. ಈ ವಿಶೇಷತೆ ಏನಂತ ಹೇಳಿದ್ರೆ, ಈವನ್ ರಾಜಾಜಿನಗರದ 6 ಬ್ಲಾಕ್ ಅಲ್ಲಿ ಎಲ್ಲೂ ಇಲ್ಲ ಅಂತ ಅನ್ಕೊಳ್ತೀನಿ ನಾನು. ಆದ್ರೆ ಇದ್ರಲ್ಲಿ ಒಂದ್ ಏನಿದೆ ಅಂತ ಹೇಳಿದ್ರೆ, ಒಂದು ಡಿಸ್ಪ್ಲೇ ಇದೆ, ಅದ್ರಲ್ಲಿ ಒಂದು ಡಿಜಿಟಲ್ ಡಿಸ್ಪ್ಲೇ ಇದೆ. ಅದರಲ್ಲಿ ಎಲ್ಲಾ ಯಾವ್ಯಾವ ರೂಟ್ ಬಸ್ ನಂಬರ್ಸ್ ಅಲ್ಲಿಂದ ಪಾಸ್ ಆಗಿ ಹೋಗುತ್ತೋ ಅಲ್ಲಿಂದ, ಅದರದ್ದು ಎಲ್ಲಾ ರೂಟ್ ನಂಬರ್ ಪ್ಲಸ್ ಅದ್ರ ಜೊತೆಗೆ ಯಾವ ಟೈಮಿಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಡಿಸ್ಪ್ಲೇ ಕೊಡುತ್ತೆ ಅದು. ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ESI ಮತ್ತೆ ಇದಾದ ತಕ್ಷಣ ನೆಕ್ಸ್ಟ್ ಸ್ಟಾಪ್ ನಲ್ಲಿ ನವರಂಗದಲ್ಲಿ ಡಿವಿಯೇಷನ್ ಆಗುತ್ತೆ. ಒಂದು ಅಲ್ಲಿರುವ ಬಸ್ಗಳು ಪೀಣ್ಯ ಲಗ್ಗೆದ ಕಡೆ ಹೋಗುತ್ತೆ, ಇನ್ನೊಂದು ರೈಟ್ ಸೈಡ್ ಅಲ್ಲಿ ಮಲ್ಲೇಶ್ವರಂ ಶಶಾದ್ರಿಪುರಂ ಅಂಡ್ ಶಿವಾಜಿನಗರಕ್ಕೆ ಹೋಗುತ್ತೆ. ಹಾಗಾಗಿ BMTSನವರು ಅದನ್ನ ಯೋಚನೆ ಮಾಡಿ ಹಾಕಿರ್ಬೋದು, ಅದನ್ನ ಬಹಳ ಹೆಲ್ಪ್ ಆಗುತ್ತೆ. ಅದರಲ್ಲಿ ಯಾವ ಬಸ್ ಯಾವ ಕಡೆ ಹೋಗುತ್ತೆ ಅಂತ ಹೇಳಿದ್ರೆ ಅದ್ರಲ್ಲಿ ಡಿಸ್ಪ್ಲೇ ಆಗತ್ತೆ ಅದರಲ್ಲಿ.
0: ಅಂದ್ರೆ ನೀವು ಹೇಳ್ತಾ ಇರೋದು ESI ಹತ್ರ ಇರುವಂತ ಬಸ್ ಸ್ಟಾಪ್ ಅಲ್ಲಿ ಡಿಸ್ಪ್ಲೇ ಇದೆಯಾ?
1: ಹೌದು, ಬಸ್ ಸ್ಟಾಪ್ ಅಲ್ಲಿ ಡಿಜಿಟಲ್ ಡಿಸ್ಪ್ಲೇ ಇದೆ ಅದರಲ್ಲಿ.
0: ಎಲ್ಲ ಬಸ್ ಗಳದ್ದು ರೂಟ್
1: ಎಲ್ಲಾ ರೂಟ್ ನಂಬರ್, ಈ ರೂಟ್ ನಂಬರ್ ಅಂತ ಹೇಳಿ, ಈಗ ಫಾರ್ ಎಕ್ಸಾಂಪಲ್ 78 ಅಂತ ಹೇಳಿದ್ರೆ ಮೆಜೆಸ್ಟಿಕ್ ಇಂದ ರಾಜನಗರ್ ಫಸ್ಟ್ ಬ್ಲಾಕ್ ಅಂತ ಇದ್ರೆ ಅದು ಇದ್ಬಿಟ್ಟು ನೆಕ್ಸ್ಟ್ ಬಸ್ ಅಲ್ಲಿ ಮೆಜೆಸ್ಟಿಕ್ ಇಂದ ಹೊರಟು ಎಷ್ಟೊತ್ತಿಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಅದು ಡಿಸ್ಪ್ಲೇ ಆಗತ್ತೆ ಅಲ್ಲಿ. ಆ ಟೈಮಿಂಗ್ಸ್ ಇದೆ. ಆಕ್ಚುಲಾಗಿ ನಾನು ಇದನ್ನ ನಾನು ಅಬ್ರಾಡ್ ಹೋದಾಗ, ಲಂಡನ್ ನ್ಯೂಯಾರ್ಕ್ ಅಲ್ಲಿ ಹೋದಾಗ ಆತರ ನೋಡಿದ್ದೆ. ಅದರ ಆತರದ್ದು ನಮ್ಮ ದೇಶದಲ್ಲಿ ಯಾಕೆ ಬರಬಾರ್ದು ಅನ್ಕೊಂಡಿದ್ದೆ. ಇದು ಅದಾಗಿದೆ ನೋಡಿ, ಇದೆ ಅಬೌಟ್ 8-10 months ಬ್ಯಾಕ್ ಇದನ್ನ ಹಾಕಿದ್ದಾರೆ. ಇದನ್ನ ಅಂದ್ರೆ ಬೆಂಗಳೂರಿನ ಬೇರೆ ಬೇರೆ ಕಡೆ ಬಸ್ ಸ್ಟಾಪ್ ಗಳಲ್ಲೂ ಇದನ್ನ ಅಳವಡಿಸ್ತಾ ಇದಾರೆ, ಬಟ್ ರಾಜಾಜಿನಗರದಲ್ಲಿ ಸದ್ಯಕ್ಕೆ ಇದು ಒಂದೇ ಕಡೆ ಇರೋದು ಅನ್ಕೊಳ್ತೀನಿ. ESI ಹತ್ರ ಇವಾಗ್ಲೂ ಯಾರು ಬೇಕಾದ್ರಲ್ಲಿ ಹೋಗ್ಬಿಟ್ಟು ನೋಡ್ಬೋದು. ಅದನ್ನ ವೆರಿ ಗುಡ್ ಡಿಸ್ಪ್ಲೇ. ಈಗ ನೀವು ಕಾಯ್ತಾರ ಬಸ್ ಯಾವ್ದು ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು 252 ಅಂತ ಇಟ್ಕೊಳ್ಳಿ, ಅದು ಎಷ್ಟೊತ್ತಿಗೆ ಬರುತ್ತೆ ಅಂತ ಕರೆಕ್ಟ್ ಆಗಿ ಅದ್ರಲ್ಲಿ ಡಿಸ್ಪ್ಲೇ ಆಗತ್ತೆ. ನೀವು ರೆಡಿ ಆಗಿ ನಿಂತಿರ್ಬೋದು ಅಷ್ಟೊತ್ತಿಗೆ. ಅದ್ರ ಬದ ಅಲ್ಲಿ ತನಕ ಅಲ್ಲಿ ಶೆಲ್ಟರ್ ಇದೆ, ಅಲ್ಲಿ ತನಕ ಅಲ್ಲಿ ಕೂತಿರ್ಬೋದು ನೀವು.
0: ಒಳ್ಳೆ ವಿಷಯ.
1: ನಿಜವಾಗ್ಲೂ ಇದು ಒಂಥರ ಡಿಜಿಟಲ್ ಡಿಸ್ಪ್ಲೇ ಇರೋದು ಇದು ಒಂದೇ. ನಾನು ಇದು ಬಸ್ ಸ್ಟಾಪ್ ಅಲ್ಲಿ
0: ರಾಜನಗರ್
1: ಸೆಕೆಂಡ್ ಬ್ಲಾಕ್.
0: ಹೌದು, ಅಲ್ಲಿ ಹೋಗಿ ಒಂದ್ಸಲ ಚೆಕ್ ಮಾಡ್ಬೇಕು, ಯಾಕಂದ್ರೆ ತುಂಬಾ ಕುತೂಹಲ ಅನ್ಸುತ್ತೆ. ಮತ್ತೆ ಎಲ್ಲಾ ಕಡೆಗಳಲ್ಲಿ ಈ ತರದ್ ಇದ್ರೆ ಬಹಳಾನೇ ಒಳ್ಳೇದಾಗುತ್ತೆ.
1: ಎಲ್ಲಾ ಕಡೆ ಬರ್ಬೇಕಿದೆ, ಎಲ್ಲಾ ಕಡೆ ಬಂದ್ರೆ
0: ನಿಲ್ತೀವಿ.
1: ಈಗ ನೀವು ಸೆಂಟ್ರಲ್ ಪ್ಲೇಸ್ ಅಲ್ಲಿ ಮೆಜೆಸ್ಟಿಕ್, ಶಿವಾಜಿನಗರ್ ಅಂತ ಕಡೆ ಬಂದ್ರೆ ಅಂತದೇನಿಲ್ಲ, ಯಾಕಂದ್ರೆ ಬಸ್ ಗಳು ಬರ್ತಾ ಅಂತ ಹೋಗ್ತಾರೆ, ಯಾರಿಗೂ ಅದನ್ನ ನೋಡಕ್ಕೆ ಇಲ್ಲ. ಆದ್ರೆ ಇದು ಇಂಟರ್ಮೀಡಿಯೇಟ್ ಸ್ಟಾಪ್ ನಲ್ಲಿ ಹಿಂಗಿರುತ್ತಲ್ಲ, ಅದು ಬಹಳ ಉಪಯೋಗ ಆಗತ್ತೆ ಪ್ಯಾಸೆಂಜರ್ಸ್.
0: ಕರೆಕ್ಟ್ ಕರೆಕ್ಟ್, ಹೌದು. ಯಾಕಂದ್ರೆ ಎಷ್ಟೊಂದ್ಸಲ ನಾವು ಗಂಟೆಗಟ್ಟಲೆ ಬಸ್ ಸ್ಟಾಪ್ ಅಲ್ಲಿ ನಿಂತಿರ್ತೀವಿ, ನಮ್ಗೆ ಗೊತ್ತಿಲ್ಲ ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ. ಮತ್ತೆ ಹೊಸದಾಗ ಬಂದವ್ರಿಗೆ ಯಾವ ರೂಟ್ ಬಸ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಿರಲ್ಲ.
1: ಅದ್ರದ್ದು ಡಿಸ್ಪ್ಲೇ ಬರುತ್ತೆ, ಅದು ಫಸ್ಟ್ ರೂಟ್ ನಂಬರ್ ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅದು. ಆಯ್ತಾ, ಜನಗಳಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ, ಬರೀ ಅವ್ರು ನಂಬರ್ ಮಾತ್ರ ನೋಡ್ಕೊಳ್ತಾರೆ, ಬಟ್ ಅದ್ರದ್ದು ಟೈಮಿಂಗ್ಸ್ ಮಾತ್ರ ಅದ್ರ ಜೊತೆಗೆ ಬರುತ್ತೆ. ಅದು ಯಾವ ಟೈಮಿಂಗ್ ಅದು ನಿಮ್ ಬಸ್ ಬರುತ್ತೆ, ಇನ್ ಎಷ್ಟು 2-3 ನಿಮಿಷ ಬರುತ್ತಾ ಅಥವಾ ಇನ್ 5 minutes ಅಲ್ಲಿ ಬರುತ್ತಾ ಅಂದ್ಬಿಟ್ಟು ಅದ್ರ ಡಿಸ್ಪ್ಲೇ ಇದೆ.
0: ನೀವು ಹೇಳಿದಂತ ಈ ಮಾಹಿತಿ ಯಾರಲ್ಲಿ ಇದನ್ನ ವ್ಯವಸ್ಥೆ ಮಾಡಿದಾರಲ್ಲ, ಆರ್ಗನೈಸ್ ಮಾಡಿ ಅರೇಂಜ್ ಮಾಡಿ ಇಟ್ಟಿದಾರಲ್ಲ, ಅವರಿಗೆ ಒಂದು ವಿಶೇಷವಾದಂತಹ ಧನ್ಯವಾದವನ್ನ ನಾವು ಹೇಳೋಣ. ಖಂಡಿತವಾಗ್ಲೂ ಈ ಮಾಹಿತಿ
1: ಇನ್ನೋವೇಟಿವ್ ಐಡಿಯಾ ಎಲ್ಲಾ ಕಡೆ ಬರಬೇಕಿದೆ.
0: ನೋಡಿ, ಪವರ್ ಹೌಸ್ ಎದುರುಗಡೆ ಇದೆ, ಡಿಸ್ಪ್ಲೇ ಇದೆ. ಕರೆಕ್ಟ್ ಕರೆಕ್ಟ್, ನಾವು ನೋಡಿದೀವಿ ಅಂತ ಹೇಳಿ ಒಂದಷ್ಟು ಜನ ಮೆಸೇಜ್ ಮಾಡಿದ್ದಾರೆ. ಪ್ರಸಾದ್ ಅವರೇ, ಧನ್ಯವಾದಗಳು ನೀವು ಈ ಸೊಗಸಾದ ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕಾಗಿ. ನಮಸ್ಕಾರ.
1: ಪ್ಲೆಷರ್ ಟಾಕಿಂಗ್ ಟು ಯು ಚಂದ್ರಜಿ.
0: ನಮಸ್ತೆ.

0: ಗುರುವಾರದ ಮಧ್ಯಾಹ್ನದ ಕಾರ್ಯಕ್ರಮ ನಮ್ಮ ನಾಡು ಕಾರ್ಯಕ್ರಮವನ್ನು ನಾವಿಲ್ಲಿಗೆ ಮುಗಿಸಲೇಬೇಕಾಗಿದೆ. ಯಾಕೆಂದರೆ ಸಮಯ 2 ಗಂಟೆ ಆಗ್ತಾ ಇದೆ. 2 ಗಂಟೆಗೆ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರವನ್ನು ನಾವು ಕೇಳೋಣ. ಬೊಬ್ಬಾಟ್ ಹೆಂಡತಿ ಚಿತ್ರದ ಗೀತೆಯನ್ನು ಕೇಳ್ತಾ ಇದ್ರಿ. ಹಾಡನ್ನು ಪೂರ್ತಿ ಕೇಳಿಸೋಕ್ಕಾಗಲ್ಲ. ಆರ್ ಎನ್ ಜಿಗೋಪಾಲ್ ಅವರು ಬರೆದ ಗೀತೆ, ಉಪೇಂದ್ರ ಕುಮಾರ್ ಅವರ ಸಂಗೀತ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿಗೆ ದನಿಯಾಗಿದ್ದಾರೆ. 2 ಗಂಟೆ 15 ನಿಮಿಷಕ್ಕೆ ಸ್ಪಂದನ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಸ್ಪಂದನ ನಂತರ ಪ್ರದೇಶ ಸಮಾಚಾರ, ಆಮೇಲೆ ಚಿತ್ರತಾಣ ಕಾರ್ಯಕ್ರಮವನ್ನು ಕೇಳೋಣ. ಕೇಳ್ತಾ ಇರಿ ನಿಮ್ಮ ರೇಡಿಯೋ ವಿವಿಧ ಭಾರತಿ, ಇದು ನಿಮ್ಮ ನಿತ್ಯದ ಸಂಗಾತಿ.
1: This is Akashvani and I am Varsha Williams with the midday news. The headlines. Prime Minister Narendra Modi inaugurates SemiCon India 2026 in New Delhi, says India's semiconductor ecosystem expanding rapidly and opening new opportunities for innovation, investment and growth. Union Minister Ashwini Vaishnav says government has set a target to support 200 startups and companies to design chips in India across spectrum of semiconductor requirements. BJP's month-long nationwide Seva Sankalp Abhiyan begins today to mark Prime Minister Narendra Modi's 25 years of public life and service. PM Vishwakarma scheme completes 3 years today.

0: ಕೇಳುವರಿಗೆಲ್ಲ ನಮಸ್ಕಾರ. ಸ್ಪಂದನಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ.
1: ನಮಸ್ಕಾರಗಳು ಶ್ರೋತೃಗಳೇ.
0: ಕೃಷ್ಣಪ್ಪ ಅವರೇ, ನಿಮ್ಮ ಕಡೆ ಮಳೆ ಬಂತ?
1: ಯಾವ ಕಡೆನೂ ಇಲ್ಲ,
0: ಮಳೆ ಇಲ್ಲ.
1: ರಾಜ್ಯದ ಜನತೆ ಸುಮಾರು ಒಂದು 6 ತಿಂಗಳಿಂದ ಆಕಾಶವನ್ನ ದಿಟ್ಟಿಸಿ ನೋಡ್ತಾ ಇದ್ದಾರೆ. ಸ್ವಲ್ಪ ನಮ್ಮ ಮಲೆನಾಡು ಪ್ರದೇಶದಲ್ಲಿ ಮಾತ್ರ ಮಳೆ ಬಿದ್ದಿದೆ ಅಂತ ಗೊತ್ತು, ಆದ್ರೆ ಉಳಿದಂತ ಬಯಲುಸೀಮೆಯಲ್ಲಿ ಎಲ್ಲೂ ಕೂಡ ಮಳೆ ಬಿದ್ದಿಲ್ಲ. ಒಂದ್ ರೀತಿಯಲ್ಲಿ ಹೇಳ್ಬೇಕಂದ್ರೆ ಮಳೆ ಆಶ್ರಿತ ಪ್ರದೇಶದಲ್ಲಿ ಇದುವರೆಗೂ ಕೂಡ ಯಾವ ರೈತರು ಕೂಡ ಬಿತ್ತನೆ ಮಾಡಿಲ್ಲ.
0: ಹೌದು, ನಾವು ಕೂಡ ಗೌರಿ ಗಣೇಶ ಹಬ್ಬದ ಟೈಮಲ್ಲಿ ಊರಿಗೆ ಹೋಗಿದ್ವಿ. ಎಷ್ಟು ಬಿಸಿಲು ಅಂದ್ರೆ

0: ಆಮೇಲೆ
1: ಒಂಥರ ಏನ್ ಹೇಳೋದು, ಹಸುವಿನಿಂದ ಬಳಲ್ತಾ ಇರೋದು, ನೀರು ಇಲ್ಲ ಮೇವು ಇಲ್ಲ. ಈ ನೀರಿಲ್ಲ ಮೇವಿಲ್ಲ ಅಂದ್ರೆ ನಾವು ಮನುಷ್ಯರಾದ್ರೆ ಎಲ್ಲ ಹೋಗ್ತೀವಿ, ಏನೋ ತಿಂತೀವಿ, ಯಾರನ್ನೋ ಕೇಳ್ತೀವಿ, ಏನೋ ಮಾಡ್ಬಿಡ್ತೀವಿ. ಪ್ರಾಣಿ ಪಕ್ಷಿಗಳು ದನ ಕರು ಕುರಿ ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗಿ ಮೇಯಿಸ್ಕೊಂಡು ಬರಕ್ಕಾಗತ್ತೆ ಅವನ್ನೆಲ್ಲ?
0: ಎಲ್ಲ ಕಡೆ ಬಯಲಿದ್ಮೇಲೆ, ಎಲ್ಲ ಕಡೆ ಬರ ಇದ್ಮೇಲೆ ಎಲ್ಲಿ ಕರ್ಕೊಂಡು ಹೋಗೋದು, ಎಲ್ಲಿ ಅದಕ್ಕೆ ಮೇವು ಕೊಡೋದು, ಎಲ್ಲಿ ನೀರು ಕೊಡೋದು?
1: ಆದ್ರೆ ಕೃಷ್ಣಪ್ಪ ಅವರೇ, ನಿಮಗೊಂದು ವಿಷಯ ಗೊತ್ತಾ, ಇಂಥ ಒಂದು ಬರಗಾಲದ ಪರಿಸ್ಥಿತಿನಲ್ಲೇ ನಮ್ಮ ದೇಶದಲ್ಲಿ ಹಿಂದೆ ಒಬ್ರು ತಮ್ಮ ಸಂಗೀತದ ರಾಗಗಳಿಂದಾನೇ ಮಳೆ ತರಿಸ್ತಾ ಇದ್ದಂತ ಒಬ್ರು ಕಲಾವಿದ್ರದ್ದಂತೆ.
0: ಯಾರದು?
1: ಮಳೆಯನ್ನ ಆಹ್ವಾನ ಮಾಡುವಂತ ಅಥವಾ ಮಳೆ ತರಿಸುವ ಗಾಯನ ಶೈಲಿ, ಅದಕ್ಕೆ ಮಲ್ಹಾರ್ ಮತ್ತೆ ಮೇಘ ರಾಗ ಅಂತ ಕೂಡ ಕರೀತಾ ಇದ್ರಂತೆ. ನಮ್ಮ ಹಿರಿಯರು ಪ್ರಕೃತಿಯ ಶಕ್ತಿಯನ್ನ ಸಂಗೀತದ ಸ್ವರಗಳ ಮೂಲಕ ನಿಯಂತ್ರಣ ಮಾಡ್ತಾ ಇದ್ರಂತೆ. ರಾಗದಿಂದಲೇ ಮಳೆಯನ್ನು ತರಿಸಿದ ಕಲಾವಿದರು ಇಲ್ಲುಂಟು ಅನ್ನೋ ಹಾಗೆ. ಅವರ ಹೆಸರು ತಾನ್ಸೇನ್ ಅಂತ. ತಾನ್ಸೇನ್ ಅನ್ನೋರು ನಮ್ಮ ದೇಶದ ಅಕ್ಬರನ ಆಸ್ಥಾನದ ನವರತ್ನಗಳಲ್ಲಿ ಒಬ್ಬ ರತ್ನ ಅಂತ ಕರೆಸ್ಕೊಳ್ತಾ ಇದ್ರು. ಅವರ ಸಂಗೀತವನ್ನ ಕೇಳಿದಂತ ಯಾರೇ ಆದ್ರೂ ಕೂಡ ಮಂತ್ರ ಮುಗ್ಧರಾಗ್ತಾ ಇದ್ರಂತೆ. ಶಾಸ್ತ್ರೀಯ ಸಂಗೀತವನ್ನ ಆಧರಿಸಿದ ಹೊಸ ರಾಗಗಳನ್ನು ಅವರು ರಚಿಸ್ತಾ ಇದ್ರು. ಮಹಾನ್ ಕವಿ ಸೂರ್ದಾಸ್ ಅವ್ರ ಜೊತೆಗೆ ಒಂದು ಒಡನಾಟ ಇತ್ತು ಇವ್ರಿಗೆ ಅಂತ ಹೇಳ್ತಾರೆ. ಇವರು ಮಳೆಯಿಂದಾಗಿನೇ ಅಂದ್ರೆ ರಾಗ್ ಮಲ್ಹಾರ್, ಮಿಯಾನ್ ಕಿ ಮಲ್ಹಾರ್ ಅಂತ ಹೇಳಿ, ಮೇಘ ರಾಗ, ಅಮೃತ ವರ್ಷಿಣಿ ಇಂತಹ ಎಲ್ಲ ಒಂದಷ್ಟು ಪವಾಡಗಳನ್ನ ಮಾಡಿ ಮಳೆ ತರಿಸ್ತಾ ಇದ್ರಂತೆ. ಹಾಗೇನೆ ನಮ್ಮ ಕರ್ನಾಟಕದವರೊಬ್ರು, ಕರ್ನಾಟಕದ ಸಂಗೀತ ತ್ರಿಮೂರ್ತಿಗಳಲ್ಲಿ ಒಬ್ರು ಮುತ್ತುಸ್ವಾಮಿ ದೀಕ್ಷಿತರು, ಒಂದ್ಸಲ ಬರಗಾಲ ಇದ್ದಾಗ ತಮಿಳ್ನಾಡಿನಲ್ಲಿ ಅಮೃತ ವರ್ಷಿಣಿ ರಾಗ, ಆನಂದಾಮೃತ ಕರ್ಷಿಣಿ ಅಮೃತ ವರ್ಷಿಣಿ ಎನ್ನುವ ಕೃತಿಯನ್ನ ರಚಿಸಿ ಹಾಡಿದ್ರಂತೆ. ಅವ್ರು ಹಾಡ್ತಾ ಹಾಡ್ತಾ ಹಾಡ್ತಾ ಇದ್ದ ಹಾಗೆ ಭಾರಿ ಮಳೆ ಬಂತು ಅಂತ ಒಂದು ಕಥೆ ಇದೆ
0: ನೋಡಿ. ಅವರವರ ನಂಬಿಕೆಗೆ ಬಿಟ್ಟಿರುವಂತ ವಿಷಯಗಳಿದೆ.
1: ನನ್ಗೆ ಅನ್ನಿಸ್ತಾ ಇದೆ ಈಗ ನಮ್ಮಲ್ಲೂ ಯಾರಾದ್ರೂ ಈ ತರದ್ದು ಯಾವ್ದಾದ್ರೂ ಒಂದು ರಾಗ ಹಾಡಿ ನಮ್ಮಲ್ಲಿ ಒಂದಷ್ಟು ಮಳೆ ತರಿಸಿದ್ರೆ ದನ ಕರು ಕುರಿ ಮರಿ ಜನ ಎಲ್ರಿಗೂ ಎಷ್ಟೊಂದು ಒಳ್ಳೇದಾಗತ್ತೆ ಅಲ್ವಾ?
0: ಖಂಡಿತ ಖಂಡಿತ. ಮುಂಗಾರು ಹಂಗಾಮು ಒಂದು ಸುಮಾರು ಒಂದು ಅರ್ಧ ಮುಗಿತಾ ಬಂತು.
1: ಹೌದು, ಇವಾಗಲೇ ಸೆಪ್ಟೆಂಬರ್.
0: ಹೌದು, ಇನ್ನೇನು ಸ್ವಲ್ಪ ದಿನದಲ್ಲಿ ಹಿಂಗಾರು ಮಳೆ ಶುರುವಾಗುತ್ತೆ. ಈ ಹಿಂಗಾರು ಮಳೆ ಕೂಡ ಕೈ ಕೊಟ್ರೆ ಮುಗೀತು, ಮತ್ತೆ ಬೇಸಿಗೆನೆ ನೇರ.
1: ಅಲ್ಲ, ಎಲ್ಲರೂ ಹೇಳ್ತಾ ಇದ್ರಲ್ಲ ಈಗ ಯಾವ್ದೋ ಒಂದು ಚಂಡಮಾರುತ ಬಂದ್ರೆ ಮಳೆ ಬರುತ್ತೆ, ಇಲ್ಲ ಅಂದ್ರೆ ಬರೋದೇ ಇಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದಾರೆ
0: ಹೇಳ್ತಿದ್ದಾರೆ. ಬಟ್ ಈ ಹವಾಮಾನ ಎಲ್ಲ ಹೇಗಂತಂದ್ರೆ ಅದು ಒಂದೊಂದು ಅರ್ಧರ್ಧ ಗಂಟೆಗೂ ಹವಾಮಾನ ಬದಲಾಗುತ್ತೆ. ಗಾಳಿಯ ವೇಗ, ಗಾಳಿಯ ದಿಕ್ಕು ಇವೆಲ್ಲ ಕೂಡ ಅಲ್ಲಿ
1: ನಾವು ಪ್ರಿಡಿಕ್ಟ್ ಮಾಡಬಹುದು ಅಷ್ಟೇ, ನಿಖರವಾಗಿ ಹೀಗೆ ಆಗುತ್ತೆ ಅಂತ ಹೇಳೋದು ಕಷ್ಟ.
0: ಸುಮಾರು ಸಲ ನಾವು ನೋಡ್ತಾ ಇರ್ತೀವಿ, ಏನು ಮೋಡಗಳು ಬಂದು ನಮ್ಮ ತಲೆ ಮೇಲೆ ಇರ್ತವೆ,
1: ಯಾವ ತರ ಮಳೆ ಬರುತ್ತಪ್ಪ,
0: ಏನಪ್ಪ ಏನೆಲ್ಲ ಕೊಚ್ಕೊಂಡು ಹೋಗುತ್ತೇನೋ, ಭಾರಿ ಮಳೆ ಆಗುತ್ತೆ ಅಂತ ನೋಡಿದ್ರೆ ಒಂದ್ ಐದತ್ತು ನಿಮಿಷದಲ್ಲಿ ಎಲ್ಲ ಮಾಯ ಆಗ್ಬಿಡ್ತವೆ. ಮತ್ತೆ ಕೆಲವೊಂದ್ಸಲ ಮೋಡಗಳೇ ಇರೋದಿಲ್ಲ, ಅಲ್ಲಿಂದ ಬಂದು ಅಲ್ಲಿಂದ ಆಗ್ಲೇ ತಯಾರಾಗಿ ನಮ್ಮ ಮಳೆ ಸುರಿಸುವುದು ಉಂಟು. ವಾತಾವರಣವನ್ನ ನಾವು ಹೀಗೆ ಆಗತ್ತೆ ಹಾಗೆ ಆಗತ್ತೆ ಅಂತೇಳಿ ನೂರಕ್ ನೂರು ನಾವು ಪ್ರಿಡಿಕ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಆದ್ರೆ ಒಂದು ಭರವಸೆ ಮುನ್ಸೂಚನೆ ಅಂತ ಹೇಳ್ತೀವಿ ಅಷ್ಟೇ ಅಷ್ಟೇನೆ. ಆದ್ರೆ ಇದಕ್ಕೆ ಸಂಬಂಧಪಟ್ಟಾಗ ಇನ್ನೊಂದು ವಿಷಯವನ್ನು ಹೇಳ್ಬೇಕು. ನಾನು ಸಣ್ಣವನಿದ್ದಾಗ ನಮ್ಮ ಹಳ್ಳಿ ಕಡೆ ಎಲ್ಲಾನು ಈ ಮಳೆ ಬರದೆ ಬರ ಶುರುವಾಗಿ ಬೆಳೆ ಎಲ್ಲ ಒಣಗೋದಕ್ಕೆ ಶುರುವಾದ್ರೆ ಮನೆ ಮನೆಗೆ ಹೋಗಿ ರಾಗಿ ಇಟ್ಟು ಅದೆಲ್ಲ ಅವ್ರೇನೇನು ಕೊಡ್ತಾರೋ ಅದೆಲ್ಲ ತಕೊಂಡು ಬಂದು ಎಲ್ಲ ಒಂದು ಗಂಜಿ ಮಾಡಿ ಜೊತೆಗೆ ಕಪ್ಪೆಗಳಿಗೆ ಮದುವೆ ಮಾಡಿ ಅಲ್ಲೇ ಗಂಜಿನೆಲ್ಲ ಕುಡಿದು ದೇವರಲ್ಲಿ ಏನು ಪ್ರಾರ್ಥನೆ ಮಾಡ್ಕೊಂಡು ಬಂದು ಈ ಥರ ಎಲ್ಲ ಮಾಡ್ತಾ ಇದ್ರು ದೊಡ್ಡವರೆಲ್ಲ ಸೇರಿ. ಆವಾಗ ಒಂದೆರಡು ಮೂರು ದಿನದಲ್ಲಿ ಮಳೆ ಬಂದಿದ್ದು ಉಂಟು
1: ನನಗನ್ಸೋದು ವೈಯಕ್ತಿಕವಾಗಿ. ಅವಾಗಿನ ಜನ ಕೂಡ ಅವರು ಕಾಡನ್ನ ತುಂಬಾ ಪ್ರೀತಿಸ್ತಾ ಇದ್ರು, ಕಾಡನ್ನ ಬೆಳೆಸ್ತಾ ಇದ್ರು. ಯಾವುದೇ ಒಂದು ಮರ ಗಿಡನ ಸುಮ್ ಸುಮ್ನೆ ಅವರು ದೊಡ್ಡ ದೊಡ್ಡ ಮನೆಗಳು ಬೇಕು ಆ ಥರದ್ದು ಕಲ್ಪನೆ ಅವ್ರಿಗಿರ್ಲಿಲ್ಲ. ಇರೋ ಮನೆಯಲ್ಲ ಎಲ್ಲರೂ ಒಟ್ಟಾಗಿ ಬದುಕ್ತಾ ಇದ್ರು, ಬಾಳ್ತಾ ಇದ್ರು, ಪರಿಸರನ ತುಂಬಾ ಇಷ್ಟಪಡ್ತಾ ಇದ್ರು.
0: ಹಾಗಾಗಿ ವಾತಾವರಣ ಕಲುಷಿತ ಏನಿದೆ ಈ ಒಂದು ಮಾಲಿನ್ಯ ಅನ್ನೋದು ಇರ್ಲೇ
1: ಇರ್ಲಿಲ್ಲ. ಹಂಗಾಗಿ ಇವ್ರ ಬೇಡಿಕೆ ಅವ್ರಿಗೆ ತಲುಪ್ತಾ ಇತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಮಳೆ ಬರ್ತಿತ್ತು. ಇವಾಗ ನೀವ್ ಏನ್ ಮಾಡಿದ್ರು ಜಗ್ಗಲ್ಲ.
0: ಮತ್ತೆ ಕ್ಯಾಲೆಂಡರ್ ನಲ್ಲಿ ಈ ಮಳೆಯ ಪಾದ ಅಂತ ನೋಡ್ತಾ ಇದ್ರು, ಒಂದು 15 ದಿನದ ಒಂದ್ ಪಾದ ಇದೆ, ಮಳೆ ನಕ್ಷತ್ರ ಇದೆ, ಈ ಮಳೆ ನಕ್ಷತ್ರದಲ್ಲಿ ಮೂರು ಪಾದ ಇದೆ, ಒಂದನೇ ಪಾದದಲ್ಲಿ ಮಳೆ ಇದೆ, ಎರಡನೇ ಪಾದದಲ್ಲಿ ಮಳೆ ಇದೆ, ಮೂರನೇ ಪಾದದಲ್ಲಿ ಮಳೆ ಇಲ್ಲ, ಈ ತರ ಎಲ್ಲ ಲೆಕ್ಕ ಹಾಕ್ತಾ ಇದ್ರು. ಆ ಒಂದು ಕ್ಯಾಲೆಂಡರ್ ನ ಪಂಚಾಂಗವನ್ನ ನೋಡಿ ಕೂಡ ಮಳೆ ಬರೋದನ್ನ ಬರದೇ ಇರೋದನ್ನ ಅವರು ಅಂದಾಜ್ ಮಾಡ್ತಾ
1: ಹೇಳ್ತಾ ಇದ್ರು. ಮತ್ತಿನ್ನೊಂದೇನಂದ್ರೆ ಯಾವ್ಯಾವ ಮಳೆಗೆ ಬಿತ್ತಬೇಕು, ಯಾವ ಮಳೆಗೆ ಕಟಾವ್ ಮಾಡಬೇಕು, ಯಾವ ಮಳೆ ಬಂದಾಗ ಕ್ರಿಮಿ ಕೀಟಗಳು ಜಾಸ್ತಿ ಆಗುತ್ತೆ, ಯಾವ ಮಳೆ

0: ಇದ್ರೆ ಕ್ರಿಮಿ ಕೀಟಗಳು ಕಡಿಮೆ ಆಗುತ್ತೆ, ಭರಣಿ ಮಳೆ ಬಂದ್ರೆ ಧರಣಿ ತುಂಬಾ ಬೆಳೆ ಅನ್ನೋ ಮಾತಿತ್ತು. ಸೊ ಹಾಗೆ ಮಳೆಗಳಿಗೆ ನಮ್ಮ ಜನರಿಗೆ ನಮ್ಮ ಹಿರಿಯರಿಗೆ ಒಂದು ನಂಟು ಬೆಳೆದಿತ್ತು. ಇವಾಗ ನಾವು ಎಲ್ಲಿ ಗಮನಿಸ್ತೀವಿ, ಯಾವ ಮಳೆ ಅಂತ ಗೊತ್ತಿರಲ್ಲ, ಏನೂ ಗೊತ್ತಿಲ್ಲ, ಸುಮ್ಮನೆ ಹೋಗೋದು, ರೀಲ್ಸ್ ಮಾಡೋದು, ಹುಚ್ಚುಚ್ಚಾಗಿ ಬೀಳೋದು, ಹೇಳೋದು, ಸ್ಟೇಟಸ್ ಹಾಕೊಳ್ಳೋದು.
1: ಒಟ್ಟಿನಲ್ಲಿ ನಾವು ಏನೋ ಒಂದು ತರ್ತೀವಿ, ತಿಂತೀವಿ, ಜೀವನ ನಡೆಸ್ತೀವಿ, ಬಟ್ ಜಾನುವಾರುಗಳಿಗೆ, ಪಶು ಪಕ್ಷಿಗಳಿಗೆ ಅಂತೂ ತುಂಬಾ ಹೇಳಲಾರದಂತಹ ಒಂದು ಸ್ಥಿತಿ ಅವುಗಳು.
0: ಹಾಗಾಗಿ ನಮ್ಮ ಕೇಳುಗರ ರಿಕ್ವೆಸ್ಟ್ ಮಾಡೋಣ, ನಾವು ಒಂದಿಷ್ಟು ಸಾಧ್ಯ ಆದ್ರೆ ಒಂದಿಷ್ಟು ನೀರು, ಒಂದಿಷ್ಟು ಕಾಳು, ಒಂದಿಷ್ಟು ಹುಲ್ಲು, ದನ ಕರುಗಳ ಬಗ್ಗೆ ಒಂದಿಷ್ಟು ಕಾಳಜಿ
1: ಎಷ್ಟಾಗತ್ತಷ್ಟು
0: ಮಾಡಿ
1: ಮಾಡಿ
0: ಅಂತ
1: ಈ ಸಂದರ್ಭದಲ್ಲಿ ಮಳೆಗಾಗಿ ಒಂದು ಹಾಡನ್ನು ಪ್ರಸಾರ
0: ಹಾಡನ್ನ ರಿಕ್ವೆಸ್ಟ್ ಮಾಡಿ ಕರೆಯೋಣ ನಾವು. ಮಳೆ ರಾಯ ಬಾರೋ ಮಳೆ ರಾಯ ಅಂತ ಹೇಳಿ ಖಂಡಿತವಾಗ್ಲು ಒಂದು ಹಾಡನ್ನ ಕೇಳಿ ನಮ್ಮ ಈ ಮಾತುಕತೆಯನ್ನ ಮುಂದುವರಿಸೋಣ. ಕೃಷ್ಣಪ್ಪ ಅವರೇ,
1: ಖಂಡಿತ
2: ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲೆ ಲೆಲ

0: ಇವಾಗ ನಾವು ಹಾಡನ್ನ ಕೇಳ್ಕೊಂಡು ಬಂದ್ವಿ, ನಮ್ಗೆ ಮೇಲ್ ಮಾಡಿರೋದು ಸ್ಪಂದನ ಕಾರ್ಯಕ್ರಮಕ್ಕೆ ಮೇಲ್ ಮಾಡಿದ್ದಾರೆ. ವಿಜಯಪುರದಿಂದ ಇಸ್ಮಾಯಿಲ್ ಅವರು ಒಂದು ಹಾಡನ್ನ ಕೇಳಿದ್ದಾರೆ, ಅವರು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾ ಅವ್ರೇನ್ ಹೇಳ್ತಾರೆ ಗೊತ್ತಾ, ನನ್ಗೆ ವಿವಿಧ ಭಾರತಿಯಲ್ಲಿ ಕೇಳಕ್ಕೆ ಇಷ್ಟ ಆಗೋದು ಕರೆಗೊಂದು ಹಾಡೋ ಕಾರ್ಯಕ್ರಮ, ಇದಕ್ಕೋಸ್ಕರ ನಾನು ತುಂಬಾ ಪ್ರಯತ್ನ ಮಾಡ್ತೀನಿ, ನನ್ಗೆ ಕರೆ ಸಿಗಲ್ಲ, ಇಷ್ಟೊಂದು ಸಲ ಪ್ರಯತ್ನ ಮಾಡಿದ್ದೀನಿ, ಅದಕ್ಕೂ ಪರವಾಗಿಲ್ಲ, ನನ್ನೊಂದು ಹಾಡು ಪ್ರಸಾರ ಮಾಡಿ ಅಂತ ಹೇಳ್ತಾರೆ. ವಿಜಯಪುರದ ಇಸ್ಮಾಯಿಲ್ ಅವ್ರಿಗೆ ನಾ ಹೇಳ್ತೀನಿ, ಖಂಡಿತ ಇಸ್ಮಾಯಿಲ್ ಅವರೇ, ನಿಮ್ಮ ಹಾಡನ್ನ ನಾವು ಇಷ್ಟೊಂದು ಸಲ ಪ್ರಸಾರ ಮಾಡಿದ್ದೇವೆ, ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಪತ್ರ ಬರೆದಿದ್ದೀರಾ, ಧನ್ಯವಾದಗಳು ಅಲ್ವಾ.
1: ನಮ್ಮ ಕೇಳುಗರಿಗೆ ಹೇಳುವುದು ಇಷ್ಟೇನೆ, ಆದಷ್ಟು ನಿಮ್ಮ ಸಲಹೆ ಸೂಚನೆಗಳು ನಮ್ಗೆ ಹರಿದು ಬರ್ತಾ ಇರಲಿ, ನಿಮ್ಮ ಪತ್ರಗಳು ಕೂಡ ನಮ್ಮ ಸ್ಪಂದನ ಕಾರ್ಯಕ್ರಮಕ್ಕೆ ಹರಿದು ಬರ್ತಾ ಇರಲಿ. ನಮ್ಮ ಇಮೇಲ್ ವಿಳಾಸ ಹೀಗಿದೆ, kannadavividbharati@gmail.com. ನೀವು ಪತ್ರಿಸಬೇಕಾದ್ರೆ ನಮ್ಮ ವಿಳಾಸ ನಿಲಯದ ನಿರ್ದೇಶಕರು, ವಿವಿಧ ಭಾರತಿ ಆಕಾಶವಾಣಿ ಕೇಂದ್ರ, ಸ್ಪಂದನ ವಿಭಾಗ, ರಾಜಭವನ ರಸ್ತೆ, ಬೆಂಗಳೂರು 5600001.
0: ಎಲ್ಲರಿಗೂ ನಮಸ್ಕಾರಗಳು.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಸಮಯ 2:30, ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರು ಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. 79ನೇ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿಂದು ಧ್ವಜಾರೋಹಣ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 50,000 ನಿವೇಶನ ಹಂಚಿಕೆ, 30 ಎಕರೆ ಪ್ರದೇಶದಲ್ಲಿ ಐಟಿ ಪಾರ್ಕ್ ಅಭಿವೃದ್ಧಿ, ಕ್ರೀಡಾನಗರ ಸ್ಥಾಪನೆ, ಕೋಟಿ ವೃಕ್ಷ ಅಭಿಯಾನ ಸೇರಿದಂತೆ 10 ನೂತನ ಕಾರ್ಯಕ್ರಮಗಳನ್ನು ಘೋಷಿಸಿದ್ದಾರೆ. ಈ ಭಾಗದ ಗಂಭೀರ ಸಮಸ್ಯೆಯಾದ ರಕ್ತಹೀನತೆ ತಡೆ ಯೋಜನೆ, ಅಪರಾಧ ತಡೆ, ಸಂಚಾರ ನಿಯಂತ್ರಣಕ್ಕೆ ಎಐ ಆಧಾರಿತ ಸಿಸಿಟಿವಿ ಕ್ಯಾಮರಾ, ನವೋದ್ಯಮಗಳು, ಯುವ ಉದ್ಯಮಿಗಳನ್ನು ಉತ್ತೇಜಿಸಲು ಕ್ರಿಯಾ ಸ್ಥಾಪನೆ, ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಸ್ಥಾಪನೆ, ಜೈವಿಕ ಆರ್ಥಿಕ ಮಿಷನ್, 50 ಕೋಟಿ ವೆಚ್ಚದಲ್ಲಿ ಪ್ರವಾಸೋದ್ಯಮ ತಾಣಗಳ ಅಭಿವೃದ್ಧಿ ಈ ಹೊಸ ಘೋಷಣೆಗಳಲ್ಲಿ ಒಳಗೊಂಡಿದೆ ಎಂದು ಹೇಳಿದ್ದಾರೆ.

0: ಕರ್ನಾಟಕದ ಕಿರೀಟವಾಗಿದ್ದು ಕಲ್ಯಾಣ ಕರ್ನಾಟಕ ಶಕ್ತಿಪೀಠವಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಕಲ್ಯಾಣ ಕರ್ನಾಟಕದಲ್ಲಿ ಕಲ್ಯಾಣವೇ ನಮ್ಮ ಆದ್ಯತೆ, ಇದೇ ನಮ್ಮ ಸರ್ಕಾರದ ಮೂಲ ಮಂತ್ರ. ಬೆಂಗಳೂರು ಕರ್ನಾಟಕದ ಕಿರೀಟ, ಕಲ್ಯಾಣ ಕರ್ನಾಟಕ ರಾಜ್ಯಕ್ಕೆ ಒಂದು ದೊಡ್ಡ ಶಕ್ತಿಪೀಠ ಆಗಿ ಪರಿವರ್ತನೆ ಆಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಕಲ್ಯಾಣ ಕರ್ನಾಟಕದಲ್ಲಿ ತುಂಗಭದ್ರ ಕೃಷ್ಣೆಯಂತೆ ಅಭಿವೃದ್ಧಿ ಕೂಡ ತುಂಬಿ ಹರಿತಿದೆ.
0: ಇದಕ್ಕೂ ಮೊದಲು ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕಲಬುರಗಿ ನಗರದಲ್ಲಿನ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಹಿಂದುಳಿದಿರುವ ಕಲ್ಯಾಣ ಕರ್ನಾಟಕ ಪ್ರದೇಶವನ್ನು ಅಭಿವೃದ್ಧಿಯ ಮುಖ್ಯವಾಹಿನಿಗೆ ತರುವ ನಿಟ್ಟನಲ್ಲಿ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದೆ ಎಂದು ಯಾದಗಿರಿ ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಶರಣಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಯಾದಗಿರಿಯಲ್ಲಿ ನಡೆದ ಕಲ್ಯಾಣ ಕರ್ನಾಟಕ ಉತ್ಸವದ ಅಂಗವಾಗಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಈ ಭಾಗದಲ್ಲಿ 371J ವಿಶೇಷ ಸ್ಥಾನಮಾನದಡಿ ಶಿಕ್ಷಣ ಮತ್ತು ಉದ್ಯೋಗ ಕ್ಷೇತ್ರಗಳಲ್ಲಿ ಸ್ಥಳೀಯ ಯುವಕರಿಗೆ ಹೆಚ್ಚಿನ ಅವಕಾಶಗಳು ದೊರೆಯುತ್ತಿವೆ ಎಂದು ಹೇಳಿದ್ದಾರೆ. ದೇಶಕ್ಕೆ 1947 ಆಗಸ್ಟ್ 15 ಸ್ವಾತಂತ್ರ್ಯ ದೊರೆತರೆ ಹೈದರಾಬಾದ್ ನಿಜಾಮರ ಆಡಳಿತದಲ್ಲಿದ್ದ ಈ ಭಾಗವು 1948 ಸೆಪ್ಟೆಂಬರ್ 17 ವಿಮೋಚನೆಗೊಂಡಿತು ಎಂದು ಕಲ್ಯಾಣ ಕರ್ನಾಟಕ ವಿಮೋಚನಾ ಹೋರಾಟದ ಇತಿಹಾಸವನ್ನು ಸ್ಮರಿಸಿದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು ಹಾಗೂ ಸರ್ದಾರ್ ವಲ್ಲಭಭಾಯ್ ಪಟೇಲ್ ನಿರ್ಧಾರದಂತೆ ನಡೆದ ಪೊಲೀಸ್ ಕಾರ್ಯಾಚರಣೆಯ ಬಳಿಕ ಈ ಪ್ರದೇಶ ನಿಜಾಮರ ಆಡಳಿತದಿಂದ ಮುಕ್ತವಾಯಿತು ಎಂದು ಹೇಳಿದ್ದಾರೆ. ಇನ್ನೊಂದೆಡೆ ಬಳ್ಳಾರಿ ಜಿಲ್ಲಾಡಳಿತ ಹಮ್ಮಿಕೊಂಡಿದ್ದ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಕಾರ್ಯಕ್ರಮದಲ್ಲಿ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಸಚಿವ ಟಿ ರಘುಮೂರ್ತಿ ರಾಷ್ಟ ಧ್ವಜಾರೋಹಣ ನೆರವೇರಿಸಿ ಜಿಲ್ಲಾ ಸಶಸ್ತ್ರ ಪೊಲೀಸ್ ಮೀಸಲು ಪಡೆಯಿಂದ ಗೌರವ ವಂದನೆ ಸ್ವೀಕರಿಸಿದರು. ಈ ವೇಳೆ ಮಾತನಾಡಿದ ಅವರು, ಸ್ವಾತಂತ್ರ್ಯ ನಂತರ ಅಭಿವೃದ್ಧಿಯಲ್ಲಿ ತೀವ್ರವಾಗಿ ಹಿಂದುಳಿದಿದ್ದ ಕಲ್ಯಾಣ ಕರ್ನಾಟಕದಲ್ಲಿನ ಅಸಮತೋಲನ ಸರಿಪಡಿಸಲು ಉದ್ಯೋಗ ಮತ್ತು ಶೈಕ್ಷಣಿಕ ಅಭಿವೃದ್ಧಿಗೆ 371J ಜಾರಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯ ನೀರನ್ನು ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ಕಂಚಿಗನಹಳ್ಳಿಯಲ್ಲಿ ನಡೆಯುತ್ತಿರುವ ಯೋಜನೆಯ ಪ್ಯಾಕೇಜ್ 11 ಕಾಮಗಾರಿ ಪರಿಶೀಲಿಸಿದ ಅವರು, ನಿರ್ಮಾಣ ಕಾರ್ಯವನ್ನು ತ್ವರಿತಗೊಳಿಸುವಂತೆ ಸೂಚಿಸಿದ್ದಾರೆ. ನೇತ್ರಾವತಿ ನದಿಯ ಉಪನದಿಯಾದ ಎತ್ತಿನಹೊಳೆ ನೀರನ್ನು ತಿರುಗಿಸುವ ಮೂಲಕ ರಾಜ್ಯದ ಪೂರ್ವ ಮತ್ತು ಮಧ್ಯಭಾಗದ ಬರಪೀಡಿತ ಜಿಲ್ಲೆಗಳಿಗೆ ಕುಡಿಯುವ ನೀರನ್ನು ಒದಗಿಸುವ ಗುರಿ ಹೊಂದಲಾಗಿದೆ. ತುಮಕೂರು ಭಾಗದ ಕಾಮಗಾರಿಯನ್ನು 15 ಪೂರ್ಣಗೊಳಿಸಲಾಗುವುದು. ಯೋಜಿತ ನೀರು ಪೂರೈಕೆಯನ್ನು 100% ಖಚಿತಪಡಿಸಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ಗುರುತ್ವಾಕರ್ಷಣ ಕಾಲುವೆ ನಿರ್ಮಾಣದಲ್ಲಿ ಗುಣಮಟ್ಟದ ಹೆಚ್ಚಿನ ಆದ್ಯತೆ ನೀಡಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. 8,000 crore ಈ ಯೋಜನೆಯ ಅಂದಾಜು ವೆಚ್ಚ 23,000 crore ಏರಿಕೆಯಾಗಿದೆ ಎಂದು ತಿಳಿಸಿದ್ದಾರೆ. 100 ತುಮಕೂರಿಗೆ ಎತ್ತಿನಹೊಳೆ ನೀರು ಹರಿಸುವ ಗುರಿಯಿದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲುತೊರೆಯಲ್ಲಿ ನಿರ್ಮಾಣವಾಗುತ್ತಿರುವ ಎತ್ತಿನಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8 ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಮಾತನಾಡಿದ ಅವರು, ಶೀಘ್ರದಲ್ಲೇ ತಾಲೂಕಿನ ಜನತೆ ನದಿ ನೀರನ್ನು ನೋಡುವ ದಿನಗಳು ಬರಲಿವೆ ಎಂದು ಹೇಳಿದ್ದಾರೆ. ಈ ಯೋಜನೆ ಪೂರ್ಣಗೊಂಡರೆ ಜಿಲ್ಲೆಗೆ ಕುಡಿಯುವ ನೀರು ದೊರೆಯಲಿದೆ, ಕೆರೆಗಳು ತುಂಬಲಿವೆ, ಅಂತರ್ಜಲ ವೃದ್ಧಿಗೆ ಕೊಳವೆ ಬಾವಿಗಳಲ್ಲಿ ನೀರು ಕಾಣಬಹುದು ಎಂದು ಆಶಾವಾದ ವ್ಯಕ್ತಪಡಿಸಿದ್ದಾರೆ. ಕಾಮಗಾರಿ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸಿ ನದಿ ನೀರಿನ ಹರಿವಿಗೆ ಅವಕಾಶ ಮಾಡಿಕೊಡಬೇಕು ಎಂದು ಸಚಿವರು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮಂಗಳೂರಿನ ತಣ್ಣೀರು ಬಾವಿ ಬೀಚ್ನಲ್ಲಿ ಇಂದು ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಪರಿಸರ ಹಾಗೂ ಸಾರ್ವಜನಿಕ ಸ್ಥಳಗಳ ಸ್ವಚ್ಛತೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದ್ದಾರೆ. ಸ್ವಚ್ಛ ಹಾಗೂ ನೈರ್ಮಲ್ಯಯುತ ವಾತಾವರಣ ಪ್ರವಾಸಿಗರನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಆಕರ್ಷಿಸುವುದರ ಜೊತೆಗೆ ಪ್ರವಾಸೋದ್ಯಮದ ಬೆಳವಣಿಗೆಯ ಮೂಲಕ ಸ್ಥಳೀಯ ಆರ್ಥಿಕತೆಗೂ ಉತ್ತೇಜನ ನೀಡಲಿದೆ ಎಂದು ಹೇಳಿದ್ದಾರೆ. ಸ್ವಚ್ಛತೆಯನ್ನು ಕೇವಲ ಒಂದು ದಿನದ ಕಾರ್ಯಕ್ರಮಕ್ಕೆ ಸೀಮಿತಗೊಳಿಸದೆ ನಿರಂತರ ಜನಾಂದೋಲನವಾಗಿ ರೂಪಿಸಬೇಕು ಎಂದು ಕರೆ ನೀಡಿದ್ದಾರೆ. ಅಭಿಯಾನದ ಅಂಗವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಸಾಮೂಹಿಕವಾಗಿ ಸ್ವಚ್ಛತಾ ಪ್ರತಿಜ್ಞೆ ಸ್ವೀಕರಿಸಿದರು. ಬಳಿಕ ಬೀಚ್ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಕೈಗೊಳ್ಳಲಾಯಿತು. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕರಾವಳಿಯ ಬಹುದಿನದ ಬೇಡಿಕೆಗಳು ಈಡೇರುವ ನಿಟ್ಟಿನಲ್ಲಿ ಸಚಿವ ಸಂಪುಟ ಸಭೆ ಮುಖ್ಯ ವೇದಿಕೆಯಾಗಲಿದೆ ಎಂದು ಹೇಳಿದ್ದಾರೆ. ಮುಖ್ಯಮಂತ್ರಿ ಹಾಗೂ ಸಂಪುಟ ಸಚಿವರ ಭದ್ರತೆ ಮತ್ತು ಸಾರ್ವಜನಿಕರ ಸುರಕ್ಷತೆಯ ಹಿತದೃಷ್ಟಿಯಿಂದ ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧಿಸಲಾಗಿದೆ. ಮಂಗಳೂರಿನ ಮೇರಿ ಹಿಲ್ ಹೆಲಿಪ್ಯಾಡ್ನ ಸುತ್ತ ಹಾಗೂ ಮುಖ್ಯಮಂತ್ರಿ ವಾಸ್ತವ್ಯದ ಹೋಟೆಲ್ ಸುತ್ತಮುತ್ತ ಸಚಿವ ಸಂಪುಟ ಸಭೆ ನಡೆಯುವ ಪಡೀಲ್ನಲ್ಲಿರುವ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದ ಸುತ್ತಲಿನ 1 ಕಿಲೋಮೀಟರ್ ವ್ಯಾಪ್ತಿಯನ್ನು ತಾತ್ಕಾಲಿಕ ರೆಡ್ ಜೋನ್ ಎಂದು ಘೋಷಿಸಲಾಗಿದೆ. ಈ ವ್ಯಾಪ್ತಿಯಲ್ಲಿ ಯಾವುದೇ ಮಾದರಿಯ ಡ್ರೋನ್ ಹಾರಾಟ, ಬಳಕೆ ಮತ್ತು ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ನಗರ ಪೊಲೀಸ್ ಆಯುಕ್ತ ಸುಧೀರ್ ಕುಮಾರ್ ರೆಡ್ಡಿ ಮಾಹಿತಿ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ರಾಜ್ಯದಲ್ಲಿಯೂ ಸೇವಾ ಸಂಕಲ್ಪ ಅಭಿಯಾನ ಹಮ್ಮಿಕೊಳ್ಳಲಾಗಿದೆ. ಸೇವಾ ಸಂಕಲ್ಪ ದಿನದ ಅಭಿಯಾನದ ಅಂಗವಾಗಿ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಇಂದು ಸಂಜೆ ಬೆಂಗಳೂರಿನ ಕೆಎಸ್ಆರ್ ರೈಲು ನಿಲ್ದಾಣದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ತೋರಿದ ನೈರುತ್ಯ ರೈಲ್ವೆಯ 25 ಸಿಬ್ಬಂದಿಯನ್ನು ಸನ್ಮಾನಿಸಲಿದ್ದಾರೆ ಹಾಗೂ ನೈರುತ್ಯ ರೈಲ್ವೆ ಸಿಬ್ಬಂದಿಯೊಂದಿಗೆ ಆಶೀರ್ವಾದದ ದೀಪವನ್ನು ಹಚ್ಚಲಿದ್ದಾರೆ. ಬೆಂಗಳೂರಿನ ಮಲ್ಲೇಶ್ವರಂನ ಸುಬೇದಾರಪಾಳ್ಯದ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏರ್ಪಡಿಸಲಾದ ಆರೋಗ್ಯ ಶಿಬಿರ ಮತ್ತು ಅನ್ನದಾನ ಕಾರ್ಯಕ್ರಮಕ್ಕೆ ವಿಧಾನಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತು ಮಾಜಿ ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವಥ್ ನಾರಾಯಣ್ ಚಾಲನೆ ನೀಡಿದರು. ಪ್ರಧಾನಿ ಜನ್ಮದಿನದ ಅಂಗವಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ವತಿಯಿಂದ ಮಂಗಳೂರಿನ ಕದ್ರಿ ಮಂಜುನಾಥ ದೇವಾಲಯದಲ್ಲಿ ವಿಶೇಷ ರುದ್ರಾಭಿಷೇಕ ಹಾಗೂ ಪೂಜೆ ನೆರವೇರಿಸಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಹಿರೇಗೌಜ ಗ್ರಾಮದಲ್ಲಿಂದು ಪ್ರಧಾನಿ ಅವರ ಜನ್ಮ ದಿನಾಚರಣೆಯನ್ನು ಸ್ವಚ್ಛತಾ ಅಭಿಯಾನದ ಮೂಲಕ ಆಚರಿಸಲಾಯಿತು. ವಿಧಾನಪರಿಷತ್ ಸದಸ್ಯ ಸಿಟಿ ರವಿ ಬಿಜೆಪಿ ಕಾರ್ಯಕರ್ತರೊಂದಿಗೆ ಪಾಲ್ಗೊಂಡು ಗ್ರಾಮದ ದೇವಾಲಯದ ಸುತ್ತಮುತ್ತ ಸ್ವಚ್ಛತಾ ಅಭಿಯಾನ ನಡೆಸಿದರು. ಇದೇ ವೇಳೆ ನಡೆದ ಕಾರ್ಯಕ್ರಮದಲ್ಲಿ ಆಶಾ ಕಾರ್ಯಕರ್ತೆಯರನ್ನು ಸಿಟಿ ರವಿ ಸನ್ಮಾನಿಸಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ 75ನೇ ಜನ್ಮದಿನವನ್ನು ದಾವಣಗೆರೆಯ ದೇವರಾಜರಸು ಬಡಾವಣೆಯಲ್ಲಿರುವ ವಿಶೇಷ ಚೇತನ ಹೆಣ್ಣುಮಕ್ಕಳ ಶಾಲೆಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕೇಂದ್ರದ ಮಾಜಿ ಸಚಿವ ಡಾ ಜಿಎಂ ಸಿದ್ದೇಶ್ವರ್ ಮಕ್ಕಳ ಶೈಕ್ಷಣಿಕ ಬಳಕೆಗೆ ಅನುಕೂಲವಾಗುವಂತೆ ವಿವಿಧ ಪರಿಕರಗಳು ಹಾಗೂ ದಿನನಿತ್ಯದ ಅಗತ್ಯ ವಸ್ತುಗಳನ್ನು ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಲ್ಯಾಣ ಕರ್ನಾಟಕ ಉತ್ಸವ ಹಿನ್ನೆಲೆ ಕಲಬುರಗಿಯಲ್ಲಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಧ್ವಜಾರೋಹಣ, 10 ನೂತನ ಕಾರ್ಯಕ್ರಮ ಘೋಷಣೆ. ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ಎತ್ತಿನಹೊಳೆ ಯೋಜನೆಯ ನೀರು ಪೂರೈಕೆ, ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ. ದಕ್ಷಿಣ ಕನ್ನಡದ ತಣ್ಣೀರು ಬಾವಿ ಬೀಚ್ನಲ್ಲಿ ಸ್ವಚ್ಛತೆಯ ಸೇವೆ ಅಭಿಯಾನಕ್ಕೆ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಚಾಲನೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ಇದೇ 19ರವರೆಗೆ ನಗರದ ನಿಗದಿತ ಪ್ರದೇಶಗಳಲ್ಲಿ ಡ್ರೋನ್ ಹಾರಾಟ ನಿಷೇಧ. ಹಾಗೂ ಪ್ರಧಾನಿ ಜನ್ಮದಿನದ ಹಿನ್ನೆಲೆ ರಾಜ್ಯದಲ್ಲಿಯೂ ಬಿಜೆಪಿಯಿಂದ ಸೇವಾ ಸಂಕಲ್ಪ ಅಭಿಯಾನ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 6:40ಕ್ಕೆ.
5: ಮತ್ತೊಮ್ಮೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸುಸ್ವಾಗತ, ಇದು ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. 2:40:30 ಸಮಯ ಆಗಿದೆ. ಇನ್ನೀಗ ಚಿತ್ರತಾಣ ಕಾರ್ಯಕ್ರಮದಲ್ಲಿ ಒಂದೇ ಚಿತ್ರದ ಹಾಡುಗಳನ್ನು ಕೇಳೋಣ. 2006 ಡಿಸೆಂಬರ್ನಲ್ಲಿ ಬಂದಂತಹ ಕನ್ನಡದ ಅತ್ಯಂತ ಯಶಸ್ವಿ ಪ್ರೇಮ ಕಾವ್ಯ ಅಂತಾನೆ ಹೆಸರನ್ನು ಪಡ್ಕೊಂಡಂತಹ ಸಿನಿಮಾ. ಬೆಂಗಳೂರಿನ PVR ಸಿನಿಮಾಗಳಲ್ಲಿ ಸತತವಾಗಿ 1 ವರ್ಷಕ್ಕೂ ಹೆಚ್ಚು ಕಾಲ ಪ್ರದರ್ಶನಗೊಂಡು ಭಾರತೀಯ ಸಿನಿಮಾ ರಂಗದಲ್ಲಿ ಒಂದು ದೊಡ್ಡ ದಾಖಲೆಯನ್ನು ಮಾಡಿದಂತಹ ಸಿನಿಮಾ, ಸಾಕಷ್ಟು ಹಣವನ್ನು ಹೆಸರನ್ನು ತಂದುಕೊಟ್ಟಂತಹ ಸಿನಿಮಾ. ಈ ಸಿನಿಮಾದಲ್ಲಿ ಮನಸ್ಸಿಗೆ ಮುಟ್ಟುವಂತಹ ಸಂಭಾಷಣೆ, ಮಲೆನಾಡಿನ ಸುಂದರ ದೃಶ್ಯಗಳನ್ನು ನಾವು ಗಮನಿಸಬಹುದು. ಇದು ಒಂದು ಹೊಸ ಟ್ರೆಂಡನ್ನೇ ಶುರು ಮಾಡಿತು. ಹತ್ತಾರು ವಿಶೇಷತೆಗಳನ್ನು ಹೊಂದಿದಂತಹ ಸಿನಿಮಾ. ಹೌದು, ನೀವೆಲ್ಲ ಹೇಳ್ತಾ ಇದ್ದೀರಾ, ಗಣೇಶ್ ಅಭಿನಯದ ಮುಂಗಾರು ಮಳೆ. ಇಂಥ ಒಂದು ಜಾದು ಆಗುತ್ತೆ ಈ ಸಿನಿಮಾದಲ್ಲಿ ಅಂತ ಯಾರು ಕೂಡ ಊಹೆ ಮಾಡಿರಲಿಲ್ಲ. ಯೋಗರಾಜ್ ಭಟ್ ಅವರ ನಿರ್ದೇಶನದ ಈ ಸಿನಿಮಾ ಸಂಪೂರ್ಣವಾಗಿ ಹೊಸತನದಿಂದ ಕೂಡಿತ್ತು. ನೋಡುತ್ತಾ ನೋಡುತ್ತಾ ಪ್ರೇಕ್ಷಕರು ಮನಸೂರೆಗೊಂಡ್ರು. ನೋಡ್ತಾ ನೋಡ್ತಾ ಇದ್ದ ಹಾಗೆ ಎಲ್ಲ ಥಿಯೇಟರ್ಗಳು ಹೌಸ್ಫುಲ್ ಹೌಸ್ಫುಲ್ ಹೌಸ್ಫುಲ್ ಅಂತ ಆಯಿತು. ನಿಜವಾಗ್ಲೂ ಹಾಡುಗಳು ಪ್ರೇಕ್ಷಕರ ಕೇಳುಗರ ಮನಸೂರೆಗೊಂಡವು. ಮನೋಮೂರ್ತಿಯವರ ಸಂಗೀತ ಸಂಯೋಜನೆ, ಜಯಂತ್ ಕಾಕಿಣಿ, ಕವಿರಾಜ್, ಹೃದಯ ಶಿವ, ಯೋಗರಾಜ್ ಭಟ್ ಅವರು ಬರೆದ ತಾಜಾ ತಾಜಾ ಸಾಹಿತ್ಯ, ಸೋನು ನಿಗಮ್, ಶ್ರೇಯಾ ಘೋಷಾಲ್, ಹೇಮಂತ್, ಉದಿತ್ ನಾರಾಯಣ್, ಸುನಿಧಿ ಚೌಹಾನ್, ಹೇಮಂತ್ ಕುಮಾರ್ ಇವರೆಲ್ಲರೂ ಮಧುರ ಕಂಠವನ್ನು ಹಾಡುಗಳಿಗೆ ನೀಡಿದರು. ಪೂಜಾ ಗಾಂಧಿಯವರು ಸ್ಯಾಂಡಲ್ವುಡ್ಗೆ ಬಂದರು. ಗಣೇಶ್ ಪೂಜಾ ಜೋಡಿ ತುಂಬ ಇಷ್ಟ ಆಯಿತು, ಇಬ್ಬರು ಕೆಮಿಸ್ಟ್ರಿ ಚೆನ್ನಾಗಿತ್ತು. ಹಾಗೆ ನಾಯಕಿ ಪಾತ್ರಕ್ಕೆ ನಿರ್ದೇಶಕರು ಹೆಚ್ಚು ಮಹತ್ವವನ್ನು ಕೊಟ್ಟಿದ್ದರು. ಒಟ್ಟಾರೆ ಮುಂಗಾರು ಮಳೆ ಒಂದು ಮ್ಯಾಜಿಕ್ಕನ್ನೇ ಶುರು ಮಾಡಿತ್ತು. ಸಿನಿಮಾದಲ್ಲಿ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಪೂಜಾ ಗಾಂಧಿ ಗಣೇಶ್, ಅನಂತನಾಗ್ ಎಲ್ಲರೂ ಕೂಡ ಇದ್ದರು. ಸಿನಿಮಾ ಸೂಪರ್ ಹಿಟ್ ಆಯಿತು. ನಾವೀಗ ಕೇಳೋಣ ಮುಂಗಾರು ಮಳೆ ಚಿತ್ರದ ಹಾಡುಗಳು ಇವತ್ತಿನ ಚಿತ್ರತಾಣದಲ್ಲಿ.

ಬೆಳಗಿನಿಂದನೂ ಕೂಡ ಕಾರ್ಯಕ್ರಮವನ್ನ ಕೇಳ್ತಾ ಇದ್ದೀರಾ, ಕೇಳಿ ನಿಮ್ಮ ಮೆಸೇಜ್ಗಳನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಳಿಸ್ಕೊಡ್ತಾ ಇದ್ದೀರಾ. ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ಬಹಳಷ್ಟು ಜನರ ಮೆಸೇಜ್ ಬಂದಿದೆ. ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ಅಪರೂಪದ ವಿಭಿನ್ನವಾದ ಹಾಡುಗಳನ್ನ ಕೇಳಿ ಖುಷಿಯಾಯಿತು ಅಂತ ಹೇಳಿದ್ದಾರೆ. ಹಾಗೇನೆ ನಮ್ಮ ನಾಡು ಕಾರ್ಯಕ್ರಮದಲ್ಲಿ ರಾಜಾಜಿನಗರದ ESI ಬಸ್ ಸ್ಟಾಪ್ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟರು ಎನ್ ಆರ್ ಪ್ರಸಾದ್ ಅವರು ಅಂತ ಮಧು ಅವರು ಮೆಸೇಜ್ ಮಾಡಿದ್ದಾರೆ. ಚಿತ್ರತಾನ ಇಷ್ಟ ಆಯಿತು ಅಂತ ವಿಲಿಯಂ ಪರ್ಲಡ್ಕ ಅನಿಲ್ ಭೀಷ್ಟಣ್ಣ ಅವರ ಶಮನೆವಾಡಿಯಿಂದ, ತುಂಬ ಚೆನ್ನಾಗಿತ್ತು ಯಾವುದು ಚಿತ್ರತಾನ ಕಾರ್ಯಕ್ರಮ ಅಂತ ಹೇಳಿದ್ದಾರೆ. ಒಟ್ಟಾರೆ

0: ನಿಮ್ಮೆಲ್ಲರಿಗೂ ಕೂಡ ಪ್ರೀತಿಯ ಧನ್ಯವಾದಗಳು. ಕಾರ್ಯಕ್ರಮವನ್ನು ಕೇಳಿ ಮೆಸೇಜ್ ಮಾಡಿದವ್ರಿಗೆ, ಮೆಸೇಜ್ ಮಾಡ್ತಾ ಇದ್ರು ಪರವಾಗಿಲ್ಲ, ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಸಮಯ 3:02 ಆಯಿತು. ಇನ್ನೀಗ ಹಿಂದಿ ಕಾರ್ಯಕ್ರಮವನ್ನು ಕೇಳೋಣ. ಮತ್ತೆ 4 ಗಂಟೆಗೆ ಪರಿಮಳ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ.
1: ಮಮತಾ ಜೀ ಆಪ್ಕೋ ಔರ್ ಹಮಾರಿ ಸಾರಿ ಸುನ್ನೆ ವಾಲಿ ಸಖಿಯೋ ಸಹೇಲಿ ಔರ್ ಶ್ರೋತಾ ಭಾಯಿಯೋ ಕೋ ದೀಪಾ ಮಹೇಶ್ವರಿ ಕಾ ಹೆಲ್ದಿ ನಮಸ್ಕಾರ.
2: ಹೆಲ್ದಿ ನಮಸ್ಕಾರ
1: ಬಿಲ್ಕುಲ್,
2: ಮತಲಬ್ ಯೇ ಕಿ ಆಪ್ ಬಿಲ್ಕುಲ್ ಹೆಲ್ದಿ ಹೈ
1: ಔರ್ ಚಾಹತಿ ಹೈ ಜೀ ಚಾಹತೆ ಹೈ ಕಿ ಹಮಾರೇ ಜಿತ್ನೆ ಭೀ ಸುನ್ನೆ ವಾಲಿ ಹೈ ಯೇ ಜೋ ಹಮಾರೇ ಸಖಿ ಸಹೇಲಿ ಕಾ ಪರಿವಾರ ಹೈ ಔರ್ ಸಾಥ್ ಮೇ ವಿವಿಧ ಭಾರತಿ ಕಾ ಪರಿವಾರ ಸ್ವಸ್ಥ ರಹೇ, ಪ್ರಸನ್ನ ರಹೇ ಔರ್ ಅಪ್ನಾ ಔರ್ ಅಪ್ನೇ ಪರಿವಾರ ಕಾ ಬಹುತ್ ಅಚ್ಛಾ ಖೂಬ್ ಧ್ಯಾನ ರಖೇ,
2: ಹೆಲ್ದಿ ರಹೇ ಜೀ. ಉಸ್ಕೆ ಲಿಯೇ ಕ್ಯಾ ಕರ್ನಾ ಚಾಹಿಯೇ, ಬಹುತ್ ಥೋಡೆ ಬಹುತ್ ಉಪಾಯ ಭೀ ತೋ ಕರ್ನಾ ಚಾಹಿಯೇ
1: ಜೀ.
2: ಯೇ ಕಹಾ ಜಾತಾ ಹೈ ಕಿ ರೋಗ ಆಯೇ ಉಸ್ಸೆ ಪೆಹಲೇ ಆಪ್ ಉಸ್ಕಾ ಇಂತಜಾಮ್ ಕರ್ ಲೋ ತಾಕಿ ಆಪ್ಕೋ ಬಿಮಾರಿ ನಾ ಆಯೇ, ಕ್ಯೂಂಕಿ ಏಕ್ ಬಾರ್ ಬಿಮಾರಿ ಲಗ್ ಜಾತಿ ಹೈ ತೋ ಆಪ್ ನಾ ಹಕ್ ದವಾಯಿಯೋ ಕೆ ಚಕ್ಕರ್ ಮೇ ಪಡ್ ಜಾತೇ ಹೈ, ಡಾಕ್ಟರ್ ಕೆ ಚಕ್ಕರ್ ಮೇ ಪಡೇ ರಹತೇ ಹೈ. ಇಸ್ ಲಿಯೇ ಯೇ ಅಪ್ನಾ ಎಹತಿಯಾತ್ ಇಸ್ ತರಹ ಸೇ ಬರ್ತೇ ಕಿ ಆಪ್ಕೆ ಊಪರ್ ರೋಗ ಆಕ್ರಮಣ ಹೀ ನಾ ಕರ್ ಪಾಯೇ.
1: ಬಿಲ್ಕುಲ್, 5 ಮಿನಿಟ್ ಕಾ ಸೇ ಹೀ ಶುರುವಾತ್ ಕರ್ ಸಕತೆ ಹೈ ಹಮ್. ಮಮತಾ ಜೀ ಛೋಟೇ ಮೇ ಬತಾತೇ ಹೈ ಕಿ 5 ಮಿನಿಟ್ ಸೇ ಭೀ ಶುರುವಾತ್ ಕರ್ ಸಕತೇ ಹೈ ಆಪ್. ಸೈರ್ ಕರ್ ಲೀಜಿಯೇ, ಘರ್ ಸೇ ನಿಕಲ್ ಜಾಯಿಯೇ ಬಿಲ್ಕುಲ್ ಬಾಹರ್, ಔರ್ ನಾ ಸಂಭವ ಹೈ ತೋ ಘರ್ ಮೇ ಭೀ ಹಮ್ ಕದಮ್ ತಾಲ್ ಕೆ ತರಫ್ ತೌರ್ ಪರ್ ಚಲ್ ಸಕತೇ ಹೈ, ಹಲ್ಕಾ ಫುಲ್ಕಾ ಸಾ ಪ್ರಾಣಾಯಾಮ ಭೀ ಕರ್ ಸಕತೇ. ಔರ್ ಆಪ್ ದೇಖಿಯೇಗಾ ಯೇ ಸಚ್ ಮೇ ಐಸಾ ಹೋತಾ ಹೈ ಕಿ 5 ಮಿನಿಟ್ ಕೆ ಲಿಯೇ ಹಮ್ ಶುರುವಾತ್ ಕರ್ತೇ ಹೈ ಔರ್ ವೋ ಕಬ್ 15-20 ಮಿನಿಟ್ ಮೇ ತಬ್ದೀಲ್ ಹೋ ಜಾತಾ ಹೈ ಪತಾ ನಹೀ ಚಲ್ತಾ.
2: ಔರ್ ಏಕ್ ಬಾರ್ ಆದತ್ ಪಡ್ ಜಾತಿ ಹೈ ನಾ ಕಿ ಎಕ್ಸರ್ಸೈಜ್ ಕರ್ನಾ, ಅಪ್ನಾ ಖ್ಯಾಲ್ ರಖನಾ
1: ಜೀ,
2: ತೋ ಫಿರ್ ಜಬ್ ಆಪ್ಕಾ ಯೇ ಸಬ್ ಛೂಟತಾ ಹೈ ತೋ ಆಪ್ಕೋ ಲಗ್ತಾ ಹೈ ಕಿ ಹಾಂ ಕುಛ್ ಛೂಟಾ ಹುವಾ ಹೈ, ಔರ್ ಆಪ್ ಉಸೇ ನಿಯಮಿತ ದಿನಚರ್ಯಾ ಮೇ ಶಾಮಿಲ್ ಕರ್ ಲೇತೇ ಹೈ. ಲೇಕಿನ್ ಅಗರ್ ಛೂಟ್ ಜಾತಾ ಹೈ ಕೈ ದಿನೋ ತಕ್ ತೋ ಫಿರ್ ಛೂಟತಾ ಚಲಾ ಜಾತಾ ಹೈ, ತೋ ಇಸ್ಲಿಯೇ ಲಂಬಾ ಗ್ಯಾಪ್ ನಹೀ ದೇನಾ ಚಾಹಿಯೇ. ತೋ ಅಪ್ನಾ ಖ್ಯಾಲ್ ರಖೇ, ವಿಶ್ವ ರೋಗಿ ಸುರಕ್ಷಾ ದಿವಸ್ ಹೈ ಇಸ್ಲಿಯೇ ಹಮ್ ಆಪ್ಕಾ ಖಾಸ್ ಖ್ಯಾಲ್ ರಖ ರಹೇ
1: ಜೀ.
2: ಔರ್ ಅಪ್ನೀ ಬಾತೇ ಔರ್ ಅಪ್ನೇ ಅನುಭವ ಸಾಝಾ ಕರ್ ಸಕತೆ ಹೈ ವಿವಿಧ ಭಾರತಿ ಕೆ ಫೇಸ್ಬುಕ್ ಪೇಜ್ ಪರ್ ಜಾಕರ್ www.facebook.com/bbs ಟೈಪ್ ಕರೆಂಗೆ ತೋ ಪಹುಂಚ್ ಜಾಯೆಂಗೆ ವಿವಿಧ ಭಾರತಿ ಕೆ ಫೇಸ್ಬುಕ್ ಪೇಜ್ ಪರ್. ಔರ್ ಕ್ಯಾ ಬಾತೇ ಹೋಂಗಿ,
1: ಔರ್ ಬಹುತ್ ಸಾರಿ ಬಾತೇ ಹೈ, ಲೇಕಿನ್ ಆಜ್ ಜಿತನೇ ಹಮ್ ಲೋಗೋ ನೇ ವಿಷಯ ಲಿಯೇ ಹೈ ನಾ, ಹಮಾರೇ ಕ ಶ್ರೋತಾ ನೇ ಉನ್ ಸಾರೇ ವಿಷಯ ಕೋ ಬಡೀ ಹೀ ಸುಂದರ ತರೀಕೆ ಸೇ ಸಂದೇಶ್ ಕೆ ರೂಪ್ ಮೇ ಭೇಜಾ ಹೈ. ತೋ ಚಾಹತೇ ಹೈ ಕಿ ವೋ ವಾಲಾ ಸಂದೇಶ್ ಪಢ್ ಕೇ
2: ಸುನಾಯೇ. ಸುನಾಯಿಯೇ ಕ್ಯಾ ಲಿಖಾ ಹೈ
1: ಜೀ. ಇನ್ಹೋನೇ ಲಿಖಾ ಹೈ, ಸಖಿ ಸಹೇಲಿ ಕಿ ಮಹಫಿಲ್ ಸಜಿ ಮಮತಾ ಜೀ ಔರ್ ದೀಪಾ ಜೀ ಕೆ ಸಾಥ್, ಜ್ಞಾನ ಸಂವೇದನಾ ಔರ್ ಮುಸ್ಕಾನ್ ಲೇಕರ್ ಬಢ್ತೇ ಜೀವನ್ ಕೆ ಸಾಥ್. ವಿಶ್ವ ರೋಗಿ ಸುರಕ್ಷಾ ದಿವಸ್ ಕಾ ಸಂದೇಶ್ ಹಮೇ ಸಮಝಾತಾ ಹೈ, ಹರ್ ರೋಗಿ ಕಿ ಸುರಕ್ಷಾ ಔರ್ ಸಮ್ಮಾನ್ ಸಬ್ಸೆ ಪಹಲೆ ಆತಾ ಹೈ.
2: ಕ್ಯಾ ಬಾತ್ ಹೈ,
1: ಪದ್ಮಶ್ರೀ ರೋಶನ್ ಕುಮಾರಿ ಕಿ ಕಥಕ್ ಕಲಾ ಕಿ ಸುಂದರ್ ಕಹಾನಿ, ನೃತ್ಯ ಕಿ ಹರ್ ಥಿರ್ಕನ್ ಮೇ ಬಸಿ ಮೆಹನತ್ ಔರ್ ಪ್ರತಿಭಾ ಪುರಾನಿ. ಸೋಶಲ್ ಮೀಡಿಯಾ ಭೀ ಜೀವನ್ ಕಾ ಅಬ್ ಅಹಮ್ ಹಿಸ್ಸಾ ಬನ್ ಗಯಾ ಹೈ, ಸೋಚ್ ಸಮಝ ಕರ್ ವ್ಯವಹಾರ ಕರೇ ಯಹಿ ಸಂದೇಶ್ ಮನ್ ಮೇ ರಹ ಗಯಾ ಹೈ. ತ್ಯೋಹಾರ ಕಿ ಖುಷಿಯಾ ಮೇ ಪರ್ಯಾವರಣ ಕಾ ಭೀ ರಖೇ ಧ್ಯಾನ್, ಕಮ್ ಕಚರಾ ಸ್ವಸ್ಥ ವಾತಾವರಣ ಯಹಿ ಹೋ ಉತ್ಸವ್ ಕಿ ಪಹಚಾನ್.
2: ಕ್ಯಾ ಬಾತ್ ಹೈ ಭೈ, ಇನ್ಹೋನೇ ತೋ
1: ಆಖರಿ ಮೇ ದೋ ಲೈನ್ ಔರ್ ಬಸ್ ಕಿ ಮಮತಾ ಜೀ ಕಿ ಬಾತೋ ಮೇ ಅಪ್ನಾಪನ್ ದೀಪಾ ಜೀ ಕಿ ಆವಾಜ್ ಮೇ ಬಿಠಾ, ಸಖಿ ಸಹೇಲಿ ಯೂ ಹೀ ಸಜಾತೆ ರಹೇ ಹರ ದಿನ ಜೀವನ್ ಮೇ ಖುಷಿಯೋ ಕಿ ಖುಷಿಯೋ ಕಿ ಆಸ್.
2: ಕ್ಯಾ ಬಾತ್ ಹೈ ಭೈ, ಬಹುತ್ ಬಹುತ್ ಶುಕ್ರಿಯಾ ಇಸ್ ತುಕ್ಬಂದಿ ಕೆ ಲಿಯೇ ಔರ್ ಕವಿತಾ ಕೆ ರೂಪ್ ಮೇ ಢಾಲ್ನೆ ಕೆ ಲಿಯೇ ಹಮಾರೇ ಬತಾಯೇ ಗಯೇ ವಿಷಯೋ ಕೋ. ಔರ್ ಸಬ್ಸೆ ಜೋ ಅಹಮ್ ಮುದ್ದಾ ಹೈ ವೋ ಹೈ ಸೋಶಲ್ ಮೀಡಿಯಾ ಔರ್ ಹಮಾರಾ ವ್ಯವಹಾರ ಕೈಸಾ ಹೋ ಭೈ. ಸೋಶಲ್ ಮೀಡಿಯಾ ಪರ್ ಹಮ್ ಗಾಹೇ ಬಗಾಹೇ ಚರ್ಚಾ ತೋ ಕರ್ತೇ ಹೀ ರಹತೇ ಹೈ, ಲೇಕಿನ್ ಫಿರ್ ಭೀ ಕಮ್ ಪಡ್ತಾ ಹೈ. ಲಗ್ತಾ ಹೈ ಕಿ ಇಸ್ಕೆ ಬಾರೇ ಮೇ ಔರ್ ಕ್ಯಾ ಕ್ಯಾ ಬೋಲ್ ದೇ ಕಿ ಸೋಶಲ್ ಮೀಡಿಯಾ ಕೋ ಏಕ್ ಜರೂರಿ ತೌರ್ ಪರ್ ಉಸ್ಕಾ ಉಪಯೋಗ ಕಿಯಾ ಜಾಯೇ,
1: ವೋ ನಾ ಹೋತಾ ಹೈ ನಾ
2: ಲತ್ ಕೆ ರೂಪ್ ಮೇ
1: ಕಿ ಏಕ್ ಚಾಪ್ಟರ್ ಕಾ ರಿವಿಷನ್ ಕರ್ ಲೇನಾ ಚಾಹಿಯೇ, ಬಸ್ ಉಸ್ ತರಹ ಕಿ ಕುಛ್ ಬಾತ್ ಹೋ ಜಾತಿ ಹೈ ಕಿ ಭೈ ದುಬಾರಾ ಯಾದ್ ಕರ್ ಲೇ ತೋ ಅಚ್ಛಾ ರಹತಾ ಹೈ.
2: ತೋ ಸೋಶಲ್ ಮೀಡಿಯಾ ಕೋ ಕಾ ಪ್ರಕೋಪ್ ಇತನಾ ಜ್ಯಾದಾ ನಾ ಹೋ ಕಿ ವೋ ಕಲಹ ಕಾ ಕಾರಣ ಬನ್ ಜಾಯೇ ಘರ್ ಮೇ, ಕಿ ವೋ ಆಪ್ಕೆ ಮಾನಸಿಕ ಅಸಂತುಲನ ಕಾ ಕಾರಣ ಬನ್ ಜಾಯೇ, ಕಿ ವೋ ಪಢಾಯಿ ಸೇ ಡಿಸ್ಟ್ರಾಕ್ಷನ್ ಕರ್ ದೇ, ಕಿ ವೋ ಆಪ್ಕೆ ಕಾಮ್ ಸೇ ಆಪ್ಕೋ ದೂರ್ ಕರ್ ದೇ. ತೋ ಸೋಶಲ್ ಮೀಡಿಯಾ ಕಾ ಪ್ರಕೋಪ್ ನಹೀ ಹೋನಾ ಚಾಹಿಯೇ, ಸೋಶಲ್ ಮೀಡಿಯಾ ಆಪ್ಕೆ ಜರೂರತ್ ಕೆ ಹಿಸಾಬ್ ಸೇ ಉಸ್ಕಾ ಉಪಯೋಗ ಕರ್ನಾ ಚಾಹಿಯೇ ಹೈ ನಾ
1: ಜೀ.
2: ಔರ್ ಆಪ್ ಕ್ಯಾ ಕರ್ತೇ ಹೈ ಸೋಶಲ್ ಮೀಡಿಯಾ ಔರ್ ಆಪ್ಕಾ ವ್ಯವಹಾರ ಆಚಾರ ಕೈಸಾ ಹೋತಾ ಹೈ, ಕಹೀ ಕಭಿ ಐಸಾ ತೋ ಹುವಾ ಹೋಗಾ ಕಿ ಸೋಶಲ್ ಮೀಡಿಯಾ ಮೇ ಉಲ್ಝೆ ರಹೇ ಔರ್ ಸಮಯ ಕಾ ಪತಾ ಹೀ ನಾ ಚಲಾ, ಕಿ ಪತಾ ಚಲಾ 2 ಬಜೆ ಸಮಾಚಾರ ಕಾ ವಕ್ತ ಹೋತಾ ಹೈ ಭೂಲ್ ಗಯೇ ಗಯೇ ತೋ ಹಮಾರೇ ಲಿಯೇ, ಲೇಕಿನ್ ಹಮಾರೇ ಸಾಥ್ ತೋ ಕಭಿ ನಹೀ ಹೋತಾ ಹೈ ಐಸಾ, ಕ್ಯೂಂಕಿ ಜೋ ಟೈಮ್ ಹೈ ಅಗರ್ 3 ಬಜೆ ಸಖಿ ಸಹೇಲಿ ಕಾ ವಕ್ತ ಹೈ ತೋ ಹಮೇ ಬಿಲ್ಕುಲ್ 2:45 ಸೇ ಹಮೇ ಹಮಾರೇ ದಿಲ್ ಮೇ ಘಂಟಿ ಬಜನೆ ಲಗ್ತಿ ಹೈ ಕಿ ಸಖಿ ಸಹೇಲಿ ಕಿ ಮಹಫಿಲ್ ಸಜಾನಿ ಹೈ. ತೋ ಇಸಿ ತರಹ ಆಪ್ಕೋ ಭೀ ಚಾಹೇ ಆಪ್ ಸೋಶಲ್ ಮೀಡಿಯಾ ಕಿ ದುನಿಯಾ ಮೇ ಹೋ, ಆಪ್ಕೋ ತುರಂತ ಅವೇರ್ನೆಸ್ ಹೋನಾ ಚಾಹಿಯೇ ಕಿ ಉತ್ನಿ ದೇರ್ ಮೇ ಉಸ್ಕಾ ಚಾಪ್ಟರ್ ಬಂದ್ ಕರ್ ದೇನಾ ಚಾಹಿಯೇ.
1: ಬಿಲ್ಕುಲ್ ಸಹಿ ಕಹಾ. ಔರ್ ಇಸಿ ತರಹ ಸೇ ಪರ್ಯಾವರಣ ಕಾ ಭೀ ಧ್ಯಾನ ರಖತೆ ಹುವೇ ಕಿ ಹಮೇ ಇನ್ ದಿನೋ ಜೋ ತ್ಯೋಹಾರ ಚಲ್ ರಹೇ ಹೈ ಔರ್ ಆಗೆ ಭೀ ಅಬ್ ಚಲ್ತೇ ರಹೇಂಗೆ ಕುಛ್ ಅಗ್ಲೆ ಕುಛ್ ಮಹೀನೋ ಮೇ, ತೋ ಕಿಸ್ ತರಹ ಸೇ ಹಮ್ ಧ್ಯಾನ ರಖೇ ಕಿ ಅಪ್ನೆ ಖುಷಿಯೋ ಕೋ ಮನಾನೆ ಮೇ ಹಮ್ ಕಹೀ ಅಪ್ನೆ ಆಸ್ ಪಾಸ್ ಕೆ ವಾತಾವರಣ ಕೋ ಗಂದಾ ನಾ ಕರೇ, ಉಸ್ಕಾ ಧ್ಯಾನ ರಖೇ, ಯಹಾಂ ಉಠಾ ಕೆ ಕಹೀ

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ, ನಿಮ್ಮ ನಿತ್ಯದ ಸಂಗಾತಿ. ಸಮಯ ಆಗಿದೆ 4:01. ಪರಿಮಳ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಗುಡ್ ಈವ್ನಿಂಗ್. 4:01 ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ಮೊದಲ ಅರ್ಧ ಗಂಟೆಯಲ್ಲಿ ನಾವು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕುರಿತಾಗಿ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಅದಾದ ನಂತರದಲ್ಲಿ ಒಂದಷ್ಟು ಚಿತ್ರಗೀತೆಗಳನ್ನು ಕೇಳ್ತಾ ಸಾಗೋಣ. ಹೌದು, ಸದ್ಯಕ್ಕೆ ಎಲ್ಲ ಕಡೆ ಇದೇ ಮಾತು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕನ್ನಡಿಗರಾದ ಅನಂತನಾಗ್ ಅವರಿಗೆ ಸಂದಿದೆ. ಈ ಸಂದರ್ಭದಲ್ಲಿ ನಾವು ಸಿನಿಮಾ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸಿದ ಕಲಾವಿದರಿಗೆ ಕೊಡುವಂಥ ಒಂದು ಅತ್ಯುನ್ನತ ಪ್ರಶಸ್ತಿ ಗೌರವ ಅಂದರೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾತು ಅನ್ನೋದಕ್ಕಿಂತ ಮಾಹಿತಿಯನ್ನು ತಿಳ್ಕೊಳ್ತಾ ಚಂದದ ಹಾಡುಗಳ ಜೊತೆಗೆ ಹೋಗೋಣ. ಈಗ ಒಂದು ಹಾಡನ್ನು ಕೇಳ್ಕೊಂಡು ಬನ್ನಿ. ಹಾಡಿನ ನಂತರ ಈ ದಾದಾ ಫಾಲ್ಕೆ ಪ್ರಶಸ್ತಿಗೆ ಸಂಬಂಧಪಟ್ಟಂತೆ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಹುಡುಗೊರೆಯ ಕೊಡಲಿ ಏನನು ಓ ಮನಸ್ಸೆ ಚಿತ್ರದ ಈ ಹಾಡು ಟಿಪ್ಪು ಹಾಗೂ ಸುಪ್ರಿಯಾರಾಮ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರು ಬರೆದ ಗೀತೆ, ಜಸ್ಸಿ ಗಿಫ್ಟ್ ಅವರ ಸಂಗೀತ.

ಇನ್ನೇನು ಉಡುಗೊರೆ ಬೇಕಲ್ವಾ ನಮಗೆ ಕನ್ನಡಿಗರಿಗೆ? ಕನ್ನಡ ಚಿತ್ರರಂಗದ ಸಾಧನೆಗಾಗಿ ಮೂವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಈಗಾಗಲೇ ಹೇಳಿದ ಹಾಗೆ ಸಿನಿಮಾ ಕ್ಷೇತ್ರದ ಏಳಿಗೆಗಾಗಿ ಶ್ರಮಿಸಿದ ಕಲಾವಿದರಿಗೆ ಕೊಡುವಂಥ ಒಂದು ಭಾರತೀಯ ಚಿತ್ರರಂಗದ ಅತ್ಯುನ್ನತ ಗೌರವ. ಇದು 1913 ದೇಶದ ಮೊದಲ ಒಂದು ಸಿನಿಮಾ ರಾಜ ಹರಿಶ್ಚಂದ್ರ ಈ ಒಂದು ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಂಥ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತಲೇ ಕರೆಯಲ್ಪಡುವ ಧುಂಡಿರಾಜ್ ಗೋವಿಂದ್ ಫಾಲ್ಕೆ ಅವರ ನೆನಪಿನಲ್ಲಿ 1969 ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಒಂದು ಸ್ವರ್ಣ ಕಮಲ ಪದಕವನ್ನು, ರೇಷ್ಮೆ ಶಾಲು, 10,00,000 ನಗದು ಬಹುಮಾನವನ್ನು ಒಳಗೊಂಡಿದೆ. ಸಾಕಷ್ಟು ಭಾರತದ ಬೇರೆ ಬೇರೆ ಭಾಷೆಯ ಕಲಾವಿದರಿಗೆ, ಸಿನಿಮಾ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿಗೆ

ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನ ಕೊಡಲಾಗಿದೆ. ಸತ್ಯಜಿತ್ ರೇ, ರಾಜ್ ಕಪೂರ್, ಲತಾ ಮಂಗೇಶ್ಕರ್ ಸೇರಿದ ಹಾಗೆ ಬಹಳಷ್ಟು ಜನರಿಗೆ ಈ ಒಂದು ಗೌರವವನ್ನ ನೀಡಿ ಅವರನ್ನ ಗೌರವಿಸಲಾಗಿದೆ. 1969 ದೇವಿಕಾ ರಾಣಿ, ಹಾಗೆ 1970 ಬೀರೇಂದ್ರನಾಥ್ ಸರ್ಕಾರ್, 71 ಪೃಥ್ವಿರಾಜ್ ಕಪೂರ್, 72 ಮಲ್ಲಿಕ್ ಪಂಕಜ್, 73 ಸುಲೋಚನಾ, 74 ಬಿಎನ್ ರೆಡ್ಡಿ, 75 ಧೀರೇಂದ್ರನಾಥ್ ಗಂಗೂಲಿ, 76 ಕಾನನ್ ದೇವಿ, 77 ನಿತಿನ್ ಬೋಸ್, 78 ರೈಚಂದ್ ಬೋರಾಲ್, ಮತ್ತು 79 ಸೊಹ್ರಾಬುದ್ದೀನ್ ಸೊಹ್ರಾಬ್ ಮೋದಿ, ಹೀಗೆ 54 ಜನರಿಗೆ ಈ ಒಂದು ಏನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಕೊಡಲಾಗಿದೆ. 1995 ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪರಿಮಳ ಡಿಸೋಜಾ ಚಿತ್ರದ ಹಾಡು, ರಾಜೇಶ್ ಕೃಷ್ಣನ್, ವಿಎಸ್ ಶ್ರುತಿಯವರ ಧ್ವನಿ, ವಿನೋದ್ ಶೇಷಗಿರಿಯವರ ರಚನೆ, ಕ್ರಿಸ್ಟೋಫರ್ ಜಾಯ್ಸನ್ ಅವರ ಸಂಗೀತ ಸಂಯೋಜನೆ. ಇಂದಿನ ಪರಿಮಳ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕನ್ನಡಿಗರಿಗೆ ಬಂದಿರುವಂತಹ ಈ ಪ್ರಶಸ್ತಿಯ ಕುರಿತಾಗಿ ಒಂದಷ್ಟು ಮಾತುಕತೆ ಜೊತೆಗೆ ಚಂದದ ಹಾಡುಗಳು.

1994ರಲ್ಲಿ ದಿಲೀಪ್ ಕುಮಾರ್ ಅವರಿಗೆ, ಹಾಗೆ 1995ರಲ್ಲಿ ಡಾಕ್ಟರ್ ರಾಜ್ಕುಮಾರ್, ಹಾಗೆ 96ರಲ್ಲಿ ಶಿವಾಜಿ ಗಣೇಶನ್, 97ರಲ್ಲಿ ಕವಿ ಪ್ರದೀಪ್, ಮತ್ತೆ 98 ಬಿಆರ್ ಚೋಪ್ರಾ, 99 ಹೃಷಿಕೇಶ್ ಮುಖರ್ಜಿ, 2000 ಆಶಾ ಭೋಸ್ಲೆ ಅವರಿಗೆ, 2001ರಲ್ಲಿ ಯಶ್ ಚೋಪ್ರಾ, 2002ಕ್ಕೆ ದೇವಾನಂದ್ ಅವರಿಗೆ, ಹಾಗೆ 2003 ಮೃಣಾಲ್ ಸೇನ್, 2004ರಲ್ಲಿ ಆಡೂರು ಗೋಪಾಲಕೃಷ್ಣನ್, 2005 ಶ್ಯಾಮ್ ಬೆನಗಲ್, 2006 ತಪನ್ ಸಿನ್ಹಾ, ಹಾಗೆ 2007 ಮನ್ನಾಡೆ, 2008ರಲ್ಲಿ ಕನ್ನಡಿಗರಾದ ವಿ ಕೆ ಮೂರ್ತಿ, ಹಾಗೆ 2009 ಡಿ ರಾಮನಾಯ್ಡು, 2010 ಕೆ ಬಾಲಚಂದರ್, 2011 ಸೌಮಿತ್ರ ಚಟರ್ಜಿ ಅವರಿಗೆ, ಹಾಗೆ 2012 ಪ್ರಾಣ್, 2013 ಗುಲ್ಜಾರ್, 2014 ಶಶಿ ಕಪೂರ್, 2015 ಮನೋಜ್ ಕುಮಾರ್, 2016 ಕೆ ವಿಶ್ವನಾಥ್, 2017 ವಿನೋದ್ ಖನ್ನಾ, 2018 ಅಮಿತಾಬ್ ಬಚ್ಚನ್, 2019 ರಜನಿಕಾಂತ್, 2020 ಆಶಾ ಪರೇಖ್, 2021 ವಹೀದಾ ರೆಹಮಾನ್, 2022 ಮಿಥುನ್ ಚಕ್ರವರ್ತಿ, 2023 ಮೋಹನ್ ಲಾಲ್, ಹಾಗೆ 2024ರಲ್ಲಿ ಕನ್ನಡದ ನಟ ಅನಂತ್ ನಾಗ್ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಗಳನ್ನು ನೀಡಲಾಗಿದೆ. ನಾಲ್ಕು ಗಂಟೆ 14 ನಿಮಿಷಗಳ ಸಮಯ ಆಗಿದೆ. ಪರಿಮಳ ಕಾರ್ಯಕ್ರಮದಲ್ಲಿ 2023ರಲ್ಲಿ ಬಂದ ಸಿನಿಮಾ ಸಂಭ್ರಮ ಚಿತ್ರದ ಗೀತೆ ಜಯಂತ್ ಕಾಯ್ಕಿಣಿಯವರ ರಚನೆ, ಮನುಮೂರ್ತಿಯವರ ಸಂಗೀತ, ಶ್ರೇಯಾ ಘೋಷಾಲ್ ಅವರು ಹಾಡಿದ್ದಾರೆ.

ಸಕೂಚಿ ಚಿತ್ರದ ಹಾಡು ಅರೆರೆ ಇದೇನಿದು ಸಡಗರ ಅನ್ನುವ ಗೀತೆ ಸಂಜಿತ್ ಹೆಗಡೆ ಹಾಗೂ ಅನನ್ಯ ಭಟ್ ಅವರ ಧ್ವನಿಯಲ್ಲಿತ್ತು. ಹೃದಯ ಶಿವ ಅವರು ಗೀತೆಯನ್ನು ಬರೆದಿದ್ರು, ಗಣೇಶ್ ಗೋವಿಂದ ಸ್ವಾಮಿ ಸಂಗೀತ ಸಂಯೋಜನೆಯನ್ನು ಮಾಡಿದರು. 4:22:40 ಸಮಯ. ವಿವಿಧ ಭಾರತಿಯಲ್ಲಿ ಪರಿಮಳ ಕಾರ್ಯಕ್ರಮ. ಪರಿಮಳ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ, ಅದರಲ್ಲೂ ವಿಶೇಷವಾಗಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಮತ್ತು ವಿ ಕೆ ಮೂರ್ತಿ ಅವರಿಗೆ, ಇದೀಗ ಅನಂತನಾಗ್ ಅವರಿಗೆ

ಹೀಗೆ ಮೂವರಿಗೆ ಕನ್ನಡ ಚಿತ್ರರಂಗದಲ್ಲಿ ಕೆಲಸ ಮಾಡಿದ ಮೂವರು ಕಲಾವಿದರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ 1995 ನಟ ಸಾರ್ವಭೌಮ. ಬರೀ ನಟ ಮಾತ್ರ ಅಲ್ಲ, ಒಂದು ಸಾಂಸ್ಕೃತಿಕ ಐಕಾನ್, ಸಾಂಸ್ಕೃತಿಕ ಮಾದರಿ ಅಂತಲೇ ಹೇಳಬಹುದು. 1954 ಬೇಡರ ಕಣ್ಣಪ್ಪ ಸಿನಿಮಾದಿಂದ ಆರಂಭಿಸಿ ಸುಮಾರು 200 ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದವರು ಡಾಕ್ಟರ್ ರಾಜ್ಕುಮಾರ್ ಅವರು. ಪೌರಾಣಿಕ, ಐತಿಹಾಸಿಕ, ಸಾಮಾಜಿಕ, ಹೀಗೆ ಎಂಥದ್ದೇ ಪಾತ್ರ ಇದ್ದರೂ ಕೂಡ ಜೀವ ತುಂಬಿ ನಟಿಸಿದರು. ಅವರ ನಾಲಿಗೆಯ ಮೇಲೆ ಕನ್ನಡ, ಆ ಭಾಷೆಯ ಪ್ರೀತಿ, ಆ ಕನ್ನಡ ಪ್ರೇಮ ಎಲ್ಲವೂ ಕೂಡ ತುಂಬಿ ತುಳುಕ್ತಾ ಇತ್ತು. ಬಂಗಾರದ ಮನುಷ್ಯರಲ್ಲಿ, ಕಸ್ತೂರಿ ನಿವಾಸ, ಬಬ್ರುವಾಹನ, ಮೇಯರ್ ಮುತ್ತಣ್ಣ, ಕವಿರತ್ನ, ಕಾಳಿದಾಸ, ಹೀಗೆ ಬಹಳಷ್ಟು ಸಿನಿಮಾಗಳಲ್ಲಿ ಅವರನ್ನು ಮರೆಯೋದಕ್ಕೆ ಸಾಧ್ಯವೇ ಇಲ್ಲ. ಗಾಯಕರಾಗಿ ಜೀವನ ಚೈತ್ರ ಚಿತ್ರದ ನಾದಮಯ ಈ ಲೋಕವೆಲ್ಲ ಈ ಹಾಡಿಗೆ ರಾಷ್ಟ್ರ ಪ್ರಶಸ್ತಿಯನ್ನು ಪಡ್ಕೊಂಡಿದ್ರು. ಪದ್ಮಭೂಷಣ, ಕರ್ನಾಟಕ ಸರ್ಕಾರದ ಕರ್ನಾಟಕ ರತ್ನ ಪ್ರಶಸ್ತಿ ಸೇರಿದ ಹಾಗೆ ಅವರಿಗೆ ಸಂದ ಗೌರವಗಳು ಹಲವಾರು. ಇಂತಹ ಮಹಾನ್ ನಟನಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿತ್ತು. ಕೇಳಿ ಪ್ರೆಸೆಂಟ್ ಪ್ರಪಂಚ 0% ಲವ್ ಅನ್ನುವ ಚಿತ್ರದ ಹಾಡು. ರಾಜೇಶ್ ಕೃಷ್ಣನ್, ರಶ್ಮಿ ಮಹಾದೇವ್ ಅವರ ಯೋಗಳ ಹಾಡುಗಾರಿಕೆಗೆ ಕೆ ವಿ ರವಿಚಂದ್ರ ಅವರ ಸಂಗೀತ ಮತ್ತು ಸಾಹಿತ್ಯ.

ರಾಯಲ್ ಮಾರ್ಚ್ ಚಿತ್ರದ ಹಾಡನ್ನ ಕೇಳಿದ್ರಿ. ಹಾಡಿದವರು ಅನುರಾಧ ಭಟ್ ಮತ್ತು ಎಸ್ ಅಂಜನಾ. ದ್ಯಾವಪ್ಪ ಅವರು ಬರೆದ ಗೀತೆಗೆ ರಿಜ್ವಾನ್ ಅಹಮದ್ ಅವರ ಸಂಗೀತವಿತ್ತು. ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

0: ಮನರಂಜನೆಯ ಮುಂಚೂಣಿಯಲ್ಲಿ ಅಂದು ಇಂದು ಎಂದೆಂದು ವಿವಿಧ ಭಾರತಿ ಬೆಂಗಳೂರು 102.9 FM.
1: ಪರಿಮಳ ಕಾರ್ಯಕ್ರಮದಲ್ಲಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಕನ್ನಡಿಗರಲ್ಲಿ ಮೂವರಿಗೆ ಅಂದರೆ 1995 ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಹಾಗೆ 2008 ವಿ ಕೆ ಮೂರ್ತಿ ಅವರಿಗೆ. ವೆಂಕಟರಾಮಯ್ಯ ಕೃಷ್ಣಮೂರ್ತಿ ಇವರು ಭಾರತೀಯ ಚಿತ್ರರಂಗದ ಸಾರ್ವಕಾಲಿಕ ಶ್ರೇಷ್ಠ ಛಾಯಾಗ್ರಾಹಕರಲ್ಲಿ ಒಬ್ಬರಾಗಿದ್ದಾರೆ. ಹೌದು, ವಿ ಕೆ ಮೂರ್ತಿ ಅಂತಲೇ ಹೆಸರಾಗಿರುವ ವೆಂಕಟರಾಮಯ್ಯ ಕೃಷ್ಣಮೂರ್ತಿಯವರು ಒಬ್ಬ ಸಾರ್ವಕಾಲಿಕ ಶ್ರೇಷ್ಠ ಕೋರಿಯೋಗ್ರಾಫರ್ ಆಗಿ ಹೆಸರಾಗಿದ್ದಾರೆ. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ತಂತ್ರಜ್ಞ ಅನ್ನುವ ಹೆಗ್ಗಳಿಕೆ ಇವರದ್ದು. ಅಂದರೆ ಸಿನಿಮಾ ಕ್ಷೇತ್ರದಲ್ಲಿ ಹಾಡುಗಾರಿಕೆಗೆ, ನಟನೆಗೆ, ಸಂಗೀತಕ್ಕೆ, ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಕೊಡ್ತಾರೆ ಬಹು ಪ್ರಶಸ್ತಿಯನ್ನು. ಅದೇ ಥರ ತಂತ್ರಜ್ಞಾನದಲ್ಲಿ ಟೆಕ್ನಿಕಲ್ ವಿಷಯವಾಗಿ ಸಿನಿಮಾಟೋಗ್ರಾಫರ್ ಆಗಿ ಛಾಯಾಗ್ರಾಹಕರಾಗಿ ವೆಂಕಟರಾಮಯ್ಯ ಕೃಷ್ಣಮೂರ್ತಿ ವಿ ಕೆ ಮೂರ್ತಿಯವರು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ಪಡೆದ ಮೊದಲ ತಂತ್ರಜ್ಞ. ಇವರು ನಮ್ಮ ಮೈಸೂರಿನವರು, ಪ್ರಖ್ಯಾತ ನಿರ್ದೇಶಕರಾದ ಗುರುದತ್ ಅವರ ಆಪ್ತ ಒಡನಾಡಿಯಾಗಿದ್ದರು. ಬ್ಲ್ಯಾಕ್ ಆ್ಯಂಡ್ ವೈಟ್ ಸಿನಿಮಾಗಳಲ್ಲಿ ಇವರು ಬೆಳಕು ಮತ್ತು ನೆರಳಿನ ಮೂಲಕ ಸೃಷ್ಟಿ ಮಾಡ್ತಾ ಇದ್ದಂಥ ಒಂದು ವಿಶೇಷವಾದ ಜಾದು ಅಂತಲೇ ಹೇಳಬೇಕು. ಹೀಗಾಗಿ ತಮ್ಮ ಕ್ಯಾಮರಾಗಳ ಮೂಲಕ ಸಿನಿಮಾಗಳಲ್ಲಿ ಕಪ್ಪು ಬೆಳಕು ಸಿನಿಮಾಗಳಲ್ಲಿ ನೆರಳು ಬೆಳಕಿನ ಒಂದು ಆಟ ಅಂತಲೇ ಹೇಳಬೇಕು. ಆ ಆಟದ ಮೂಲಕ ಅವರು ಸೃಷ್ಟಿ ಮಾಡ್ತಾ ಇದ್ದಂಥ ಕಲೆ ಇದೆಯಲ್ಲ, ಆ ಕಲೆಗೆ ಎಲ್ಲರೂ ಕೂಡ ಮನಸ್ಸೋಲ್ತಾ ಇದ್ದರು. ಪ್ಯಾಸ, ಕಾಗಜ್ ಕೆ ಫೂಲ್, ಸಾಹಿಬ್ ಬೀಬಿ ಔರ್ ಗುಲಾಮ್, ಚೌಧ್ವಿಕಾ ಚಾಂದ್, ಹೀಗೆ ಕಾಗಜ್ ಕಾ ಫೂಲ್ ಸಿನಿಮಾಕ್ಕೆ ಇವರೇ ಕ್ಯಾಮ್ರಾಮನ್ ಆಗಿ ಕೆಲಸ ಮಾಡಿದರು. ಇವರ ಇಡೀ ಜೀವಮಾನದ ಸಾಧನೆಯನ್ನು ಪರಿಗಣಿಸಿ 2008 ವಿ ಕೆ ಮೂರ್ತಿ ಅವರಿಗೆ ಜ್ಞಾನಪೀಠ ಅಲ್ಲ, ಸಿನಿಮಾ ಕ್ಷೇತ್ರದ ಅತ್ಯುನ್ನತ ಪ್ರಶಸ್ತಿ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಯಿತು. ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ಅದಾದ ನಂತರ 2008 ವಿ ಕೆ ಮೂರ್ತಿ ಅವರಿಗೆ ನೀಡಲಾಯಿತು. ಅದಾದ ನಂತರ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ 2024 ಸಾಲಿನಲ್ಲಿ ಅನಂತ್ ನಾಗ್ ಅವರಿಗೆ ಈ ಒಂದು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಅನಂತ್ ನಾಗ್ ಅವರು ನಮಗೆಲ್ಲ ಗೊತ್ತಿರುವ ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ರು. ಅದು MS ಸತ್ಯು ನಿರ್ದೇಶನದ ಬರ, ಮಿಂಚಿನ ಓಟ, ಮಾಲ್ಗುಡಿ ಡೇಸ್, ಹೀಗೆ ಬೇರೆ ಬೇರೆ ಸಿನಿಮಾ ಕ್ಷೇತ್ರವನ್ನು ಹೊರತುಪಡಿಸಿ ಕೂಡ ರಾಜಕಾರಣಿಯಾಗಿ, ಅಧ್ಯಯನಶೀಲರಾಗಿ ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂಥ ಒಂದು ಪ್ರಭುತ್ವವನ್ನು ಸಾಧಿಸಿರುವ ನಟ ಅನಂತ್ ನಾಗ್ ಅವರಿಗೂ ಕೂಡ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಸಂದಿದೆ. ಥಗ್ಸ್ ಆಫ್ ರಾಮ್ಗಡ ಚಿತ್ರದ ಹಾಡು ರಾಜೇಶ್ ಕೃಷ್ಣನ್, ಅನುರಾಧ ಭಟ್ ಅವರ ಧ್ವನಿಯಲ್ಲಿದೆ. ವಿ ನಾಗೇಂದ್ರ ಪ್ರಸಾದ್ ಅವರು ಬರೆದ ಗೀತೆ, ವಿವೇಕ್ ಚಕ್ರವರ್ತಿಯವರ ಸಂಗೀತ ಇರುವಂಥ ಹಾಡು. ಅದಾದಮೇಲೆ ನಮ್ಮೆಲ್ಲರ ಆಶೀರ್ವಾದ ಅನ್ನುವ ಚಿತ್ರದ ಹಾಡು, ನಿಹಾಲ್ ತಾರೋ, ಕೀರ್ತನ ಹೊಳ್ಳ ಮತ್ತು ನಿನಾದ ಯು ನಾಯಕ್ ಅವರ ಧ್ವನಿಯಲ್ಲಿದೆ. ವಿಕಾಸ್ ನೇಗಿಲೋಣಿಯವರ ಸಾಹಿತ್ಯ, ಸುನಾದ್ ಗೌತಮ್ ಸಂಗೀತ.

ಹೌದು, 1913ರಲ್ಲಿ ಭಾರತದ ಮೊದಲ ಪ್ರಮಾಣದ ಮೂಕಿ ಸಿನಿಮಾ ರಾಜ ಹರಿಶ್ಚಂದ್ರ ಸಿನಿಮಾ ನಿರ್ಮಾಣ ಮಾಡಿದಂಥ ಭಾರತೀಯ ಚಿತ್ರರಂಗದ ಪಿತಾಮಹ ಅಂತಲೇ ಕರೆಯಲ್ಪಡುವ ಢೋಂಡಿರಾಜ್ ಗೋವಿಂದ್ ರಾಜ್ ಗೋವಿಂದ್ ಫಾಲ್ಕೆ ಅವರ ನೆನಪಿನಲ್ಲಿ 1969ರಿಂದ ಈ ಒಂದು ಪ್ರಶಸ್ತಿ, ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿಯನ್ನು ನೀಡಲಾಗ್ತಾ ಇದೆ ನಮ್ಮ ದೇಶದಲ್ಲಿ. ಇದರಲ್ಲಿ ಸ್ವರ್ಣಕಮಲ ಪದಕ, ರೇಷ್ಮೆ ಶಾಲು, ಹಾಗೆ 1,00,000 ನಗದು ಬಹುಮಾನವನ್ನು ಕೂಡ ನೀಡಲಾಗ್ತಾ ಇದೆ. ನಮ್ಮ ಕನ್ನಡದಲ್ಲಿ ಕನ್ನಡಿಗರಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, ವಿ ಕೆ ಮೂರ್ತಿ ಹಾಗೂ ಅನಂತ್ ನಾಗ್ ಅವರಿಗೆ ಈ ಒಂದು ಪ್ರತಿಷ್ಠಿತ ಪ್ರಶಸ್ತಿ ಬಂದಿರುವುದು ಬಹಳ ಸಂತೋಷದ ವಿಷಯ. ನಿನ್ನೆಯಿಂದ ಕೂಡ ನಾವು ಇದೇ ಸಂಭ್ರಮದಲ್ಲಿ ತೇಲ್ತಾ ಇದ್ದೇವೆ, ಮುಳುಗ್ತಾ ಇದ್ದೇವೆ. ಇದಿಷ್ಟು ನಮ್ಮ ಪರಿಮಳ ಕಾರ್ಯಕ್ರಮದ ವಿಚಾರ. ಇನ್ನು ಮುಂದೆ ನಾವು ಕ್ರಾಂತಿ ಚಿತ್ರದ ಗೀತೆಯನ್ನು ಕೇಳೋಣ. ಸೋನು ನಿಗಮ ಅವರ ಧ್ವನಿಯಲ್ಲಿದೆ, ಯೋಗರಾಜ್ ಭಟ್ ಅವರು ಬರೆದ ಗೀತೆಗೆ ವಿ ಹರಿಕೃಷ್ಣ ಅವರ ಸಂಗೀತ ಸಂಯೋಜನೆ ಇದೆ. ಇದರ ಜೊತೆಗೆ ಅಪರೂಪ ಚಿತ್ರದ ಹಾಡು ಅರ್ಮಾನ್ ಮಲ್ಲಿಕ್ ಹಾಗೂ ಸಂಗೀತ ರವೀಂದ್ರನಾಥ್ ಅವರ ಧ್ವನಿಯಲ್ಲಿ, ಗೋಸ್ಪೀರ್ ಅವರ ರಚನೆ, ಪ್ರಜ್ವಲ್ ಪೈ ಅವರ ಸಂಗೀತ ಸಂಯೋಜನೆ ಇದೆ. ಈ ಹಾಡಿನ ಜೊತೆಗೆ ಮತ್ತೊಂದು ಹಾಡು ಬಾನದಾರಿಯಲ್ಲಿ ಅಂತ, ಇದು ಕೂಡ ಸೋನು ನಿಗಮ್ ಅವರ ಧ್ವನಿಯಲ್ಲಿದೆ. ಕವಿರಾಜ್ ಅವರು ಬರೆದ ಗೀತೆ, ಅರ್ಜುನ್ ಜನ್ಯ ಅವರ ಸಂಗೀತ. ಇದಿಷ್ಟು ಪರಿಮಳ ಕಾರ್ಯಕ್ರಮ. ಬೆಳಿಗ್ಗೆ 11 ಗಂಟೆಯಿಂದ ಇಲ್ಲಿಯವರೆಗೂ ನಿಮ್ಮ ಜೊತೆಯಾಗಿದ್ದದ್ದು ಬಾನುಲಿ ಬಂಧು ಚಂದು. ಮತ್ತೊಮ್ಮೆ ಮತ್ತೊಂದು ಪ್ರಸಾರದಲ್ಲಿ ಭೇಟಿಯಾಗೋಣ. ಟಟಾ ಬಾಬಾಯ್.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಎರಡನೇ ಪಟ್ಟಿಯಲ್ಲಿ ಘೋಷಿಸಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಸೆಪ್ಟೆಂಬರ್ 30ರವರೆಗೆ ಇದ್ದ ಕೊನೆ ದಿನಾಂಕವನ್ನು ಇದೀಗ ಅಕ್ಟೋಬರ್ 20ರವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸುವುದು ಹಾಗೂ ಆಧುನಿಕ ಸಾರಿಗೆ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಯನ್ನು ಪರಿಶೀಲಿಸುವ ಉದ್ದೇಶದಿಂದ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಪರಿಶೀಲಿಸಿತು. ನವದೆಹಲಿಯ ಯಶೋಭೂಮಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಸೆಮಿಕಾನ್ ಇಂಡಿಯಾ 2026 ಉದ್ಘಾಟಿಸಿದರು. 3 ದಿನಗಳ ಕಾಲ ನಡೆಯಲಿರುವ ಈ ಸಮ್ಮೇಳನವು ಭಾರತದಲ್ಲಿ ಸಹಯೋಗ, ಹೂಡಿಕೆ, ನಾವೀನ್ಯತೆ ಮತ್ತು ಪ್ರತಿಭೆಗಳ ಅಭಿವೃದ್ಧಿಯನ್ನು ಉತ್ತೇಜಿಸುವತ್ತ ಗಮನಹರಿಸಲಿದೆ. ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎಂದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದೆ ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ತಿಳಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತುಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆ ನೀಡಿದ್ದಾರೆ. ಈ ಕೋರ್ಸ್ ಅನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 22 ಅಂಕಗಳು ಇಳಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 74,315 ಅಂಕಗಳು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ 53 ಅಂಕಗಳು ಏರಿಕೆಯಾಗಿದ್ದು ದಿನದ ಅಂತ್ಯಕ್ಕೆ 23,271 ಅಂಕಗಳು ದಾಖಲಾಗಿದೆ. 2026 ಏಷ್ಯನ್ ಗೇಮ್ಸ್ ಮತ್ತು ವಿಶ್ವ ಜೂಡೋ ಚಾಂಪಿಯನ್ಶಿಪ್ಗಾಗಿ ಭಾರತದ ಹಿರಿಯ ಜೂಡೋ ತಂಡಕ್ಕೆ ಜಪಾನ್ನ ತ್ಸುಕುಬಾ ವಿಶ್ವವಿದ್ಯಾಲಯದಲ್ಲಿ ತರಬೇತಿ ಶಿಬಿರವನ್ನು ಭಾರತೀಯ ಕ್ರೀಡಾ ಪ್ರಾಧಿಕಾರ ಆಯೋಜಿಸುತ್ತಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ಸಂಜೆ 6 ಗಂಟೆಗೆ.

0: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇವತ್ತಿನ ಸಂಜೆಯ ಪ್ರಸಾರಕ್ಕೆ ಪ್ರೀತಿಯ ಕೇಳುಗರೇ ನಿಮಗೆ ಸ್ವಾಗತ. ಇದೀಗ ನೀವು ಕೇಳಲಿದ್ದೀರಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು. ಸೇಫ್ ಡ್ರೈವ್ ಗಾನ ಭಜನ 6:02. 7:22 ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ. 7:30 ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ. 9:15 ಹಿಂದಿ ಚಿತ್ರಗೀತೆಗಳು. 8:02 ನಮ್ಮ ಆಯ್ಕೆ. 10:02 ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
0: ಸೇಫ್ ಡ್ರೈವ್ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಏನು ಇಲ್ಲಿ ಯಾಕೆ ಬಂದೆ?
1: ನಮಸ್ಕಾರ.
0: ಟ್ಯಾಕ್ಸ್ ಕಟ್ಟೋಕೆ ಬಂದೆ. ಈಗ ಹಾಡ್ಕೊಂಡು ಕಾಲ ಕಳೆದ್ರೆ ಏನು ಸಾಧಿಸೋಕ್ ಆಗೋದಿಲ್ಲ ಮೈಸೂರು ಮಠ. ಜೀವನದಲ್ಲಿ ಧ್ಯೇಯ ಮುಖ್ಯ. ನನ್ನೇ ನೋಡು, ಗುಮಾಸ್ತೆ ಕುರ್ಚಿಲಿ ಕೂತ್ಕೊಂಡು ಕತ್ತೆ ದುಡ್ದಾಗ ದುಡ್ದಿದ್ದಕ್ಕೆ ಇವತ್ತಿನ ದಿವಸ ಇನ್ಕಮ್ ಟ್ಯಾಕ್ಸ್ ಸೂಪರಿಂಟೆಂಡೆಂಟ್. ಈಗ ಹೇಳು ನಿನ್ ಧ್ಯೇಯ ಏನು?
1: ಸ್ವಾಮಿ, ನಮ್ಮ ದೇಶದಲ್ಲಿ ನಮ್ಮ ವಂಶಕ್ಕಂತೂ ಪ್ರೈಮ್ ಮಿನಿಸ್ಟರ್ಗೆ ಕಟ್ಟಿಟ್ಟಿಲ್ಲ, ಅದಕ್ಕೆ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗೋ ಧ್ಯೇಯ ಇದೆ.

ನೋಡಿ ಸ್ವಾಮಿ, ನಾವಿರೋದು ಹೀಗೆ, ನಾವಿರೋದು ಹೀಗೆ ಹೀಗೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ ಚಿತ್ರದ ಗೀತೆ ಕೇಳಿದಿರಿ. ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸಂಗಡಿಗರ ಧ್ವನಿಗಳಲ್ಲಿ ಚಿ ಉದಯಶಂಕರ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಜಿ ಕೆ ವೆಂಕಟೇಶ್.

ಚಂಡಿ ಚಾಮುಂಡಿ ಚಿತ್ರದ ಹಾಡನ್ನು ಕೇಳಿದರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ ಅವರ ಧ್ವನಿಗಳಲ್ಲಿ. ಸತ್ಯಂ ಅವರ ಸಂಗೀತ ನಿರ್ದೇಶನವಿತ್ತು. ಗೀತೆಯನ್ನು ಬರೆದವರು ಚಿ ಉದಯ ಶಂಕರ್. ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳುತ್ತಿದ್ದೀರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ.

ಒಂದಾಗಿರೋಣ. ಹೀಗೆ ಹಾಡುಗಳನ್ನು ಕೇಳಿದ್ರಲ್ಲ, ಹಾಗೆ ಹಾಡುಗಳನ್ನು ಈಗ ಕೇಳಿದರೆ ಹೀಗೆ ಹಾಗೆ ಹೇಗೆ.

ಬೊಂಬಾಟ್ ಹೆಂಡತಿ ಚಿತ್ರದ ಹಾಡನ್ನು ಕೇಳಿದಿರಿ. ಸಂಗೀತ ಕಟ್ಟಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಯುಗಳ ಧ್ವನಿಗಳಲ್ಲಿ ಉಪೇಂದ್ರ ಕುಮಾರ್ ಅವರ ರಾಗ ಸಂಯೋಜನೆ ಇತ್ತು. ಗೀತೆಯನ್ನು ಬರೆದವರು ಆರ್ ಎನ್ ಜಯಗೋಪಾಲ್.

0: ಸಾಕಂಡ್ರು.
1: ಕಾರಂಜಿ ಹಾಗೆ, ನಾನು ನಿಮ್ ಹಾಗೆ, ಹೀಗೆ ಆದ್ಮೇಲೆ ಹಾಗೆ ಹಾಡುಗಳನ್ನ ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಮಲ್ಲಮ್ಮನ ಪವಾಡ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ವಿಜಯ ನರಸಿಂಹ ಅವರ ರಚನೆ ಕೇಳಿದಿರಿ. ವಿಜಯ ಭಾಸ್ಕರ್ ಅವರ ಸಂಗೀತ ನಿರ್ದೇಶನವಿತ್ತು. ಆ ಗೀತೆಯ ನಂತರ ನೀವು ಕೇಳಿದ ಗೀತೆ ಕೃಷ್ಣನ ಹಾಗೆ ನಾನೀಗ, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ ಗೀತೆ. ಗೀತೆಯನ್ನು ಶುಭಮಿಲನ ಚಿತ್ರದಿಂದ ಆರಿಸಲಾಗಿತ್ತು. ಶ್ರೀ ಉದಯಶಂಕರ್ ಅವರ ಸಾಹಿತ್ಯ, ಎಂ ರಂಗರಾವ್ ಅವರ ಸಂಗೀತವಿತ್ತು.

0: ಸಾರಿ ಬಾರೆ ಮೋಹತುರಿ
1: ಹಾಯ್ ಹಾಯ್ ಹಾಯ್ ಹಾಯ್ ಹಾಯ್
0: ನಿನ್ನಾಗೆ ನುಡಿವೆ ಆಗ ಭಲೆ.

ನಲ್ಲಿಟ್ಟು ನಿನ್ನ ದೂರ ಬಿಟ್ಟು ಮೈ ಹೇಗೆ ನಡುಗಿದೆಯಮ್ಮ ನೀ ನೋಡು ಬಾ ಮುಟ್ಟು.

ರಂಗಮಹಲ್ ರಹಸ್ಯ ಚಿತ್ರದ ಗೀತೆ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಜಿ ಉದಯಶಂಕರ್ ಅವರು ಬರೆದ ಗೀತೆ. ಸಂಗೀತ ನೀಡಿದವರು ಸತ್ಯಂ. ಹೀಗೆ ಆಯ್ತು, ಆಮೇಲೆ ಹಾಗೆ ಆಯ್ತು, ಕಾರಂಜಿ ಹಾಗೆ, ಕೃಷ್ಣನ ಹಾಗೆ, ಸುಗ್ಗಿ ಬಂದ ಹಾಗೆ, ಕಳ್ಳಿ ಮಳ್ಳಿ ಹಾಗೆ, ನಾನೂನು ನಿಮ್ಮ ಹಾಗೆ ಹಾಗೆ ಹಾಡುಗಳನ್ನು ಕೇಳಿದ್ವಿ. ಆಯ್ತು, ಈಗ ಹೇಗೆ ಅಂದರೆ

ಸುಂದರ ಸ್ವಪ್ನಗಳು ಚಿತ್ರಕ್ಕೆಂದು ವಾಣಿ ಜಯರಾಮ್ ಹಾಗೂ ಕೆಜೆ ಯೇಸುದಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಆರ್ ಎನ್ ಜಯಗೋಪಾಲ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ವಿಜಯ ಭಾಸ್ಕರ್. ಹೀಗೆ ಹಾಗೆ ಈಗ ಹೇಗೆ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ಓಲ್ಡ್ ಇಸ್ ಗೋಲ್ಡ್, ಕನ್ನಡ ಹಳೆಯ ಚಿತ್ರಗೀತೆಗಳು.

ಹೀಗೆ ಹಾಗೆ ಹೇಗೆ ಹಾಡುಗಳನ್ನು ಕೇಳ್ತಾ ಇದ್ದೀರಿ. ನಾ ಹೇಗೆ ಬಣ್ಣಿಸಲಿ ಗೀತೆ ಕೇಳಿದ್ರಲ್ಲ, ಎಸ್ ಜಾನಕಿ ಅವರ ಧ್ವನಿಯಲ್ಲಿತ್ತು. ಭಕ್ತ ಪ್ರಹ್ಲಾದ ಚಿತ್ರದ ಗೀತೆ ಇದು. ಟಿ ಜಿ ಲಿಂಗಪ್ಪ ಅವರ ಸ್ವರಕಲ್ಪನೆ, ಚಿ ಉದಯ ಶಂಕರ್ ಅವರ ಸಾಹಿತ್ಯ.

ಬಂಗಾರದ ಗುಡಿ ಚಿತ್ರದ ಹಾಡನ್ನು ಹಾಡಿದವರು ಪಿ ಸುಶೀಲಾ. ಜಿಕೆ ವೆಂಕಟೇಶ್ ಅವರ ರಾಗ ಸಂಯೋಜನೆ, ಬರೆದವರು ಜಿ ಉದಯ ಶಂಕರ್. ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಮತ್ತೊಂದು ಗೀತೆ, ಚಿತ್ರ ಕಸ್ತೂರಿ ನಿವಾಸ, ಸಾಹಿತ್ಯ ಜಿ ಉದಯ ಶಂಕರ್ ಅವರದು, ಸಂಗೀತ ಜಿಕೆ ವೆಂಕಟೇಶ್.

ಓಲ್ಡೀಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಕೊನೆಯ ಎರಡೂವರೆ ನಿಮಿಷಗಳು ಈ ಗೀತೆಯನ್ನು ಕೇಳೋಣ. ಹಾಗೆ ಹೀಗೆ ಹೇಗೆ ಗೀತೆಗಳನ್ನು ಇವತ್ತಿನ ನಮ್ಮ ಓಲ್ಡೀಸ್ ಗೋಲ್ಡ್ನಲ್ಲಿ ನಾವು ಆಲಿಸಿದ್ದು.

ಹೀಗೆ ಹಾಗೆ ಹೇಗೆ ಈ ಪದಗಳನ್ನು ಹೇಗೆ ಬೇಕಾದರೂ ತಿರುಗಿಸಬಹುದು. ಹೇಗೆ ಅಂದರೆ ಹೀಗೆ ಅನ್ಬಹುದು, ಹೀಗೆ ಅಂದರೆ ಹಾಗೆ ಅನ್ಬೋದು, ಹಾಗೆ ಅಂದರೆ ಹೀಗೆ ಅಂತಲೂ ಹೇಳಬಹುದು. ಹೀಗೆ ಹಾಗೆ ಹೇಗೆ ಹಾಡುಗಳನ್ನು ಕೇಳಿದಿರಿ ಇವತ್ತಿನ ಓಲ್ಡ್ ಇಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ.

0: ಕಹಿ ತುಂಬಿ ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಸೋಣ. ಸಮಯ 6 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
1: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಎಲ್ಲಾ ಯುಪಿಐ ವಹಿವಾಟುಗಳು ಉಚಿತವಾಗಿಯೇ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸುವುದು, ಅಂಗಡಿಯಲ್ಲಿ ಪಾವತಿ ಮಾಡುವುದು ಹಾಗೂ ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವುದಕ್ಕೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರು ಇಂದು ಥಿಂಪುವಿನಲ್ಲಿ ಭೂತಾನ್ ಪ್ರಧಾನಿ ತ್ಸೆರಿಂಗ್ ಟೋಪ್ಕೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಪಂಕಜ್ ಚೌಧರಿ ಉಪಸ್ಥಿತರಿದ್ದರು. ಮಹತ್ವಾಕಾಂಕ್ಷೆಯ ಎತ್ತಿನಹೊಳೆ ಯೋಜನೆಯಡಿ ನವೆಂಬರ್ ಅಂತ್ಯದೊಳಗೆ ತುಮಕೂರಿಗೆ ನೀರು ಪೂರೈಸಲಾಗುವುದು ಎಂದು ಜಲಸಂಪನ್ಮೂಲ ಸಚಿವ ಚೆಲುವರಾಯಸ್ವಾಮಿ ತಿಳಿಸಿದ್ದಾರೆ. ಕಲ್ಯಾಣ ಕರ್ನಾಟಕ ವಿಮೋಚನಾ ಅಂಗವಾಗಿ ಬೀದರ್ನಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ ಖಂಡ್ರೆ ರಾಷ್ಟ್ರಧ್ವಜಾರೋಹಣ ನೆರವೇರಿಸಿದರು. ಚಿಕ್ಕಬಳ್ಳಾಪುರದ ಸರ್ಎಂವಿ ಕ್ರೀಡಾಂಗಣದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರು ಮತ್ತು ವಿಕಲಚೇತನ ಫಲಾನುಭವಿಗಳಿಗೆ ತ್ರಿಚಕ್ರ ವಾಹನ, ಊರುಗೋಲು, ಶ್ರವಣ ಸಾಧನ ಸೇರಿದಂತೆ ವಿವಿಧ ಸಹಾಯಕ ಸಲಕರಣೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ವಿತರಿಸಿದರು. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.93 ರೂಪಾಯಿಯಷ್ಟಾಗಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯಲಿರುವ ಅಂತಾರಾಷ್ಟೀಯ ಟಿ20 ಪುರುಷರ ಕ್ರಿಕೆಟ್ನ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ನಡೆಯಲಿದೆ. ಪಂದ್ಯ ರಾತ್ರಿ 7:30 ಆರಂಭವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40 ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 7:00.

ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 FM ರೈನ್ಬೋ 101.3 ಮೆಗಾ

0: ಹರ್ಟ್ಸ್ನಲ್ಲಿ ಬೆಳಗ್ಗೆ 8:45 ಹಾಗೂ ಸಂಜೆ 6 ಗಂಟೆಗೆ, ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸೇಫ್ ಡ್ರೈವ್ ಗಾನ ಭಜನ. ಗಾನ ಭಜನ ಶುರು ಮಾಡೋದಕ್ಕಿಂತ ಮುಂಚೆ ನಿಮ್ಮ ಒಂದಷ್ಟು ನಿಮ್ಮ ಸಂದೇಶಗಳನ್ನು ನೋಡೋದಾದರೆ, ಇವತ್ತು ಹೀಗೆ ಹಾಗೆ ಹೇಗೆ ಅಥವಾ ಹೇಗೆ ಹಾಗೆ ಹೀಗೆ ಹಾಡುಗಳನ್ನು ಕೇಳಿದ್ರಲ್ಲ, ಈ ಹಾಡುಗಳು ತುಂಬ ಚೆನ್ನಾಗಿತ್ತು ಅಂತ ಹೇಳ್ತಾರೆ ಸುಮಾರು ಜನ. ಸುಮಾರು 60 ಸಂದೇಶಗಳು ಬಂದಿವೆ. ನಿಮ್ಮ ಎಲ್ಲ ಸಂದೇಶಗಳನ್ನು ನೋಡಿದ್ದೇವೆ. ಕೆಲವು ಸಂದೇಶಗಳನ್ನು ಮಾತ್ರ ಈಗ ಓದೋಣ. ಕೌಸಲ್ಯ ಬನಶಂಕರಿಯಿಂದ ಸಂದೇಶವನ್ನು ಕಳಿಸಿದ್ದೀರಿ, ಹೀಗೆ ಹಾಗೆ ಹೇಗೆ ಚೆನ್ನಾಗಿತ್ತು ಅಂತ. ಹಾಡುಗಳು ಹೀಗೆ ಹಾಗೆ ಬರ್ತಾ ಇರಲಿ ಅಂತಾರೆ ಪುಷ್ಪ ಶಾನುಭಾಗರ್. ಉತ್ತರಹಳ್ಳಿಯ ಪ್ರಭಾಕರ್ ಅವರು, ಎನ್ನೂರ್ಪುರದ ಶಿವಣ್ಣ, ಬಲರಾಮ, ಧರ್ಮೇಂದ್ರ, ವಿಜೇಶ, ಅಪರೂಪದ ಆಯ್ದ ಗೀತೆಗಳು ಚೆನ್ನಾಗಿತ್ತು ಅಂತಾರೆ ರವಿಕುಮಾರ್ ಗೌಡ ತುರುವೇಕೆರೆಯಿಂದ. ಕೌಸಲ್ಯ ಬನಶಂಕರಿಯಿಂದ ಸಮೀಕ್ಷೆ ವಿಷಯ ಏನು ಅಂತ ಕೂಡ ಕೇಳಿದಿರಿ. ಅಬ್ಬಾವ ಎಷ್ಟು ಅರ್ಜೆಂಟು ನಮ್ಮ ಕೌಸಲ್ಯ ಅವರಿಗೆ. ಹಾಗೆ ಕವಿತಾ ಅವರು ಕೂಡ ಇವತ್ತಿನ ಸಮೀಕ್ಷೆಯ ವಿಷಯ ಏನು ಅಂತ ಕೇಳಿದಿರಿ. ಹೆಬ್ಬಾಳದ ರಮೇಶ್ ಅವರು, ಹೀಗೆ ಹಾಗೆ ಹೇಗೆ ಚೆನ್ನಾಗಿತ್ತು ಅಂತೀರಿ. ಜೆ ಸಿ ನಗರದ ಅರುಣಾ ಮೈತ್ರಿ ಅವರು, ಕಲಬುರಗಿಯ ಕಡಗಂಚಿಯ ಧರ್ಮಣ್ಣ ಧನ್ಯ ಅವರು, ಅಪರೂಪದ ಗೀತೆಗಳು, ಹೀಗೆ ಹಾಗೆ ಹೇಗೆ ವಿಭಿನ್ನ ಹಾಡುಗಳು ಕೇಳಿ ಖುಷಿಯಾಯಿತು, ಧನ್ಯವಾದ ಅಂತ ಹೇಳಿದಿರಿ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಗೀತೆಗಳು ಚೆನ್ನಾಗಿ ಬರ್ತಾ ಇದೆ ಅಂತಾರೆ ಮಂಗಳ ಮೈಸೂರು. ಎಸ್ ಜಗದೀಶ್ವರಾಚಾರ್ ಮತ್ತು ಮನೆಯವರು, ನೋಡಿ ಸ್ವಾಮಿ ನಾವಿರೋದು ಹೀಗೆ ಗೀತೆಯ ಜೊತೆ ಕಾರ್ಯಕ್ರಮ ಆರಂಭ ಮಾಡಿದ್ರಿ, ಚೆನ್ನಾಗಿತ್ತು. ಅಣ್ಣನಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದ ದಿನ ತಮ್ಮನ ಹಾಡನ್ನು ಹಾಕಿದ್ರಲ್ಲ, ಥ್ಯಾಂಕ್ ಯು ಅಂತ ಹೇಳಿದಿರಿ. ಈ ಅಣ್ಣ ತಮ್ಮ ಏನಿದ್ದಾರೆ, ಇವರಿಬ್ರು ಒಂದೇ ಅಂತಾನೆ ಅನ್ನಿಸ್ಬಿಡುತ್ತಲ್ಲ. ಹಾಗೆ ಸೊಗಸಾದ ಗೀತೆಗಳು, ಅಪರೂಪದ ಗೀತೆಗಳು ಅಂತಾರೆ ಸಾವಿತ್ರಿ ಉಮೇಶ್ ಅವರು. ಹರೀಶ್ ಮಲ್ಲೇಶ್ವರದಿಂದ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ, ಅನಿಲ್ ಭೀಷ್ವನ್ನವರ್ ಚಿಕ್ಕೋಡಿಯಿಂದ, ಮುಸ್ಸಂಜೆಯ ಎಲ್ಲ ಗೀತೆಗಳು ಚೆನ್ನಾಗಿತ್ತು ಅಂತಾರೆ ವಸಂತ ಗಿರಿನಗರದಿಂದ, ಉತ್ತರಹಳ್ಳಿಯ ಭಾರತಿ ನಾಗರತ್ನ ರಾಜಾಜಿನಗರದಿಂದ, ಶುಭ ಸಂಜೆ ಈಗ ಟ್ಯೂನ್ ಮಾಡಿದ್ದೀನಿ ಅಂತಾರೆ ನಮ್ಮ ಶ್ರೋತೃ ಹೋಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು. ಎಲ್ಲ ಸಂದೇಶಗಳಿಗೆ ಧನ್ಯವಾದಗಳು. ಕೇಳ್ತಾ ಇರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ಸೇಫ್ ಡ್ರೈವ್ ಗಾನ ಭಜನ ರೀಭಾಕ ಸಮೀಕ್ಷೆ. ಸಮೀಕ್ಷೆ ವಿಷಯ ಏನು ಈ ಗೀತೆಯ ನಂತರ?

2000 ಇಸವಿಯಲ್ಲಿ ತೆರೆ ಕಂಡ ಯಜಮಾನ ಚಿತ್ರದ ಹಾಡನ್ನು ಕೇಳಿದಿರಿ. ಕೆ ಕಲ್ಯಾಣ್ ಅವರು ಬರೆದದ್ದು, ರಾಜೇಶ್ ರಾಮನಾಥ್ ಅವರ ಸಂಗೀತ, ರಾಜೇಶ್ ಕೃಷ್ಣನ್ ಚಿತ್ರ ಮತ್ತು ಸಂಗಡಿಗರ ಧ್ವನಿಗಳಲ್ಲಿತ್ತು ಈ ಗೀತೆಯೇ. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನ ಭಜಾನ. ವಿಭಾಗ ಸಮೀಕ್ಷೆಯ ವಿಷಯ ಏನು ಅಂತ ಈಗಾಗಲೇ ಕವಿತಾ ಹಾಗೆ ಕೌಸಲ್ಯ ಇನ್ನೂ ಒಂದಿಬ್ಬರು ಸಂದೇಶಗಳನ್ನು ಕಳಿಸಿದ್ದೀರಿ. ಸರಿ, ಸಮೀಕ್ಷೆಯನ್ನು ಶುರು ಮಾಡೇ ಬಿಡೋಣ. ಡ್ರೈವ್ ಮಾಡ್ತಾ ಸಮೀಕ್ಷೆ ಕೇಳೋಕೆ ತುಂಬ ತುಂಬ ಖುಷಿ ಅನಿಸುತ್ತೆ. ಆಚೆ ಹೋಗ್ತಾ ಇದ್ದೀನಿ, ನನಗೆ ಸಮೀಕ್ಷೆಯ ವಿಷಯ ಬೇಕು ಅಂತ ಕೂಡ ಕೆಲವರು ಹೇಳಿದ್ದೀರಿ. ಆಯಿತು, ಈಗ ಎಲ್ಲರೂ ಯಾವಾಗಲೂ ಮೊಬೈಲ್ ಇಟ್ಕೋತಾರೆ, ಸಮಯ ಮರ್ತೇ ಹೋಗ್ತಾರೆ, ಯಾವಾಗ ಏನು ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಶಿಸ್ತೇ ಇಲ್ಲಪ್ಪ ಅಂತೀವಿ. ಹಾಗೆ ತುಂಬ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀವಿ ಎಲ್ಲರೂ, ಅಥವಾ ತುಂಬ ಸ್ವಾತಂತ್ರ್ಯ ತೊಗೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಎಲ್ಲದಕ್ಕೂ ಶಿಸ್ತು ಬೇಕು. ಶಿಸ್ತು ಇಲ್ಲ ಅಂದರೆ ಹೇಗೆ ಅಂತ ಒಂದು ವಾದ ಆದರೆ, ಅಯ್ಯೋ ನಮ್ಮನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಡಿಯಪ್ಪ, ನಾವೇನು ಅಂತ ತೋರಿಸ್ತೀವಿ ಅಂತಾರೆ ಕೆಲವರು. ಕಲಾವಿದರು ಕೂಡ ಹೇಳ್ತಾರೆ, ಬರಹಗಾರರು ಹೇಳ್ತಾರೆ, ನಾವು ಶಿಸ್ತು ಇದ್ದರೆ ಕೆಲವೊಮ್ಮೆ ನಮಗೆ ಬರೆಯೋದಕ್ಕೆ ಕಷ್ಟ ಆಗುತ್ತೆ, ಹೀಗೇ ಮಾಡಬೇಕು, ಇಷ್ಟೇ ಪದ ಬಳಸಬೇಕು, ಇದೇ ರೀತಿ ಇರಬೇಕು ಅನ್ನುವಂತಹ ಶಿಸ್ತುಗಳನ್ನು ಹಾಕಿದರೆ ಸ್ವಲ್ಪ ತೊಂದರೆ ಆಗುತ್ತೆ. ನಮ್ಮನ್ನು ಒಂದು ಸ್ವಲ್ಪ ಬಿಡುಗಡೆ ಕೊಟ್ಟರೆ

ಹಾಯಾಗಿರಕ್ಕೆ ಬಿಟ್ರೆ ನಿಂಪಾಡಿ ನೀವಿರಿ ಅಂತಂದಾಗ ಸೃಜನಶೀಲತೆ ತಾನಾಗಿಯೇ ಹೊರಹೊಮ್ಮತ್ತೆ ಅನ್ನುವಂತಹ ವಾದ ಕೆಲವರದು. ಇನ್ನು ಕೆಲವರು ಕಲಾವಿದರು ಬರಹಗಾರರೇ ಹೇಳ್ತಾರೆ, ಅಯ್ಯಯ್ಯೋ ಶಿಸ್ತಿದ್ರೆ ನನಗೆ ಒಂದು ಒತ್ತಡ ಕ್ರಿಯೇಟ್ ಆಗುತ್ತೆ, ಆಗ ಆ ಒತ್ತಡದಿಂದ ನಾನು ಏನನ್ನಾದರೂ ಒಳ್ಳೆಯದನ್ನು ಮಾಡೋದಕ್ಕೆ ಸಾಧ್ಯ ಆಗತ್ತೆ, ಈ ಒತ್ತಡ ಇಲ್ಲ ಅಂದರೆ ಕೆಲಸ ಮಾಡೋಕ್ಕೆ ಆಗಲ್ಲ ಅನ್ನುವಂಥವ್ರನ್ನು ಕೂಡ ನಾವು ನೋಡ್ತೀವಿ. ಸ್ವಾತಂತ್ರ್ಯ ಇದ್ರೆ ಮಾತ್ರ ಸ್ಫೂರ್ತಿ ಅಂತ ಕೆಲವರು ಹೇಳಿದ್ರೆ, ಎಷ್ಟೇ ಸ್ವಾತಂತ್ರ್ಯ ಇರಲಿ ಅದು ಎಲ್ಲೋ ಒಂದು ಕಡೆ ಸೋಮಾರಿತನಕ್ಕೆ ತಿರುಗಿಬಿಡುತ್ತೆ ಅಂತಾರೆ ಕೆಲವರು. ಈಗಾಗಲೇ ಇಷ್ಟು ಪೀಠಿಕೆ ಜೊತೆಗೆ ನಿಮಗೆ ಗೊತ್ತಾಗಿದೆ ಇವತ್ತಿನ ನಮ್ಮ ಸಮೀಕ್ಷೆಯ ವಿಷಯ ಏನು ಅಂತ. ಶಿಸ್ತು ಮತ್ತು ಸ್ವಾತಂತ್ರ್ಯ ಇವೆರಡೂ ಬೇರೆ ಬೇರೆ ಆಯಾಮಗಳನ್ನು ಹೊಂದಿದೆ, ಆದರೆ ಒಂದೇ ರೀತಿ ಅಂತ ಕೂಡ ಅನಿಸುತ್ತೆ. ಒಂದಿಲ್ಲದೆ ಒಂದು ಇಲ್ಲ. ಶಿಸ್ತು ಇಲ್ಲದೆ ಸ್ವಾತಂತ್ರ್ಯ ಇಲ್ಲ, ಅಥವಾ ಸ್ವಾತಂತ್ರ್ಯ ಶಿಸ್ತು ಇಲ್ಲದೆ ಬರೋದಿಲ್ಲ, ಎರಡೂ ಬೇಕು ನಿಜ. ಯಾವುದಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡ್ತೀರಿ, ಶಿಸ್ತಿನಿಂದ ಇರೋದಕ್ಕೆ ಇಷ್ಟಪಡ್ತೀವೋ ಅಥವಾ ಸ್ವಲ್ಪ ಸ್ವತಂತ್ರವಾಗಿ ನಮ್ಮ ಪಾಡಿಗೆ ನಮ್ಗಿರಕ್ ಬಿಟ್ಬಿಡಿ, ಅದು ಇದು ಅದು ಇದು ಇದು ಅದು ಅದು ಅದು ಹಾಗೆ ಮಾಡು ಹೀಗೆ ಮಾಡು ಇದು ಮಾಡು ಅದು ಮಾಡು ಅಂತ ಶಿಸ್ತನ್ನು ತುಂಬ ಹೇರಬೇಡಿ ಅಂತ ಹೇಳೋದು. ಯಾವುದು ನಮಗೆ ಇಷ್ಟ? ಒಂದು ಶಿಸ್ತಿಗೆ ಒಳಪಡೋದು ಚೆನ್ನಾಗಿರುತ್ತೆ ಅನಿಸುತ್ತೋ, ಇಲ್ಲಪ್ಪ ಯಾವ ಶಿಸ್ತು ನಮಗೆ ಬೇಡ, ಯಾವುದು ನಮಗೆ ಹೇರಲ್ಪಡೋದು ಯಾವುದು ನಮಗೆ ಬೇಡ, ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಟ್ರೆ ಹಾಯಾಗಿ ಇರ್ತೀವಿ ಅಂತಿರೋ, ಅದು ಸಮಯ ಇರಬಹುದು, ಅದು ಬೇರೆ ಬೇರೆ ಒತ್ತಡಗಳಿರಬಹುದು, ಬೇರೆ ಬೇರೆ ಕೆಲಸಗಳಿರಬಹುದು. ಶಿಸ್ತಿನಿಂದ ಮಾಡೋದು ಅಥವಾ ಶಿಸ್ತು ಇಲ್ಲದೆ ನಮ್ಮ ಪಾಡಿಗೆ ನಾವು ನಮಗೆ ಯಾವಾಗ ಬೇಕೋ ಅವಾಗ ಮಾಡೋದು. ಕೆಲಸಗಳಲ್ಲೂ ಕೂಡ ನಾವು ಕೇಳ್ತೀವಿ, ನಮಗೆ ಒಂದು ಟಾರ್ಗೆಟ್ ಕೊಟ್ಬಿಡಿ, ನಮ್ಮ ಪಾಡಿಗೆ ನಾವು ಬಿಟ್ಬಿಡಿ, ನಾವು ಟಾರ್ಗೆಟ್ನ ಕಂಪ್ಲೀಟ್ ಮಾಡ್ತೀವಿ. ನೀವು ಈ ಟೈಮಲ್ಲಿ ಈಗಲೇ ಇಷ್ಟು ಹೊತ್ತಿನಲ್ಲಿ ಹೀಗೆ ಅದನ್ನು ಕೊಡಬೇಕು ಅಂದರೆ ನಮಗೆ ಕೊಡೋಕ್ಕಾಗಲ್ಲ. ಹೀಗೆಲ್ಲ ವಾದ ಮಾಡೋರನ್ನ ನಾವು ನೋಡ್ತೀವಿ. ಶಿಸ್ತು ಮತ್ತು ಸ್ವಾತಂತ್ರ್ಯ ಇದು ನಮ್ಮ ಇವತ್ತಿನ ಸಮೀಕ್ಷೆಯ ವಿಷಯ. ಎರಡೂ ಬೇಕು ನಿಜ, ಆದರೆ ನಿಮಗೆ ಯಾವುದು ಹೆಚ್ಚು ಆಪ್ತ, ಅಂದರೆ ಯಾವುದಕ್ಕೆ ಹೆಚ್ಚು ಮಾರ್ಕ್ಸ್ ಕೊಡ್ತೀರಿ, ಒಂದು ತೂಕ ಇದು ಜಾಸ್ತಿ ಅನ್ನೋದಾದರೆ ಯಾವುದು, ಶಿಸ್ತೋ ಸ್ವಾತಂತ್ರ್ಯವೋ ಹೇಳಿ. ನಮಗೆ ಸಂದೇಶ ಕಳಿಸಬಹುದು 9483091029 ಈ ಸಂಖ್ಯೆಗೆ ನೀವು ವಾಟ್ಸಪ್ ಮೂಲಕ ನಿಮ್ಮ ಅನಿಸಿಕೆಯನ್ನು ಹೇಳಬಹುದು. ನೋಡೋಣ ಆಮೇಲೆ ಸುಮಾರು 7:50 ಸಮಯದಲ್ಲಿ ಶಿಸ್ತು ನಾವು ಮಾರ್ಕ್ಸ್ ಕೊಡ್ತೀವಿ ಅಂತ ಯಾರು ಹೇಳಿದರು, ಇಲ್ಲಪ್ಪ ನಮ್ಮ ಪಾಡಿಗೆ ನಮ್ಮನ್ನು ಬಿಟ್ಬಿಡಿ ಅಂತ ಯಾರು ಹೇಳಿದ್ರು, ನೋಡೋಣ ಯಾರು ಯಾವುದಕ್ಕೆ ಎಷ್ಟೆಷ್ಟು ಮಾರ್ಕ್ಸ್ನ ಕೊಟ್ಟರು ಅಂತ. ಸಾಧ್ಯ ಆದರೆ ಒಂದೇ ಒಂದು ಸಾಲಿನಲ್ಲಿ ನಿಮ್ಮ ಮಾತನ್ನು ಹೇಳಿ, ನಿಮ್ಮ ಹೆಸರನ್ನು ಮೊದಲು ಹೇಳಿ, ನಿಮ್ಮ ಊರನ್ನು ಹೇಳಿ, ಆಮೇಲೆ ನೀವು ಈ ಒಂದು ಸಮೀಕ್ಷೆಯಲ್ಲಿ ನಿಮ್ಮ ಪ್ರತಿಕ್ರಿಯೆಯನ್ನು ನೀಡಿ. ಸಮಯ ಆಗಿದೆ 6:17, ಕೇಳ್ತಾ ಇದ್ದೀರಿ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಸೇಫ್ ಡ್ರೈವ್ ಗಾನಭಜನ ವಿಭಾಗ ಸಮೀಕ್ಷೆ ಶಿಸ್ತೋ ಸ್ವಾತಂತ್ರ್ಯವೋ.

ರಾಜೇಶ್ ಕೃಷ್ಣನ್ ಚಿತ್ರ ಹಾಗೂ ಸಂಗಡಿಗರು ಹಾಡಿದ ಹಂಸಲೇಖ, ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಯಾರೇ ನೀ ಅಭಿಮಾನಿ ಚಿತ್ರದಿಂದ ಆರಿಸಲಾಗಿತ್ತು. ಇವತ್ತಿನ ಸಮೀಕ್ಷೆಯ ವಿಷಯ ತುಂಬಾ ಚೆನ್ನಾಗಿ ಬರ್ತಾ ಇದೆ. ನಿಮ್ಮ ಸಂದೇಶಗಳು ಹಾಗೂ ಹೀಗೂ ಅಂತ ಹಾಡುಗಳನ್ನು ಕೇಳಿದ ಹಾಗೆ ಹೀಗೆ ಹಾಗೆ ಅಂತ ಹೇಳ್ತಾ ಇದ್ದೀರಿ. ಶಿಸ್ತು ಬೇಕು, ಸ್ವಾತಂತ್ರ್ಯ ಬೇಕು. ಹೌದು, ಶಿಸ್ತಿನ ಜೊತೆಗೆ ಸ್ವಾತಂತ್ರ್ಯ ಇರಬೇಕು, ಅಥವಾ ಸ್ವಾತಂತ್ರ್ಯಕ್ಕೆ ಶಿಸ್ತಿನ ಕಡಿವಾಣ ಬೇಕು ಅನ್ನೋದು ಸಾಮಾನ್ಯವಾದ ಮಾತು. ಎರಡೂ ಬೇಕು, ನಿಜ. ಆದರೆ ಕೆಲವರು ಹೇಳ್ತಾರೆ, ಅತಿ ಶಿಸ್ತು ಬಂದುಬಿಟ್ರೆ ಒತ್ತಡ ಆಗುತ್ತೆ, ನಮಗೆ ಕೆಲಸ ಮಾಡೋದಕ್ಕೆ ಆಗಲ್ಲ, ಬೇಗ ಬಾ ಅಂತ ಯಾರಾದರೂ ಒಬ್ಬರು ಹಿಂದೆ ನಿಂತು ಬಿಟ್ರೆ ನಮಗೆ ಅಲ್ಲಿ ಹೋಗೋದಕ್ಕೆ ಆಗಲ್ಲ, ಅಥವಾ ನಮಗೆ ಸ್ವಾವಲಂಬನೆಯಿಂದ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ನಮ್ಮ ಪಾಡಿ ನಮ್ಮನ್ನು ಬಿಟ್ಟರೆ ನಮ್ಮ ಮನಸ್ಸು ಹಗುರವಾಗುತ್ತೆ, ನಾವು ಏನನ್ನು ಬೇಕಾದರೂ ಮಾಡ್ತೀವಿ ಅಂತ ಕೆಲವರು ಹೇಳಿದರೆ, ಅಯ್ಯೋ ಇವ್ರ ಪಾಡಿಗೆ ಇವರನ್ನು ಬಿಟ್ಟುಬಿಟ್ರೆ, ನಿಮ್ಮ ಪಾಡಿಗೆ ನಿಮ್ಮನ್ನು ಬಿಟ್ಟುಬಿಟ್ರೆ ನೀವು ಕೆಲಸವೇ ಮಾಡೋದಿಲ್ಲ, ಸೋಮಾರಿಗಳಾಗಿಬಿಡ್ತೀರಿ ಅಂತ ಆರೋಪಗಳು ಬರುತ್ತವೆ. ಹೇಗೆ ಬೇಕೋ ಹಾಗಿದ್ದುಬಿಟ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಅಂದರೆ, ಶಿಸ್ತಿನ ಚೌಕಟ್ಟೊಳಗಡೆ ಇದ್ದರೇನೆ ಅದು ಚಂದ ಅನ್ನುವ ಮಾತನ್ನು ಕೇಳ್ತೀವಿ. ಶಿಸ್ತು ಹಾರುವ ಹಕ್ಕಿಯ ರೆಕ್ಕೆ ಕತ್ತರಿಸಿದ ಹಾಗೆ ಅಂತ ಕೆಲವರು ಹೇಳಿದರೆ, ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟರೆ ಸಾಧನೆ ಆಗೋದಿಲ್ಲ, ಅದು ಹಾದಿ ತಪ್ಪುವುದು ಖಚಿತ ಅಂತಾರೆ ಇನ್ನು ಕೆಲವರು. ಹಾಗಾಗಿನೇ ಇವತ್ತು ಹಾಗೂ ಹೀಗೂ ಇರುವ ಈ ವಿಚಾರವನ್ನು ಸಮೀಕ್ಷೆಗೆ ತೆಗೆದುಕೊಂಡದ್ದು. ಎರಡೂ ಬೇಕು ನಿಜ, ಆದರೆ ಯಾವುದಕ್ಕೆ ನೀವು ಒಂದು ಮಾರ್ಕ್ಸ್ ಜಾಸ್ತಿ ಕೊಡ್ತೀರಿ ಹೇಳಿ? ಶಿಸ್ತೋ ಸ್ವಾತಂತ್ರ್ಯವೋ? ಸ್ವಾತಂತ್ರ್ಯ ಇದ್ರೇನೆ ನಮಗೆ ಆರಾಮ್ ಅಂತಿರೋ? ಇಲ್ಲಪ್ಪ, ನಾವು ಸೋಮಾರಿಗಳಾಗಿ ಬಿಡಬಹುದು, ಸ್ವಲ್ಪ ಶಿಸ್ತು ಬೇಕು ನನಗೆ ಅಂತ ಅಂತಿರೋ? ಎಷ್ಟು ಜನ ಹೀಗೆ, ಎಷ್ಟು ಜನ ಹಾಗೆ ನೋಡೋಣ. 7:50 ಸುಮಾರಿಗೆ 7:22 ನಾವು ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದ ಕಾರ್ಯಕ್ರಮ ಕೇಳಬೇಕು. 6:40 ಎಂದಿನಂತೆ ಪ್ರದೇಶ ಸಮಾಚಾರ, 6:55 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ, 7:35 ಕನ್ನಡ ವಾರ್ತೆ, ನಡುವೆ ಹಾಡುಗಳು, ಹಾಗೆ ಮಾತು, ನಿಮ್ಮ ಸಂದೇಶಗಳು ಕೇಳ್ತಾ ಇರಿ. ನಮ್ಮೊಂದಿಗಿರಿ, ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ. ನಿಮ್ಮೊಂದಿಗೆ ನಿಮ್ಮದೇ ಧ್ವನಿ ಬಿ ಕೆ ಸುಮತಿ. ಈಗ ವೇಳೆ 6:30. ಸೇಫ್ ಡ್ರೈವ್, ಗಾನ ಬಜಾನ.

0: ಆರ್ ಆರ್ ಆರ್ ಚಿತ್ರದ ಹಾಡನ್ನು ಕೇಳಿದಿರಿ. ರಾಹುಲ್ ಸೆಪ್ಪಿಲಿಂಗುಜ್ ಹಾಗೂ ಕಾಲಭೈರವ ಅವರ ಧ್ವನಿಗಳಲ್ಲಿತ್ತು ಗೀತೆ. ಆಜಾದ್ ವರದರಾಜ್ ಅವರು ಬರೆದ ಗೀತೆ, ಸಂಗೀತ ನೀಡಿದವರು ಎಂಎಂ ಕೇರ್ವಾಣಿ.
1: ಕೇಳುಗರೆ, ವನಸ್ಪಂದನ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ತಿಂಗಳ ಮೊದಲ ಹಾಗೂ ಮೂರನೇ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ ಬೆಳಗ್ಗೆ 8:45 ಪ್ರಸಾರವಾಗಲಿದೆ.

0: ವನಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ವನಸ್ಪಂದನ.
1: ಇವತ್ತಿನ ಸೇಫ್ ಡ್ರೈವ್ ಗಣಭಜನ ವಿಭಾಗ ಸಮೀಕ್ಷೆ ವಿಷಯ ಚಿಕ್ಕದಾಗಿ ಒಂದೇ ಸಾಲಲ್ಲಿ ಹೇಳೋದಾದರೆ, ನಮಗೆ ಶಿಸ್ತು ಬೇಕು, ಶಿಸ್ತಿದ್ರೆ ಒಳ್ಳೆಯದು ಅಂತ ಕೆಲವರು ಹೇಳ್ತಾರೆ. ಇಲ್ಲಪ್ಪ, ಅತಿ ಶಿಸ್ತು ಅಥವಾ ಎಲ್ಲದಕ್ಕೂ ಹೀಗೆ ಹಾಗೆ ಅಂತ ಬಂಧನ ಹೇರಿದರೆ ನಮಗೆ ಸರಿ ಬೀಳಲ್ಲ, ನಮಗೆ ಸ್ವಾತಂತ್ರ್ಯ ಬೇಕು ಅಂತ ಇನ್ನು ಕೆಲವರು ಹೇಳ್ತಾರೆ. ಶಿಸ್ತು ಮತ್ತು ಸ್ವಾತಂತ್ರ್ಯ ಎರಡೂ ಕೂಡ ಒಳ್ಳೆ, ಒಂದೇ ನಾಣ್ಯದ ಎರಡು ಮುಖಗಳು, ಎರಡೂ ಇರಬೇಕು ಅಂತಾರೆ ಇನ್ನು ಕೆಲವರು. ಆದರೆ ಇವತ್ತು ನೀವು ಹೇಳಿ, ಶಿಸ್ತು ಬೇಕೋ ಸ್ವಾತಂತ್ರ್ಯ ಬೇಕೋ ಯಾವುದಕ್ಕೆ ಮಾರ್ಕ್ಸ್ ಜಾಸ್ತಿ ಹಾಕ್ತೀರಿ? ಅಷ್ಟೇ ಇವತ್ತಿನ ಸಮೀಕ್ಷೆಯ ವಿಷಯ. ಕೇಳ್ತಾ ಇರಿ ವಿವಿಧ ಭಾರತಿ, ಸಮಯ 6:40. ಈಗ ಪ್ರದೇಶ ಸಮಾಚಾರ.
2: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಗಡುವು 20 ಅಕ್ಟೋಬರ್ವರೆಗೆ ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಕನಕಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ, ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ವಾರ್ತೆಗಳ ವಿವರ. ರಾಜ್ಯದಲ್ಲಿ ಮುಂಗಾರು ಋತುವಿನಲ್ಲಿ ಒಣಹವೆ ಮುಂದುವರೆದಿದ್ದು, ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಘೋಷಣೆ ಮಾಡಿದೆ. ಮೊದಲ ಹಂತದ ಅಧಿಸೂಚನೆಯಲ್ಲಿ 101 ತಾಲೂಕುಗಳನ್ನು ಬರಪೀಡಿತ ಎಂದು ಘೋಷಣೆ ಮಾಡಲಾಗಿತ್ತು. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅಧ್ಯಕ್ಷತೆಯಲ್ಲಿ ನಡೆದ ನೈಸರ್ಗಿಕ ವಿಕೋಪಗಳ ಸಂಪುಟ ಉಪಸಮಿತಿ ಸಭೆಯಲ್ಲಿ ನೀಡಿದ ನಿರ್ದೇಶನದಂತೆ 24 ತಾಲೂಕುಗಳ 214 ಹಳ್ಳಿಗಳಲ್ಲಿ ಮೊಬೈಲ್ ಆಪ್ ಮೂಲಕ ಸ್ಥಳ ಪರಿಶೀಲನೆ ನಡೆಸಲಾಗಿತ್ತು. ಇವುಗಳಲ್ಲಿ 21 ತಾಲೂಕುಗಳು ತೀವ್ರ ಬರಪೀಡಿತ ಹಾಗೂ 2 ತಾಲೂಕುಗಳು ಸಾಧಾರಣ ಬರಪೀಡಿತ ಎಂದು ವರ್ಗೀಕರಿಸಲ್ಪಟ್ಟಿದೆ. ತಿಪಟೂರು, ಕಾರಟಗಿ, ಮಾನ್ವಿ, ಸಿಂಧನೂರು ಮತ್ತು ಸಿರಿವಾರ, ಅಫ್ಸಲ್ಪುರ, ಆಳಂದ, ಚಿತ್ತಪುರ, ಕಲಬುರಗಿ, ಯಡ್ರಾಮಿ ಮತ್ತು ಶಹಾಬಾದ್, ಭಾಲ್ಕಿ, ಬಸವನ ಬಾಗೇವಾಡಿ, ಬಬಲೇಶ್ವರ ಮತ್ತು ತಿಕೋಟ, ರಟ್ಟಿಹಳ್ಳಿ, ಹುಬ್ಬಳ್ಳಿ, ನವಲಗುಂದ, ಹುಬ್ಬಳ್ಳಿ ನಗರ ಮತ್ತು ಅಣಿಗೇರಿ, ಕಡೂರು ತೀವ್ರ ಬರಪೀಡಿತ ತಾಲೂಕುಗಳಾದರೆ, ಕೊಡಗು ಜಿಲ್ಲೆಯ ಪೊನ್ನಂಪೇಟೆ ಮತ್ತು ವಿರಾಜಪೇಟೆಯನ್ನು ಸಾಧಾರಣ ಬರಪೀಡಿತ ಎಂದು ಘೋಷಣೆ ಮಾಡಲಾಗಿದೆ. ನ್ಯಾಯಬೆಲೆ ಅಂಗಡಿಗಳಲ್ಲಿ ಎದುರಾಗುತ್ತಿರುವಂತಹ ಸರ್ವರ್ ಸಮಸ್ಯೆಯಿಂದಾಗಿ ಇಕೆವೈಸಿಗೆ ಅಡಚಣೆ ಉಂಟಾದ ಹಿನ್ನೆಲೆ ಪಡಿತರ ಇಕೆವೈಸಿ ಅವಧಿ ವಿಸ್ತರಣೆ ಮಾಡಿ ಸರ್ಕಾರ ಆದೇಶ ಹೊರಡಿಸಿದೆ. ಇದೇ 30ರವರೆಗೆ ಇದ್ದಂತಹ ಕೊನೆಯ ದಿನಾಂಕವನ್ನು 20 ಅಕ್ಟೋಬರ್ವರೆಗೆ ಅವಧಿ ವಿಸ್ತರಿಸಿ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಆದೇಶ ಹೊರಡಿಸಿದೆ. ನ್ಯಾಯಬೆಲೆ ಅಂಗಡಿಗಳ ಸಮಯವನ್ನು ಪರಿಷ್ಕರಣೆ ಮಾಡಲಾಗಿದ್ದು, 1 ಅಕ್ಟೋಬರ್ ನೂತನ ಸಮಯ ಜಾರಿಗೆ ಬರಲಿದೆ ಎಂದು ಆಹಾರ ಸಚಿವ ರಿಜ್ವಾನ್ ಅರ್ಷದ್ ಮಾಹಿತಿ ನೀಡಿದ್ದಾರೆ. ನ್ಯಾಯಬೆಲೆ ಅಂಗಡಿಗಳ ಸಮಯ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆಯವರೆಗೆ ಮತ್ತು ಸಂಜೆ 4ರಿಂದ ರಾತ್ರಿ 8 ಗಂಟೆಯವರೆಗೆ ಪಡಿತರ ನೀಡಲು ಸಮಯ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು, ಈ ಕುರಿತು ಚರ್ಚಿಸಲು ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಗಾಣಗಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ನಾಯಕರು ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕೇವಲ ರಾಜಕೀಯ ಮಾಡಿದ್ದರು ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಗಾಣಗಾಪುರ ದಕ್ಷಿಣ ಭಾರತದ ಅತ್ಯಂತ ಪವಿತ್ರ ಮತ್ತು ಶ್ರೇಷ್ಠ ಪುಣ್ಯಕ್ಷೇತ್ರವಾಗಿದೆ. ಗಾಣಗಾಪುರ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ಮತ್ತು ಭಕ್ತರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸಲು ಸರ್ಕಾರ ಈಗಾಗಲೇ ಸೂಕ್ತ ಯೋಜನೆಗಳನ್ನು ಘೋಷಣೆ ಮಾಡಿದೆ. ಸ್ಥಳೀಯ ಶಾಸಕರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರ ಮನವಿಯಂತೆ ಹಂತ ಹಂತವಾಗಿ ಕ್ಷೇತ್ರದ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗುವುದು ಎಂದು ಭರವಸೆ ನೀಡಿದ್ದಾರೆ. ರಾಜ್ಯದ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಸಂಪರ್ಕ ವ್ಯವಸ್ಥೆಯನ್ನು ಸುಧಾರಿಸುವುದು ಮತ್ತು ಆಧುನಿಕ ಸಾರಿಗೆ ತಂತ್ರಜ್ಞಾನಗಳ ಬಳಕೆಯ ಸಾಧ್ಯತೆಯನ್ನು ಪರಿಶೀಲಿಸುವ ಉದ್ದೇಶದಿಂದ ಪ್ರವಾಸೋದ್ಯಮ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆಯನ್ನು ಪರಿಶೀಲನೆ ನಡೆಸಿತು. ಹಂಪಿಯಂತಹ ವಿಶಾಲ ಪ್ರವಾಸಿ ವಲಯಗಳು, ಘಟ್ಟ ಪ್ರದೇಶ, ನಗರಗಳಿಗೆ ಹೊಂದಿಕೊಳ್ಳುವಂತಹ ಪ್ರವಾಸಿ ತಾಣ ಮತ್ತು ಭೂಸ್ವಾಧೀನಕ್ಕೆ ಅವಕಾಶ ಕಡಿಮೆ ಇರುವ ಪ್ರದೇಶಗಳಲ್ಲಿ ಇಂತಹ ಎಲಿವೇಟೆಡ್ ಸಾರಿಗೆ ವ್ಯವಸ್ಥೆಗಳ ಉಪಯುಕ್ತತೆ ಕುರಿತು ಪರಿಶೀಲನೆ ನಡೆಸಲು ನಿಯೋಗ ನಿರ್ಧರಿಸಿದೆ. ಇದೇ ವೇಳೆ ಮಾತನಾಡಿದಂತಹ ಸಚಿವ ಕೆಜೆ ಜಾರ್ಜ್, ಜಗತ್ತಿನ ವಿವಿಧ ಭಾಗಗಳಲ್ಲಿ ಬಳಕೆಯಾಗುತ್ತಿರುವಂತಹ ನೂತನ ಸಾರಿಗೆ ತಂತ್ರಗಳನ್ನು ಅಧ್ಯಯನ ಮಾಡಿ ರಾಜ್ಯಗಳಿಗೆ ಅಗತ್ಯಗಳಿಗೆ ಯಾವ ಮಾದರಿ ಸೂಕ್ತ ಎಂಬುದನ್ನು ಪರಿಶೀಲನೆ ಮಾಡಲಾಗುವುದು ಸರ್ಕಾರದ ಉದ್ದೇಶವಾಗಿದೆ ಎಂದು ತಿಳಿಸಿದ್ದಾರೆ. ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿ ಇಂದು ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ನಗರಾಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ಈ ವೇಳೆ ನಗರಾಭಿವೃದ್ಧಿ ಕಾಮಗಾರಿಗಳನ್ನು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಯ ಎಲ್ಲಾ ಸೇವೆಗಳು ಹಾಗೂ ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಿರ್ದೇಶನ ನೀಡಿದ್ದಾರೆ. ಬಳಿಕ ಅವರು ಪಚ್ಚನಾಡಿಯಲ್ಲಿರುವಂತಹ ಘನತ್ಯಾಜ್ಯ ವಿಲೇವಾರಿ ಘಟಕಕ್ಕೆ ಭೇಟಿ ನೀಡಿ ವೈಜ್ಞಾನಿಕ ತ್ಯಾಜ್ಯ ವಿಲೇವಾರಿ ಹಾಗೂ ನಿರ್ವಹಣಾ ಕಾಮಗಾರಿಗಳನ್ನು ಪರಿಶೀಲನೆ ನಡೆಸಿದರು. ಮೂಲದಲ್ಲೇ 100% ಕಸ ವಿಂಗಡಣೆ ಕಡ್ಡಾಯ ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
0: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮನುಷ್ಯನಿಗೆ ನೈರ್ಮಲ್ಯ ಎಷ್ಟು ಮುಖ್ಯವೋ ಆರೋಗ್ಯವೂ ಅಷ್ಟೇ ಮುಖ್ಯ. ಸ್ವಚ್ಛತೆ ನಮ್ಮೆಲ್ಲರ ಆದ್ಯತೆಯಾಗಬೇಕು ಎಂದು ಕೇಂದ್ರ ರೈಲ್ವೆ ಹಾಗೂ ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದಂತಹ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದ ಅವರು, ಪ್ರಧಾನಿ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ಸ್ವಚ್ಛತಾ ದಿನವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಇದೇ ವೇಳೆ ರೈಲ್ವೆ ನಿಲ್ದಾಣದಲ್ಲಿ ಪೌರ ಕಾರ್ಮಿಕರ ಜೊತೆಗೆ ಸ್ವಚ್ಛತಾ ಕಾರ್ಯದಲ್ಲಿ ಸಚಿವ ವಿ ಸೋಮಣ್ಣ ಭಾಗಿಯಾದರು. ಶಾಲಾ ಮಕ್ಕಳಿಗೆ ನೋಟ್ಬುಕ್ ವಿತರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉತ್ತಮವಾಗಿ ವ್ಯಾಸಂಗ ಮಾಡುವಂತೆ ಅವರು ಕರೆ ನೀಡಿದರು. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಲಾಗಿದ್ದು, ಉಚಿತ ಧಾನ್ಯ ವಿತರಣೆ, MSP ದರ ಏರಿಕೆ ಮತ್ತು ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಪ್ರಧಾನಿಯವರ ಜನ್ಮದಿನದ ಅಂಗವಾಗಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಧಾರವಾಡ ಜಿಲ್ಲೆಯ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಹರ್ ಘರ್ ನಲ್ ಸೇ ಜಲ್ ಯೋಜನೆಯಡಿ ಪ್ರತಿಯೊಂದು ಮನೆಗೆ ಕುಡಿಯುವ ನೀರು ಒದಗಿಸಲಾಗಿದ್ದು, ಡಿಸೆಂಬರ್ ವೇಳೆಗೆ ಮಲಪ್ರಭಾ ನದಿ ನೀರನ್ನು ಪೂರೈಸಲು 1,100 ಕೋಟಿ ರೂಪಾಯಿಗೂ ಹೆಚ್ಚು ಅನುದಾನ ಕಾಯ್ದಿರಿಸಲಾಗಿದೆ ಎಂದು ತಿಳಿಸಿದ್ದಾರೆ.
4: ನಮ್ಮನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿವಸ ಇವತ್ತು. ಅವರಿಷ್ಟರಲ್ಲೇ 25 ವರ್ಷಗಳ ಕಾಲ ಸಾರ್ವಜನಿಕ ಜೀವನದಲ್ಲಿ ದೇಶದ ಸಂವಿಧಾನಬದ್ಧ ಹುದ್ದೆಯನ್ನ ಸತತವಾಗಿ ಅಲಂಕರಿಸುವಂತಹ ಮೊದಲನೇ ವ್ಯಕ್ತಿ ಆಗ್ತಾರೆ. ಇಡೀ ಧಾರವಾಡ ಜಿಲ್ಲೆಗೆ ಪ್ರಧಾನಮಂತ್ರಿಗಳ ಒಂದು ದೂರದೃಷ್ಟಿಯಿಂದ ನಳದ ಮೂಲಕ ನೀರಿನಂತೂ ಕೊಟ್ಟಿದ್ದೀವಿ, ಅದರ ಜೊತೆಗೆ ಹರ್ ಘರ್ ನಲ್ ಜಲ್ ಮೂಲಕ ಈಗ ಪ್ರತಿ ಮನೆಗೆ ಮಲಪ್ರಭಾ ನೀರನ್ನು ಸಹಿತ ಡಿಸೆಂಬರ್ ವರೆಗೆ ಕೊಡ್ತೀವಿ. ಅದಕ್ಕೂ ಪ್ರಧಾನಮಂತ್ರಿಗಳು 1,100-1,200 ರೂಪಾಯಿ ಕೊಟ್ಟಿದ್ದಾರೆ.
2: ಇದೇ ವೇಳೆ ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿ ಮಾಡುವ ಲಖಪತಿ ದೀದಿ ಯೋಜನೆಯಡಿ ಸುಮಾರು 12,000ಕ್ಕೂ ಹೆಚ್ಚು ಮಹಿಳೆಯರಿಗೆ ತರಬೇತಿಯನ್ನು ನೀಡಲಾಗಿದ್ದು, ಇಂದು 300 ಅರ್ಹ ಫಲಾನುಭವಿಗಳಿಗೆ ಹೊಲಿಗೆ ಯಂತ್ರಗಳನ್ನು ವಿತರಣೆ ಮಾಡಲಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಸೇವಾ ಸಂಕಲ್ಪ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡ ಸುಧಾರಣೆಗಳ ಕುರಿತ ಒಂದು ನೋಟ ಇಲ್ಲಿದೆ. 2020ರಲ್ಲಿ ಕೇಂದ್ರ ಸರ್ಕಾರ ಕೈಗೊಂಡಂತಹ ಮಹತ್ವದ ಸುಧಾರಣೆಗಳ ಪರಿಣಾಮ ಬಾಹ್ಯಾಕಾಶ ವಲಯದಲ್ಲಿ ಖಾಸಗಿಯವರಿಗೂ ಮುಕ್ತ ಅವಕಾಶವನ್ನು ನೀಡಲಾಯಿತು. ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಇದು ಖಾಸಗಿ ಕಂಪನಿಗಳಿಗೆ ಅನುವು ಮಾಡಿಕೊಡುವ ಏಕಗವಾಕ್ಷಿ ನಿಯಂತ್ರಕ ಹಾಗೂ ಪ್ರವೇಶದ ಅಡೆತಡೆಗಳನ್ನು ಗಣನೀಯವಾಗಿ ಕಡಿಮೆ ಮಾಡಲಿದೆ. ಇದರ ಪರಿಣಾಮ 2026ರ ವೇಳೆಗೆ ಸುಮಾರು 440 ಉದ್ಯಮಗಳು ನೋಂದಣಿಯಾಗಿದ್ದು ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ ಜರುಗಲಿದೆ. ಪಡೀಲ್ನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆಯನ್ನ ಮಾಡಲಾಗಿದೆ. ಇಂದು ಸಂಜೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಹಾಗೂ ಸಚಿವರು ನಗರಕ್ಕೆ ಆಗಮಿಸಲಿದ್ದಾರೆ. ಗಣ್ಯರ ಭದ್ರತೆ ಮತ್ತು ಸುಗಮ ವಾಹನ ಸಂಚಾರದ ದೃಷ್ಟಿಯಿಂದ ಸಾರ್ವಜನಿಕರು ಪೊಲೀಸ್ ಇಲಾಖೆಯ ಸೂಚನೆಗಳನ್ನು ಪಾಲಿಸಿ ಪರ್ಯಾಯ ಮಾರ್ಗಗಳನ್ನು ಬಳಸುವಂತೆ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಸಭೆಯಲ್ಲಿ ಪ್ರಮುಖವಾಗಿ ಕರಾವಳಿಯ ಸಮಗ್ರ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುವುದು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಯುಟಿ ಖಾದರ್ ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಮಗಳೂರಿನಲ್ಲಿ ನಾಳೆ ಮತ್ತು ನಾಡಿದ್ದು ಎರಡು ದಿನಗಳ ಕಾಲ ಕಾಫಿ ಬೆಳೆಗಾರರ ತಾಂತ್ರಿಕ ಸಮಾವೇಶ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ರತ್ನ ತಿಳಿಸಿದ್ದಾರೆ. ಭಾರತ್ ಜೋಡೋ ಯುವಕ ಸಂಘಗಳ ಸದಸ್ಯರ ನೋಂದಣಿ ಪ್ರಕ್ರಿಯೆಯನ್ನು ನಿಗದಿತ ಗುರಿಯಂತೆ ಪೂರ್ಣಗೊಳಿಸುವುದರ ಜೊತೆಗೆ ಪ್ರತಿಯೊಬ್ಬ ಸದಸ್ಯರ ಮಾಹಿತಿಯನ್ನು ನಿಖರವಾಗಿ ದಾಖಲಾಗುವಂತೆ ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಸಿಬ್ಬಂದಿ ಸಮನ್ವಯದಿಂದ ಕಾರ್ಯನಿರ್ವಹಿಸಬೇಕು ಎಂದು ಮಂಡ್ಯ ಜಿಲ್ಲಾಧಿಕಾರಿ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಎರಡನೇ ಹಂತದಲ್ಲಿ 23 ತಾಲೂಕುಗಳನ್ನು ಬರ ಪೀಡಿತ ಪಟ್ಟಿಗೆ ಸೇರಿಸಿದ ಸರ್ಕಾರ. ರೇಷನ್ ಕಾರ್ಡ್ ಇಕೆವೈಸಿ ಕಡುವು 20 ವಿಸ್ತರಿಸಿ ಆಹಾರ ಇಲಾಖೆ ಆದೇಶ. ಗಾಣಗಾಪುರದಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿ ಕಾರ್ಯ ಕೈಗೊಳ್ಳಲು ನಿರ್ಧಾರ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯದ ಪ್ರವಾಸಿ ತಾಣಗಳ ಅಭಿವೃದ್ಧಿಗೆ ಶಾರ್ಜಾದಲ್ಲಿ ಸ್ಟ್ರಿಂಗ್ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಪರಿಶೀಲಿಸಿದ ಸಚಿವ ಕೆಜೆ ಜಾರ್ಜ್ ನೇತೃತ್ವದ ನಿಯೋಗ. ಬಿಜೆಪಿ ಸೇವಾ ಸಂಕಲ್ಪ ಅಭಿಯಾನ, ಹುಬ್ಬಳ್ಳಿಯಲ್ಲಿ ಹೊಲಿಗೆ ಯಂತ್ರ ವಿತರಿಸಿದ ಸಚಿವ ಪ್ರಹ್ಲಾದ್ ಜೋಶಿ. ಸ್ವಚ್ಛತಾ ಕಾರ್ಯದಲ್ಲಿ ಭಾಗಿಯಾದ ಸಚಿವ ವಿ ಸೋಮಣ್ಣ. ಮಂಗಳೂರಿನಲ್ಲಿ ನಾಳೆ ಸಚಿವ ಸಂಪುಟ ಸಭೆ, ನಗರದಲ್ಲಿ ಬಿಗಿ ಭದ್ರತೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ಪ್ರಸಾರ 7:30.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 6:50. ಸೇಫ್ ಡ್ರೈವ್ ಗಾನ ಬಜಾನ ವಿಭಾಗ ಸಮೀಕ್ಷೆ. ಶಿಸ್ತು ಸ್ವಾತಂತ್ರ್ಯವು ಯಾವುದಕ್ಕೆ ನಿಮ್ಮ ಓಟು, ಅಥವಾ ಯಾವುದಕ್ಕೆ ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ಕೊಡ್ತೀರಿ?

0: ಪ್ರೀತಿಯ ಚಿತ್ರಕ್ಕೆಂದು ಅನುರಾಧ ಪೌದ್ವಾಲ್ ಹಾಗೂ ಹರಿಹರನ್ ಅವರು ಹಾಡಿದ ಗೀತೆ ಕೇಳಿದಿರಿ. ಸಾಹಿತ್ಯ ಹಾಗೂ ಸಂಗೀತ ಹಂಸಲೇಖ ಅವರದು. ಕೇಳ್ತಾ ಇದ್ದೀರಿ ಸೇಫ್ ಡ್ರೈವ್ ಗಾನಭಜಾನ. ಗಾನಭಜಾನ ಕಾರ್ಯಕ್ರಮ ಮುಂದುವರೆಸೋಣ. ಕೇಳ್ತಾ ಇರಿ ನಮ್ಮೊಂದಿಗಿರಿ. ಈಗ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಮರುಪ್ರಸಾರ.
1: ಕನ್ನಡ ರತ್ನ ಭಂಡಾರ ಧ್ವನಿ ಬೆಳಕಿನ ಚಿತ್ರಗಳು.
0: ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಹೆಗ್ಗೋಡಿನ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂದರೆ ಥಟ್ಟನೆ ಸುಬ್ಬಣ್ಣ ಅವರ ಮಾತು ಕೇಳಿದ ಹಾಗೆ ಆಗತ್ತೆ. ನೀನಾಸಂ ತಿರುಗಾಟ ಇವತ್ತು ಕನ್ನಡ ರಂಗಭೂಮಿಯ ವಿಶಿಷ್ಟ ವಿದ್ಯಾಕ್ರಮ ಅನಿಸಿಕೊಂಡಿದೆ. ಗ್ರಾಮೀಣ ಪ್ರತಿಭೆಗಳಿಗೆ ಒಂದು ಸ್ಥಾನಮಾನ ಪ್ರತಿಷ್ಠೆ ತಂದುಕೊಟ್ಟವರು ಕೆವಿ ಸುಬ್ಬಣ್ಣನವರು. ಅಕ್ಷರ ಪ್ರಕಾಶನದ ಮೂಲಕ ಮೌಲಿಕ ಪುಸ್ತಕಗಳನ್ನು ಓದುಗರ ಕೈಗೆ ಕೊಟ್ಟರು. ನಾಟಕಕಾರ, ವಿಮರ್ಶಕ, ಅನುವಾದಕ, ಪ್ರಕಾಶಕ, ಪ್ರಖರ ಚಿಂತನಕಾರ, ಬರಹಗಾರ ಕೆವಿ ಸುಬ್ಬಣ್ಣ. ನೀನಾಸಂ ಸುಬ್ಬಣ್ಣ ಅವರ ಮಾತು.
2: 1947 ನಮಗೆ ಸ್ವಾತಂತ್ರ್ಯ ಬಂತು. ಆ ಹೊತ್ತಿಗೆ ನಾವೆಲ್ಲ ಒಂದು ರೀತಿಯಲ್ಲಿ ಗಾಂಧಿಯ ಪ್ರಭಾವಕ್ಕೆ ಒಳಗಾಗಿದ್ದು, ಅಥವಾ ನಮ್ಮ ಸ್ವಾತಂತ್ರ್ಯ ಚಳವಳಿ ಪ್ರಭಾವಕ್ಕೆ ಒಳಗಾಗಿದ್ದು. ನಮಗೆ ಸ್ವಾತಂತ್ರ್ಯ ಬಂದಾಗ ಬಹಳ ಸಂತೋಷ ಆಯಿತು. ಈಗ ನಾವು ಇಂಡಿಯಾ ದೇಶ ಸ್ವಾತಂತ್ರ್ಯ ಆಯಿತು. ಇನ್ನು ಹೊಸದಾಗಿ ನಾವು ನಮ್ಮ ಒಂದು ಇಂಡಿಯಾದ ಹೊಸ ಜೀವನ ಕಟ್ಕೋತೇವೆ, ಒಂದು ಹೊಸ ಇಂಡಿಯಾ ಕಟ್ಕೋತಿದ್ದೇವೆ, ಅಥವಾ ಅದೇ ರೀತಿ ಹೊಸ ಕರ್ನಾಟಕ ಕಟ್ಕೋತಿದ್ದೇವೆ, ಅದೇ ರೀತಿ ಹೊಸ ಹೆಗ್ಗೋಡ್ ಕಟ್ಕೋತಿದ್ದೇವೆ, ನಮ್ಮ ಸಮುದಾಯವನ್ನು ಹೊಸದಾಗಿ ಬೆಳೆಸ್ಕೋತಿದ್ದೇವೆ ಎನ್ನುವಂತ ಒಂದು ಸೆನ್ಸ್ ಇತ್ತು. ಹಾಗೆ ಇದಕ್ಕೆ ಏನಾದರೂ ಪ್ರಯತ್ನ ಮಾಡಬೇಕು ಅನ್ನೋ ಒಂದು ಆಸೆ ಇದ್ದಿದ್ದು. ಆ ರೀತಿಯಿಂದ ನಮಗೆ ಒಂದಷ್ಟು ಜನ ಇಲ್ಲಿ ಸುತ್ತಮುತ್ತಲಿನ ಹಳ್ಳಿಯ ಯುವಕರು ಸೇರೋದಕ್ಕೆ ಒಂದು ಜಾಗ ಬೇಕು ಅಂತ ಯೋಚನೆ ಮಾಡಿಕೊಂಡು, ಇಲ್ಲಿ ಆ ಕಾಲಕ್ಕೆ 1947 ಒಂದು ಸೈಕ್ಲೋ ಸ್ಟೈಲ್ ಪತ್ರಿಕೆ ಕೂಡ ವಾರಪತ್ರಿಕೆ ನಡೆಸಿದ್ರು ಒಂದು 5-6 ತಿಂಗಳು. ಹೀಗೆ ಕೆಲವು ಯಾವ್ಯಾವುದೋ ಕೆಲಸಗಳನ್ನು ಮಾಡ್ತಾ ಆಮೇಲೆ ಈ ಒಂದು ವೇದಿಕೆಯನ್ನ ಒಂದು ಥಿಯೇಟರ್ ಸೆಂಟರ್ ಆಗಿ ಕನ್ಸಾಲಿಡೇಟ್ ಮಾಡಬಹುದು ಅನ್ನಿಸ್ತು ನಮಗೆ. ಯಾಕಂದ್ರೆ ಇಲ್ಲಿಯೇ ಜನಕ್ಕೂ ರಂಗಭೂಮಿ ಬಗ್ಗೆ ಆಸಕ್ತಿ ತುಂಬಾ ಇತ್ತು, ನಮಗೂ ಸ್ವಲ್ಪ ರಂಗಭೂಮಿ ಬಗ್ಗೆ ಆಸಕ್ತಿ ಇತ್ತು. ಹಾಗಾಗಿ ಈ ರಂಗಭೂಮಿಯ ಚಟುವಟಿಕೆಗಳನ್ನು ಸ್ವಲ್ಪ ಮುಖ್ಯವಾಗಿಟ್ಕೊಂಡು ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘ ಅಂತ ಕರ್ಕೊಂಡು ಇದನ್ನ ಪ್ರಾರಂಭ ಮಾಡಿದ್ರು. ಆದ್ರೆ ಉದ್ದಕ್ಕೂ ನಮಗೆ ರಂಗಭೂಮಿಯೇ ಬಹಳ ಮುಖ್ಯ ಅಂತ ಏನಿರಲಿಲ್ಲ, ಅಂದ್ರೆ ಏನೊಂದು ಹೊಸ ರೀತಿಯ ಬದುಕನ್ನು ನಾವು ಕಟ್ಕೋಬೇಕು ಅನ್ನೋದೇ ಬಹಳ ಇಂಪಾರ್ಟೆಂಟ್ ಆಗಿತ್ತು. ಈ ಒಂದು ಮುಖ ಇವತ್ತಿಗೂ ನೀಲಾಸಮ್ಮಲ್ಲಿ ಉಳಿದಿದೆ. ಅಂದ್ರೆ ಇದು ಥಿಯೇಟರ್ಗಾಗಲಿ ಅಥವಾ ಯಾವುದೇ ಒಂದು ಸಬ್ಜೆಕ್ಟ್ಗೆ ಬಹಳ ಗಟ್ಟಿಯಾಗಿ ಮೀಸಲಾಗಿ ಮಾತ್ರ ಉಳ್ಕೊಂಡಿಲ್ಲ, ಇಲ್ಲಿಯ ಜನರ ಬದುಕಿನ ಒಂದು ಅಭಿವ್ಯಕ್ತಿ ಅಂತ ಅನ್ಬಹುದು. ಆ ರೀತಿ ಇದು ಹುಟ್ಕೊಂಡು ಬಂತು. ಅದಾದ ಮೇಲೆ ನಿಧಾನವಾಗಿ ಇದು ಬೆಳೀತಾ ಬಂತು. ಅಂದ್ರೆ ಮೊದಲು ಒಂದು ರೀತಿ ಬಹಳ ನಮ್ಮ ಜನಪದಕ್ಕೆ ಸಂಬಂಧಿಸಿದ್ದು, ನಮ್ಮ ಜನಪದದ ಒಂದು ಕ್ರಿಯೆ ಅನ್ನೋ ಒಂದು ಯೋಚನೆ ಇತ್ತು. ಅದಾದ್ಮೇಲೆ ಸುಮಾರು 1960ರ ದಶಕದಲ್ಲಿ ಸಾಗರದಲ್ಲಿ ಒಂದು ಕಾಲೇಜ್ ಪ್ರಾರಂಭ ಆಯಿತು. ಅದರಲ್ಲಿ ನಾನು ಭಾಗಿಯಾಗಿದ್ದೆ. ಅಲ್ಲಿಗೆ ನಾನು ಗೋಪಾಲಕೃಷ್ಣ ಅಡಿಗರನ್ನ ಪ್ರಿನ್ಸಿಪಲ್ ಆಗಿ ಕರೆಸಿಕೊಂಡು, ಅಡಿಗರು ಆ ಹೊತ್ತಿಗೆ ತಾನೇ ಸಾಕಷ್ಟು ಹೆಸರುವಾಸಿಯಾದ ಹೊಸ ರೀತಿಯ ಕವಿತೆಗಳನ್ನು ಬರೆಯೋಕೆ ಶುರು ಮಾಡಿದ್ರು. ನಮ್ಮ ಕಾವ್ಯ ಆವಾಗ ಬಹಳ ಮುಖ್ಯವಾಗಿತ್ತು, ನಮ್ಮ ಕಾವ್ಯದ ಚೈತನ್ಯ ಶುರುವಾಯಿತು. ನಾನು ಒಂದ್ ಕಡೆಯಿಂದ ನನ್ನ ಅಕ್ಷರ ಪ್ರಕಾಶನದ ಕಡೆಯಿಂದಲೂ ಈ ನಮ್ಮ ಕಾವ್ಯ ಚಳುವಳಿಯಲ್ಲಿ ಭಾಗವಹಿಸಿದೆ. ಆಮೇಲೆ ನಮಗೆ ಈ ಕಮ್ಯುನಿಟಿಗೆ ಕೂಡ, ಇಲ್ಲಿಯ ಜನಪದಕ್ಕೆ ಕೂಡ ಅಲ್ಲಿಯ ತನಕ ನಮ್ಮ ತಾಲೂಕು, ನಮ್ಮ ಊರು ಅನ್ನೋ ಕಾನ್ಸೆಪ್ಟ್ ಜೊತೆಯಲ್ಲಿ ಸ್ವಲ್ಪ ವಿಶಾಲವಾದ ಕಾನ್ಸೆಪ್ಟ್ ಬರೋಕೆ ಶುರುವಾಯಿತು. ಅಡಿಗರ ಸಾಮೀಪ್ಯದಿಂದ ಅಡಿಗರ ಜೊತೆಗೆ ಕಂಬಾರರು ಬಂದರು, ಗೋವಿಂದರಾಯರು ಬಂದರು, ಅನೇಕ ಜನ ಇಂಟ್ರೆಸ್ಟೆಡ್ ಅವರು ಬಂದರು. ಆಮೇಲೆ ಕೆ ಎಚ್ ಶ್ರೀನಿವಾಸ್ ಇದರ ಸೆಕ್ರೆಟರಿ ಆಗಿದ್ರು ಕಾಲೇಜಿನ, ಅವರು ಇದರಲ್ಲಿ ಇಂಟ್ರೆಸ್ಟ್ ಇತ್ತು. ಅಂದ್ರೆ ಈ ಸಂಪರ್ಕಗಳಿಂದ ನಮಗೆ ಸ್ವಲ್ಪ ವಿಶಾಲವಾದ ಒಂದು ವ್ಯಾಪ್ತಿ ಬಂತು ಈ ಕ್ರಿಯೆಗೆ. ರಂಗಭೂಮಿ ಮೂಲಕ ಅಂದ್ರೆ ನಾಟಕಗಳ ಮೂಲಕ ನಮ್ಮ ಜನಪದದಲ್ಲಿ ನಮ್ಮ ಹೆಗ್ಗೋಡ್ನವ್ರನ್ನ ಅವ್ರ ಹತ್ರ ನಾವು ಮಾತಾಡಿಕೊಳ್ಳುವ ಒಂದು ಸಾಧನ ಆಗಿತ್ತು. ಇಡೀ ಕರ್ನಾಟಕದ ಜನರ ಜೊತೆಗೆ ಮಾತಾಡುವಂತಹ ಒಂದು ಪ್ರಯತ್ನ ನಿಧಾನವಾಗಿ ಇವಾಗ ಮಾಡೋಕೆ ಪ್ರಯತ್ನ ಪಟ್ಟರು.
1: ರತ್ನ ಭಂಡಾರದಲ್ಲಿ ಈ ದಿನ ನೀವು ಆಲಿಸಿದ ಧ್ವನಿ ನಿರ್ದೇಶಕ ಕೆವಿ ಸುಬ್ಬಣ್ಣ ಅವರದು. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ.
3: ಸರ್ವೋದಯವಾಗಲಿ ಸರ್ವರಲಿ.
0: ರತ್ನ ಭಂಡಾರ ಕಾರ್ಯಕ್ರಮದ ಮರು ಪ್ರಸಾರ ಕೇಳಿದಿರಿ. ಸಮಯ 7 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
4: ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿಯವರ 76ನೇ ಜನ್ಮದಿನದ ಅಂಗವಾಗಿ ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಶುಭಾಶಯವನ್ನು ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಮತ್ತು ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ. ಡಿಜಿಟಲ್ ತಂತ್ರಜ್ಞಾನವು ಹೆಚ್ಚಿನ ಗೋಚರತೆ, ಸಮನ್ವಯ ಮತ್ತು ಕಾರ್ಯಾಚರಣೆಯ ದಕ್ಷತೆ ಒದಗಿಸಬಹುದು ಎಂದು ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಅಭಿಪ್ರಾಯಪಟ್ಟಿದ್ದಾರೆ. ಭಾರತೀಯ ವಾಯುಪಡೆಯು MiG-29 ಯುದ್ಧ ವಿಮಾನ ಪೈಲಟ್ನ ತಪ್ಪಿನಿಂದಾಗಿ ಇಳಿಯುವ ವೇಳೆ ಅಪಘಾತಕ್ಕೀಡಾಗಿದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುತ್ತಿರುವ ವಿಡಿಯೋವನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಕೇಂದ್ರ ವಾರ್ತಾ ಶಾಖೆಯ ಸತ್ಯಶೋಧನಾ ಘಟಕ ಈ ವಿಡಿಯೋ ನಕಲಿಯಾಗಿದ್ದು, ಪ್ರಸಾರವಾಗುತ್ತಿರುವ ದೃಶ್ಯಗಳು ವಾಸ್ತವವಾಗಿ ವಿಡಿಯೋ ಗೇಮ್ಗೆ ಸೇರಿದ್ದಾಗಿವೆ ಎಂದು ಸ್ಪಷ್ಟಪಡಿಸಿದೆ. ರಾಜ್ಯದ 13 ಮಹಾನಗರ ಪಾಲಿಕೆಗಳನ್ನು ಡಿಜಿಟಲೀಕರಣಗೊಳಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪಾಲಿಕೆಗಳ ಎಲ್ಲಾ ಸೇವೆ ಮತ್ತು ಅಗತ್ಯ ಮಾಹಿತಿಗಳು ಸಾರ್ವಜನಿಕರಿಗೆ ಸುಲಭವಾಗಿ ಡಿಜಿಟಲ್ ರೂಪದಲ್ಲಿ ಲಭ್ಯವಾಗುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ನಗರಾಭಿವೃದ್ಧಿ ಸಚಿವ ಡಾ ಯತೀಂದ್ರ ಸಿದ್ದರಾಮಯ್ಯ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ಇಂದು ರಾಯಚೂರಿನ ಮಹಾತ್ಮ ಗಾಂಧಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಅಜಯ್ ಧರ್ಮ ಸಿಂಗ್ ಧ್ವಜಾರೋಹಣ ನೆರವೇರಿಸಿದರು. ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂಗವಾಗಿ ಇದೇ 19 ಮತ್ತು 20ರಂದು ವಿಶೇಷ ಅಭಿಯಾನ ನಡೆಯಲಿದೆ ಎಂದು ಮೈಸೂರು ಜಿಲ್ಲೆಯ HD Kote ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ತಿಳಿಸಿದ್ದಾರೆ. 2016ರ ಬಳಿಕ ಇದೇ ಮೊದಲ ಬಾರಿಗೆ ಮೇಘಾಲಯದ ಶಿಲಾಂಗ್ನಲ್ಲಿ ಈಶಾನ್ಯ ವಲಯ ಅಂತಾರಾಜ್ಯ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ನಡೆಯುತ್ತಿದೆ. ಇಂದಿನಿಂದ ಇದೇ 19ರವರೆಗೆ ಪಂದ್ಯಾವಳಿ ಜರುಗಲಿದೆ. 8 ಈಶಾನ್ಯ ರಾಜ್ಯಗಳ 250ಕ್ಕೂ ಹೆಚ್ಚು ಆಟಗಾರರು ಭಾಗಿಯಾಗಲಿದ್ದಾರೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:30ಕ್ಕೆ. ಸುದ್ದಿ ಮುಖ್ಯಾಂಶಗಳು 8 ಗಂಟೆಗೆ.

0: ಭಾರತಿ.
1: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
2: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸೀ ಕೆ ಸಹಾರೆ ಕಿ ಜರೂರತ್ ನಾ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
1: ಇಲ್ಲಿಯವರೆಗೆ 9,50,000 ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.

ಡಾಕ್ಟರ್ ರಾಜ್ಕುಮಾರ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಶಬ್ದವೇದಿ ಚಿತ್ರದ ಹಾಡನ್ನು ಕೇಳಿದಿರಿ. ಸಮಯ 7:15. ಇನ್ನು ಇವತ್ತಿನ ಗಾನ ಬಜಾನಾದ ವಿಭಾಗ ಸಮೀಕ್ಷೆಯ ವಿಷಯವನ್ನು ಇನ್ನೊಂದ್ಸರಿ ಹಾಗೆಯೇ ನೋಡೋದಾದರೆ, ಈಗ ಯಾರಾದರೂ ಟ್ಯೂನ್ ಮಾಡಿದರೆ ನೀವು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳೋದಾದರೆ 9483091029 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳಿಸಬಹುದು. ಇವತ್ತಿನ ನಮ್ಮ ಸಮೀಕ್ಷೆ ಶಿಸ್ತು ಮತ್ತು ಸ್ವಾತಂತ್ರ್ಯ ಇದರ ಸುತ್ತ ಸಾಕ್ತಾ ಇದೆ. ಹೌದು, ಶಿಸ್ತು ಅಂತ ಹೇಳಿದರೆ ಸಾಕು, ಏನೋ ಒಂದು ರೀತಿ ನಮ್ಮ ಮೇಲೆ ಹೇರಿದ ಹಾಗೆ ಒಂದು ರೀತಿ ಒತ್ತಡ ಆಗುತ್ತೆ. ನೀವು ಇಷ್ಟು ಹೊತ್ತಿಗೆ ಸರಿಯಾಗಿ ಇಲ್ಲಿಗೆ ಬರಬೇಕು ಅಂದ ತಕ್ಷಣ ಶುರು ಒತ್ತಡ. ಹಾಗೆ ನಿಂಪಾಡಿ ನೀವು ಎಷ್ಟೊತ್ತಿಗಾದರೂ ಬನ್ನಿ ಅಂತ ಹೇಳಿದರೆ ಸರಿಯಾದ ಸಮಯಕ್ಕೇ ನಾವು ಹೋಗಿರ್ತೀವಿ. ಹಾಗಾಗಿ ನಮಗೆ ಮನಸ್ಸು ಹಾಯಾಗಿರಬೇಕಾದ್ರೆ ಬಿಟ್ಟುಬಿಟ್ರೆ ಒಳ್ಳೆಯದು. ನಾವು ಸರಿಯಾಗಿನೇ ಎಲ್ಲ ಕೆಲಸ ಮಾಡ್ತೀವಿ ಸೃಜನಶೀಲತೆಗೆ, ಮತ್ತು ನಾವು ಒತ್ತಡ ಮುಕ್ತರಾಗಿ ಇರೋದಕ್ಕೆ ನಮಗೆ ಸ್ವಾತಂತ್ರ್ಯ ತುಂಬ ತುಂಬ ಮುಖ್ಯ ಅಂತ ಕೆಲವರು ಹೇಳ್ತಾರೆ. ಸ್ವಾತಂತ್ರ್ಯ ಏನಾಗುತ್ತಪ್ಪ ಅಂದರೆ ಸ್ವೇಚ್ಛೆಗೆ ತಿರುಗುತ್ತೆ, ವಾದಕ್ಕೆ ತಿರುಗುತ್ತೆ, ಮತ್ತು ಪ್ರಶ್ನೆಗಳು ಹುಟ್ಟುತ್ತೆ. ಅಲ್ಲಿ ಏನೋ ಒಂದು ಕಡೆ ಅತಿಯಾದ ಸ್ವಾತಂತ್ರ್ಯವನ್ನು ತಗೊಂಡು ಹಾದಿ ತಪ್ಪುವ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ಸ್ವಾತಂತ್ರ್ಯಕ್ಕೆ ಶಿಸ್ತಿನ ಚೌಕಟ್ಟು ಬೇಕೇ ಬೇಕು ಅಂತ ಹೇಳುವವರ ಸಂಖ್ಯೆ ಅದು ಕೂಡ ಕಡಿಮೆಯೇನಿಲ್ಲ. ಶಿಸ್ತು ಅನ್ನೋದು ವ್ಯಕ್ತಿತ್ವವನ್ನು ರೂಪಿಸುವ ಶಿಲ್ಪಿ ಅಂತ ಕೆಲವರು ಹೇಳಿದರೆ, ಸ್ವಚ್ಛಂದವಾಗಿ ಹಾರಾಡುವ ಹಕ್ಕಿಯ ರೆಕ್ಕೆಯನ್ನು ಕತ್ತರಿಸಿಬಿಟ್ಟ ಹಾಗೆ ಶಿಸ್ತಿನ ಚೌಕಟ್ಟು ಹಾಕಿದ್ರೆ ಅಂತ ಹೇಳೋದು ಕೂಡ ನಾವು ಕೇಳ್ತೀವಿ. ಹೌದು, ಇವತ್ತಿನ ನಮ್ಮ ಸಮೀಕ್ಷೆ ಈ ಎರಡರ ಸುತ್ತಮುತ್ತ. ಒತ್ತಡ ಆಗುತ್ತೆ, ಹೌದು, ಎರಡು ಬೇಕು, ಹೌದು, ಆದರೆ ಒಂದು ಮಾರ್ಕ್ಸ್ ಜಾಸ್ತಿ ಕೊಡ್ತೀರಿ ಅಂದರೆ ನೀವು ಯಾವುದನ್ನು ಆರಿಸಿಕೊಳ್ತೀರಿ, ಶಿಸ್ತನ್ನೋ ಸ್ವಾತಂತ್ರ್ಯವನ್ನೋ? ಅನೇಕರು ಎರಡೂ ಬೇಕು ಅಂತೀರಿ. ಎರಡೂ ಬೇಕು, ಹೌದು, ಎರಡೂ ಬೇಕು ಅಂತಲೇ ಈ ಒಂದು ಸಮೀಕ್ಷೆಯನ್ನು ತಗೊಳ್ಳೋದು. ಸಾಮಾನ್ಯವಾಗಿ ಸಮೀಕ್ಷೆ ಮಾಡೋದೇನೆ ಎರಡೂ ಬೇಕು ಅನ್ನುವಾಗ ಯಾರು ಯಾವುದನ್ನು ಹೆಚ್ಚು ಬೇಕು ಅಂತಾರೆ ಅಂತ ನೋಡೋದೇ ಸಮೀಕ್ಷೆಯ ಉದ್ದೇಶ ಕೂಡ. ನೋಡೋಣ, ಯಾರು ಶಿಸ್ತಿಗೆ ಓಟ್ ಹಾಕ್ತೀರಿ, ಯಾರು ಸ್ವಾತಂತ್ರ್ಯಕ್ಕೆ ಓಟ್ ಹಾಕ್ತೀರಿ ಅನ್ನೋದು ನಮ್ಮ ಇವತ್ತಿನ ವಿಭಾಗ ಸಮೀಕ್ಷೆಯ ಗುಟ್ಟು. ನೋಡೋಣ ನಮ್ಮ ಸ್ನೇಹಿತರು ಏನು ಹೇಳ್ತಾರೆ ಅಂತ. ಸುಮಾರು ಜನ ಉತ್ತರಗಳನ್ನು ಕಳಿಸಿದಿರಿ. ಈಗಾಗಲೇ 58 ಹೆಚ್ಚು ಉತ್ತರಗಳು ಬಂದಿವೆ. 7:50 ನೋಡೋಣ, 7:22 ಕಾರ್ಯಕ್ರಮ ಕೇಳೋಣ, ಹಾಗೆ ವಾರ್ತಾ ಪ್ರಸಾರ ಮುಗಿಲಿ, ಆಮೇಲೆ ನೋಡೋಣ ಯಾರೆಲ್ಲ ಏನು ಹೇಳಿದರು, ಯಾಕೆ ಹಾಗೆ ಹೇಳಿದರು ಅಂತ ಒಂದೇ ಒಂದು ಸಾಲಲ್ಲಿ ಹೇಳಿದರೆ ನೋಡೋಣ. ಶಿಸ್ತು ಸ್ವಾತಂತ್ರ್ಯವು ಎರಡೂ ಒಂದೇ ನಾಣ್ಯದ ಮುಖಗಳು ಅಂತ ಅನೇಕರು ಹೇಳಿದಿರಿ, ಅದನ್ನು ನಾವು ಹೇಳಿ ಆಯಿತು. ಹೌದು, ಎರಡೂ ಒಂದೇ ನಾಣ್ಯದ ಮುಖಗಳು, ಎರಡಕ್ಕೂ 100 ಮಾರ್ಕ್ಸೇ ಕೊಡಬಹುದು. ಆದರೆ 101 ಅನ್ನೋದಾದರೆ ಯಾವುದಕ್ಕೆ 1 ಮಾರ್ಕ್ಸ್ ಜಾಸ್ತಿ ಕೊಡ್ತೀರಿ? ಇದು ನಮ್ಮ ಇವತ್ತಿನ ಸಮೀಕ್ಷೆ. ಶಿಸ್ತು ಸ್ವಾತಂತ್ರ್ಯವು 9483091029 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಯನ್ನು ಹೇಳಿ. ಕೇಳ್ತಾ ಇರಿ, ನಮ್ಮೊಂದಿಗಿರಿ. ಇದು ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.

0: ಉದಿತ್ ನಾರಾಯಣ್ ಹಾಗೂ ಚಿತ್ರ ಅವರ ಧ್ವನಿಗಳಲ್ಲಿ ಕೆ ಕಲ್ಯಾಣ್ ಅವರ ರಚನೆ ಕೇಳಿದಿರಿ. ಅಪ್ಪು ಚಿತ್ರದ್ದು, ಸಂಗೀತ ಗುರುಕಿರಣ್. ಸಮಯ 7:22. ಸೇಫ್ ಡ್ರೈವ್ ಗಾನ ಭಜಾನ ಕಾರ್ಯಕ್ರಮದಲ್ಲಿ ಈಗ ಕೇಳೋಣ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕಗ್ಗದ ಸಿರಿ.
1: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ನಿತ್ಯ ಇರದ ಸತತೋದ್ಯೋಗ ಸರ್ವಹಿತ ಭೂತದಾವೇಶವ ತುರತೆಯಾತ್ಮಕ್ಕೆ ಆತುರತೆ ಇರದ ಸತತೋದ್ಯೋಗ ಸರ್ವಹಿತ ಭೂತದಾವೇಶವ ತುರತೆಯಾತ್ಮಕ್ಕೆ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ ಕಾತರನು ನೀನಾಗೆ ಮೂರನೆಯ ಸಹಭಾಗಿ ಪ್ರೀತನಾಗುವನೇನೋ ಮಂಕುತಿಮ್ಮ.

ಆತುರತೆ ಇರದ ಸತತೋದ್ಯೋಗ. ಸರ್ವಹಿತ ಭೂತದ ಆವೇಶ ಆತುರತೆ ಆತ್ಮಕ್ಕೆ. ಕಾತರನು ನೀನಾಗಿ ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ಹೇಗಿರಬೇಕು ನನ್ನ ಉದ್ಯೋಗ? ಸತತೋದ್ಯೋಗ. ನಾನು ಸದಾ ಪರಿಶ್ರಮಿ ಆಗಿರಬೇಕು. ನಮ್ಮ ಜೀವನದಲ್ಲಿ ಕ್ಷಣ ಮಾತ್ರ ವ್ಯರ್ಥ ಮಾಡಲಾರದೆ ಪ್ರತಿ ಕ್ಷಣವೂ ದುಡಿತಾ ಇರಬೇಕು. ಆದರೆ ಆತುರತೆ ಇರಬಾರದು. ಅವಸರ ಅವಸರ ಧಾವಂತ ಬೇಡ. ಆತುರತೆ ಇರದ ಹಾಗೆ ಸತತ ಉದ್ಯೋಗ. ಕೆಲವರು ಇಡೀ ದಿವಸ ಕೆಲಸ ಮಾಡಿದೆ ಸರ್, ಏನು ಸುಖನೇ ಇಲ್ಲ ಅಂತಾರೆ. ಆ ಸತತೋದ್ಯೋಗ ಆಯಿತು, ಆದರೆ ಆತುರತೆ ಇರ್ತದೆ. ಆತುರತೆ ಇಲ್ಲದಂತಹ ಸತತೋದ್ಯೋಗ ಸರ್ವಹಿತ. ಭೂತದ ಆವೇಶ ಆತುರತೆ ಆತ್ಮಕ್ಕೆ. ಭೂತದ ಆವೇಶ ಇದೆಯಲ್ಲ, ಆ ಆತುರತೆ ಆತ್ಮಕ್ಕೆ ಇರಬೇಕು. ಮಾಡಬೇಕು ಮಾಡಬೇಕು. ಯಾಕಂದರೆ ಯಾರೊಬ್ಬರು ಹೇಳ್ತಾ ಇದ್ರು, ನಿಮ್ಗೆ ಜಾಸ್ತಿ ವಯಸ್ಸಾಯಿತು, ಹುಷಾರಾಗಿರಬೇಕು, ಇಂದು ಕೆಲಸ ಕಮ್ಮಿ ಮಾಡಿಕೊಳ್ಳಿ ಅಂತ. ಆ ದೊಡ್ಡವರು ಬಹಳ ಚಂದ ಹೇಳಿದರು, ಹೌದಪ್ಪ ನನಗೆ ಆಯಸ್ ಜಾಸ್ತಿ ಆಯ್ತಲ್ಲ, ವಯಸ್ಸು ಜಾಸ್ತಿ ಆಯ್ತಲ್ಲ, ಇನ್ನು ಜಾಸ್ತಿ ಕೆಲಸ ಮಾಡ್ಬೇಕು ನಾನು ಅಂತ. ನನಗೆ ಮಿಕ್ಕಿರೋ ಟೈಮ್ ಬಹಳ ಕಮ್ಮಿ ಇದೆ ಏನಂತ. ವಯಸ್ಸಾದ ನನ್ನ ಮಿಕ್ಕಿರೋ ಟೈಮ್ ಕಮ್ಮಿ ಅಲ್ವಾ, ಅದಕ್ಕೆ ಜಾಸ್ತಿ ಕೆಲಸ. ಅದಕ್ಕೆ ಹೇಳ್ತಾರೆ ಆತುರತೆ ಆತ್ಮಕ್ಕೆ. ಆತ್ಮ ಹಪಹಪಿ ಮಾಡಬೇಕು, ನಾನು ಮಾಡಬೇಕು, ಸಾಧನೆ ಮಾಡಬೇಕು, ಆತ್ಮಕ್ಕೆ ಇರಬೇಕು. ಆದರೆ ನಾನು ಕೆಲಸ ಉದ್ಯೋಗ ಮಾಡಬೇಕಾದ್ರೆ ಆತುರತೆ ಬೇಡ. ಕಾತುರನು ನೀನಾಗೆ ಆ ಆತ್ಮ ರಕ್ಷಣಕ್ಕೆ, ಆತ್ಮ ಬೆಳೆಸ್ಕೊಳ್ಳೋದಕ್ಕೆ ನೀನು ಕಾತುರನಾಗಿದ್ದರೆ ಎಷ್ಟು ಚೆನ್ನಾಗಿದೆ. ಮೂರನೆಯ ಸಹಭಾಗಿ ಪ್ರೀತನಾಗುವನೇನು ಮಂಕುತಿಮ್ಮ. ನಾ ಮೂರು ಜನ ಸಹಭಾಗಿಗಳು ಅಂತ ಹೇಳಿದೆ, ಮೂರು ರೊಟ್ಟು ವಿಚಾರ ಅಂತ ಹೇಳಿದೆ. ನಾನು, ಜಗತ್ತು ಮತ್ತು ಅದೃಷ್ಟ. ನಾನು ಆತ್ಮ ಬೆಳೆಸ್ಕೊಳ್ಳೋದಕ್ಕೆ, ಆತ್ಮೋದ್ಧತಿಗೆ, ಆತ್ಮೋದ್ಧಾರಕ್ಕೆ ನಾನು ಕಾತುರನಾಗಿದ್ದರೆ ಆ ಮೂರನೆಯ ಸಹಭಾಗಿ ಇದ್ದಾನಲ್ಲ ಅದೃಷ್ಟ, ಅವನು ಪ್ರೀತನಾಗುವನೇನು ಮಂಕುತಿಮ್ಮ. ಅವನು ನಿನಗೆ ಪ್ರೀತಿ ತೋರಿಸ್ತಾನೆ. ಅದೃಷ್ಟ ಒಲಿದ್ರೆ ನಿನಗೆ ಒಳ್ಳೆಯದಾಗ್ತದೆ. ಆದ್ದರಿಂದ ಮೂರನೆಯ ಸಹಭಾಗಿಯನ್ನು ಮೆಚ್ಚು ಮಾಡಬೇಕಾದ್ರೆ ಆತ್ಮೋನ್ನತಿಗೆ ಪ್ರಯತ್ನ ಮಾಡುವಂಥ

0: ತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಎಣಿಕೆಯೊಳಿತಾದೊಡೆಯು ಮೊಳಿತನಾಗಿಸದು ಹಠ, ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ.
1: ತನಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ.

ಎಳಿತ ಆದೊಡೆಯುಂ ಒಳಿತನಾಗಿಸದು ಹಠ. ಮಣಿಕನಕ ಸಂಕೋಲೆ ತನುವ ಬಂಧಿಸದೆ, ತನೆಯ ನಿರಿದಸಿ ನಿನ್ನ ಮೈಯ ಹುಣ್ಣಾಗಿಸದೆ, ಮನ ಸರ್ವ ಸಮವಿರಲಿ ಮಂಕುತಿಮ್ಮ. ಈ ಭಾಗಗಳೇ ಚಂದ ಕಗ್ಗದ್ದು. ಎಷ್ಟು ಲೆಕ್ಕ ಹಾಕಿದ್ರು ಕೂಡ ಹಠ ಇದ್ರೆ ಒಳ್ಳೆಯದಾಗೋಲ್ಲ. ಛಲದಿಂದ ಇದುವರೆಗೂ ದೊಡ್ಡವರಾದವರಿಲ್ಲ. ಛಲ ಕಟ್ಕೊಂಡದ್ದಂಥ ಹಿರಣ್ಯಕಶಿಪು ದೊಡ್ಡವನಾಗಲಿಲ್ಲ, ಹಿರಣ್ಯಾಕ್ಷ ದೊಡ್ಡವನಾಗಲಿಲ್ಲ, ರಾವಣ ದೊಡ್ಡವನಾಗಲಿಲ್ಲ, ದುರ್ಯೋಧನ ದೊಡ್ಡವನಾಗಲಿಲ್ಲ. ನೆಲಕಿರಿವೆನೇಂ ಛಲಕಿರಿವೆಂ ಅಂತ ಹೇಳಿದವನು ದುರ್ಯೋಧನ. ನೆಲ ಬೇಕಾಗಿಲ್ಲ, ನಾನು ಛಲಕ್ಕೋಸ್ಕರ ಹೋರಾಡ್ತೀನಿ ಅಂತ. ಆ ಹಠ ಇದೆಯಲ್ಲ, ಎಂದೂ ಒಳಿತನಾಗಿಸೋದು, ಎಂದೂ ಒಳ್ಳೇದು ಮಾಡಲ್ಲ. ಛಲಕ್ಕೋಸ್ಕರ ಮಾಡಿದ್ದು ಯಾವತ್ತೂ ಒಳ್ಳೇದಾಗೋದಿಲ್ಲ. ಯಾಕೆಂದರೆ ಮಣಿಕನಕ ಸಂಕೋಲೆ ತನುವ ಬಂಧಿಸದೆ. ಏನಪ್ಪ ಪಾಪ ದೊಡ್ಡವರು, ಇವರಿಗೆ ಬಂಗಾರದ್ದು ಹಾಕೋಣ, ಕೋಳ ಹಾಕೋಣ, ಕಬ್ಬಿಣದ್ದು ಯಾಕೆ ಹಾಕಬೇಕು ಅಂತ. ಬಂಗಾರದ ಹಾಕಿದರೆ ಕೋಳ ಕೋಳನೇ ಅಲ್ವೇ ಅದು? ಅದಕ್ಕೆ ಹೇಳ್ತಾರೆ ಕಣಿಕನಕ ಸಂಕೋಲೆ, ಸಂಕೋಲೆ ಅದು ಬೇಸಿಕಲಿ ಸಂಕೋಲೆ. ಆದರೆ ಮಣಿಕನಕ

0: ವಜ್ರ ಹಾಕಿದ್ದಾರೆ, ಬಂಗಾರ ಹಾಕಿದ್ದಾರೆ, ಅದು ತನುವ ಬಂಧಿಸದೆ ಕಟ್ಟೆ ಬಿಡ್ತದಲ್ಲ. ಅದು ಬಂಗಾರ ಬೆಳ್ಳಿಯ ಸಂಕೋಲೆ ಹಾಗೆ ಕಟ್ಟಿ ಹಾಕ್ತದೋ ಹಾಗೆ ಬಂಗಾರದ ಸಂಕೋಲೆ ಕೂಡ ಕಟ್ಟಿ ಹಾಕುವಂಥದ್ದೇ, ಅದು ಬಂಧನವೇ ಹೌದು. ತನಯ್ಯ ನೀರಿದ ಹಸಿ, ಎಷ್ಟು ಚೆನ್ನಾಗಿರೋ ಮಾತಪ್ಪ ಅದು. ತನಯ್ಯ ನೀರಿದ ಹಸಿ, ತನಯ್ಯ ಅಂದ್ರೆ ಮಗ, ಮಗ ಚಾಕು ಹಾಕ್ತಾನೆ ನಿಮಗೆ, ಇರಿದ ಹಸಿ, ಹಸಿ ಅಂದರೆ ಖಡ್ಗ, ಮಗ ಇರಿದಂಥ ಖಡ್ಗ ಮೈಯ ಹುಣ್ಣಾಗಿಸದೆ, ಅಯ್ಯೋ ನನ್ನ ಮಗ ಹಾಕಿದ ಚಾಕು ನನಗೇನಾಗಲ್ಲ ಅಂದು ಸಂತೋಷ ಪಡೋಕ್ಕಾಗತ್ತಾ? ಮಗ ಹಾಕಲಿ ಯಾರೇ ಹಾಕಲಿ ಗಾಯ ಆಗೋದಿಲ್ವೇ, ಮೈಯ ಹುಣ್ಣಾಗಿಸದೆ ಮೈ ನೋವು ಮಾಡೋದಿಲ್ವೇ? ಮನ ಸರ್ವ ಸಮವಿರಲಿ ಮಂಕುತಿಮ್ಮ, ಯಾವಾಗಲೂ ಮನಸ್ಸು ಶಾಂತವಾಗಿ ಸ್ಥಿಮಿತದಲ್ಲಿ ಯಾವಾಗಲೂ ಒಂದೇ ಭಾವದಲ್ಲಿ ಇರಲಿ, ಹಠ ಬೇಡ. ಏನಾದರೂ ಆಗಲಿ ಬಂಗಾರ ಬೇಕು ಅಂತಂದ್ರೆ ಕೂಡ ಬಂಗಾರದ ಸಂಕೋಲೆ ಕೂಡ ನನ್ನ ತನುವನ್ನು ಬಂಧಿಸ್ತದಲ್ಲ. ಅತಿ ಪ್ರೀತಿ, ಅತಿ ವಿಶ್ವಾಸ, ಅತಿ ನಿರಾಸೆ ಯಾವುದು ಬೇಡ, ಮನಸ್ಸು ಸರ್ವಸಮವಿರಲಿ ಅಂತ ಹೇಳ್ತಾರೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಹಾಗೂ ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ಗಾಯನ ಎಸ್ ಅನುಪಮ, ವ್ಯಾಖ್ಯಾನ ಡಾಕ್ಟರ್ ಗುರುರಾಜ್ ಕರ್ಜಿಗಿ, ಸಂಯೋಜನೆ ಎಂಜಿ ಸಿ ಹರ್ಷನ್, ಎಬಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್.
2: ಕಗ್ಗದ ಸಿರಿ ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ಕಾರ್ಯಕ್ರಮ ಕೇಳಿದಿರಿ. ಈಗ ಪ್ರಾಯೋಜಿತ ಕಾರ್ಯಕ್ರಮ
3: ಆಕಾಶವಾಣಿ. ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
4: ಪ್ರಿಯ ಕೇಳುಗರೆ ನಮಸ್ಕಾರ. ಮಗು ಒಂದು ಆಟದಲ್ಲಿ ಗೆಲ್ಲಲು ಹೋರಾಡಬೇಕೇ ವಿನಃ ಕ್ಯಾನ್ಸರ್ ವಿರುದ್ಧ ಅಲ್ಲ. ನಾವು ಈ ಸೆಪ್ಟೆಂಬರ್ ಮಾಸವನ್ನು ಬಾಲ್ಯದ ಕ್ಯಾನ್ಸರ್ ಜಾಗೃತಿ ಮಾಸವೆಂದು ಆಚರಿಸುತ್ತೇವೆ. ಈ ಮಾಸದಲ್ಲಿ ಮಕ್ಕಳನ್ನು ಕಾಡುವ, ಸಾಮಾನ್ಯವಾಗಿ ನಿರ್ಲಕ್ಷಿಸಲ್ಪಡುವ ಒಂದು ಕಾಯಿಲೆ ಬಗ್ಗೆ ತಿಳಿದುಕೊಳ್ಳೋಣ. ಯುಎಸ್ನ ರಾಷ್ಟ್ರೀಯ ಕ್ಯಾನ್ಸರ್ ಸಂಸ್ಥೆ ಎನ್ಸಿಐ ಪ್ರಕಾರ ಭಾರತದಲ್ಲಿ ಪ್ರತಿ ವರ್ಷ 19 ವರ್ಷದೊಳಗಿನ ಸುಮಾರು 76,800 ಮಕ್ಕಳು ಹಾಗೂ ಹದಿಹರಿಯದವರು ಕ್ಯಾನ್ಸರ್ಗೆ ತುತ್ತಾಗುತ್ತಿದ್ದಾರೆ. ಈ ಮಾಹಿತಿಯು ದೇಶದಲ್ಲಿ ಬಾಲ್ಯದ ಕ್ಯಾನ್ಸರ್ನ ತೀವ್ರತೆಯನ್ನ ಎತ್ತಿ ತೋರಿಸುತ್ತೆ. ಬಾಲ್ಯದ ಕ್ಯಾನ್ಸರ್ ಅನ್ನ ಕೆಲವೊಮ್ಮೆ ಗುರುತಿಸುವುದು ಕಷ್ಟಕರವಾಗಿದೆ, ಯಾಕೆಂದ್ರೆ ಅದರ ಆರಂಭಿಕ ಲಕ್ಷಣಗಳು ಇತರ ಸಾಮಾನ್ಯ ಬಾಲ್ಯದ ಕಾಯಿಲೆಗಳಂತೆಯೇ ಕಾಣಿಸಬಹುದು. ಆದ್ದರಿಂದ ಪೋಷಕರೇ, ಆರೈಕೆದಾರರೇ ಮತ್ತು ಶಿಕ್ಷಕರೇ, ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಗಮನಿಸಿ. ಸದಾ ಕಾಡುವ ಜ್ವರ ಅಥವಾ ಅಸಹಜ ಆಯಾಸ, ತೂಕ ಕಡಿಮೆ ಆಗೋದು, ಸದಾ ಕಾಡುವ ಮೂಳೆ ಅಥವಾ ಕೀಲು ನೋವು, ಅಸಹಜ ಗಡ್ಡೆಗಳು ಅಥವಾ ಊತ, ಸಣ್ಣ ಪುಟ್ಟ ಗಾಯಗಳು ಅಥವಾ ರಕ್ತಸ್ರಾವ, ಸದಾ ಕಾಡುವ ತಲೆನೋವು ಅಥವಾ ವಾಂತಿ, ಕಣ್ಣಿನ ದೃಷ್ಟಿ ಅಥವಾ ಕಣ್ಣಿನಲ್ಲಾಗುವ ಬದಲಾವಣೆಗಳು, ಈ ರೀತಿಯ ಲಕ್ಷಣಗಳು ಕಾಣಿಸಿಕೊಂಡ್ರೆ ನಿರ್ಲಕ್ಷಿಸಬೇಡಿ. ಅದು ಕ್ಯಾನ್ಸರ್ ಎಂದರ್ಥವಲ್ಲ, ಆದರೆ ಗಮನಿಸಲೇಬೇಕಾದ ಸಮಸ್ಯೆ ಇರಬಹುದು. ಯಾಕೆ ಇಷ್ಟೊಂದು ಒತ್ತು ಕೊಡ್ತಾ ಇರೋದು ಅಂತಂದ್ರೆ, ಬಾಲ್ಯದ ಕ್ಯಾನ್ಸರ್ ಅನ್ನ ಮೊದಲೇ ಪತ್ತೆ ಹಚ್ಚಿ ಸೂಕ್ತ ಚಿಕಿತ್ಸೆ ನೀಡಿದ್ರೆ ಅದನ್ನ ಯಶಸ್ವಿಯಾಗಿ ಗುಣಪಡಿಸಬಹುದು. ಆದ್ರಿಂದ ಈ ಸೆಪ್ಟೆಂಬರ್ನಲ್ಲಿ ಕ್ಯಾನ್ಸರ್ ಬಗ್ಗೆ ಜಾಗೃತಿ ನೀಡಿ ಭಯವನ್ನ ಹೋಗಲಾಡಿಸೋಣ. ತಡಮಾಡದೆ ಚಿಕಿತ್ಸೆ ಪ್ರಾರಂಭಿಸುವ ಮೂಲಕ ಚಿಂತೆ ಮಾಡದೆ ಭರವಸೆ ಹೊಂದೋಣ. ಯಾಕಂದ್ರೆ ಪ್ರತಿಯೊಂದು ಮಗುವು ಕನಸು ಕಾಣುತ್ತಾ, ಆಟವಾಡುತ್ತಾ, ಕಲಿಯುವ ಮತ್ತು ಬೆಳೆಯುವ ಅವಕಾಶ ಹೊಂದುವ ಅರ್ಹತೆ ಪಡೆದಿದೆ. ಈ ಮಹತ್ವದ ಜಾಗೃತಿ ಉಪಕ್ರಮಕ್ಕೆ ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಜೊತೆ ಕೈಜೋಡಿಸಿದ್ದಾರೆ ಒರಾಕಲ್ ಸಂಸ್ಥೆ. ಯಾವುದೇ ರೋಗ ಲಕ್ಷಣಗಳನ್ನ ನಿರ್ಲಕ್ಷಿಸಬೇಡಿ, ಆರೈಕೆಯನ್ನ ವಿಳಂಬ ಮಾಡಬೇಡಿ, ಪ್ರತಿಯೊಂದು ಮಗುವು ಭವಿಷ್ಯದಲ್ಲಿ ಆರೋಗ್ಯಕರವಾಗಿ ಬದುಕಲು ಅವಕಾಶ ನೀಡಿ. ನಮಸ್ಕಾರ.
3: ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ಇದುವರೆಗೂ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.

ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಈಗ ಸಮಯ 7:35. ಇದೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿಪಿ. ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51ಕ್ಕೆ ಏರಿಕೆ, ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ವಾರ್ತೆಗಳ ವಿವರ. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿಯಲಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸಲು, ಅಂಗಡಿಗಳಲ್ಲಿ ಪಾವತಿಸಲು ಅಥವಾ ಯಾವುದೇ ಶುಲ್ಕ ಇಲ್ಲದೆ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಲು ಸಾಧ್ಯವಾಗುತ್ತದೆ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಯುಪಿಐ ಕ್ಯೂಆರ್ ಕೋಡ್ಗಳ ಮೂಲಕ ತಿಂಗಳಿಗೆ 1 ಲಕ್ಷ ರೂಪಾಯಿಗಳವರೆಗೆ ಗಳಿಸುವ ಮಾರಾಟಗಾರರು ಶೂನ್ಯ ಶುಲ್ಕಗಳನ್ನು ಪಡೆಯುವುದನ್ನು ಮುಂದುವರಿಸುತ್ತಾರೆ. ಎಲ್ಲ ರುಪೇ ಡೆಬಿಟ್ ಕಾರ್ಡ್ ಲಿಂಕ್ ಮಾಡಲಾದ ಯುಪಿಐ ವಹಿವಾಟುಗಳು ಸಹ ಯಾವುದೇ ಶುಲ್ಕ ಇಲ್ಲದೆ ಮುಂದುವರಿಯುತ್ತವೆ. ಮೂಲಗಳ ಪ್ರಕಾರ ವ್ಯಕ್ತಿಯಿಂದ ವ್ಯಾಪಾರಿಗೆ ಯುಪಿಐ ವಹಿವಾಟುಗಳಲ್ಲಿ ಸುಮಾರು 96% ಯಾವುದೇ ಪರಿಣಾಮ ಬೀರುವುದಿಲ್ಲ. ರೈಲ್ವೆ, ಇಂಧನ ಮತ್ತು ಇತರ ಅಗತ್ಯ ವಲಯಗಳಲ್ಲಿ 2,000 ರೂಪಾಯಿಗಳಿಗಿಂತ ಹೆಚ್ಚಿನ ವಹಿವಾಟುಗಳು ಪ್ರತಿ ವಹಿವಾಟುಗಳಿಗೆ 5 ರೂಪಾಯಿಗಳ ಸ್ಥಿರ ವ್ಯಾಪಾರಿ ರಿಯಾಯಿತ ದರವನ್ನು ಆಕರ್ಷಿಸುತ್ತವೆ. 2,000 ರೂಪಾಯಿಗಳಿಗಿಂತ ಹೆಚ್ಚಿನ ದೊಡ್ಡ ವ್ಯಾಪಾರಿ ವಹಿವಾಟುಗಳು ಮಾತ್ರ ವ್ಯಾಪಾರಿಗಳು ಭರಿಸಬೇಕಾದ 0.4% ಎಂಡಿಆರ್ ಅನ್ನು ಆಕರ್ಷಿಸುತ್ತವೆ ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದು ಥಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆಸ್ಸರಿಂಗ್ ಟೋಬ್ಗೆ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಭೂತಾನ್ನ ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಮತ್ತು ಸುಸ್ಥಿರ ಸಾರಿಗೆಯ ಪ್ರಗತಿಗೆ ಭಾರತ ಬೆಂಬಲ ನೀಡುತ್ತಿದೆ. ಭೂತಾನ್ನ ಪ್ರಗತಿ ಮತ್ತು ಸಮೃದ್ಧಿಗೆ ಭಾರತ ದೃಢವಾದ ಬದ್ಧತೆ ಹೊಂದಿದೆ ಎಂದು ಅವರು ಹೇಳಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಶುಭಾಶಯ ಕೋರಿದ್ದು, ಭಾರತ ರಷ್ಯಾ ನಡುವಿನ ವಿಶೇಷ ಹಾಗೂ ಸವಲತ್ತು ಹೊಂದಿದ ವ್ಯೂಹಾತ್ಮಕ ಸಹಭಾಗಿತ್ವವನ್ನು ಬಲಪಡಿಸುವಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೊಡುಗೆಗಳನ್ನು ಶ್ಲಾಘಿಸಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರಿ ಕಚೇರಿಯು ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯಗಳನ್ನು ತಿಳಿಸಿದೆ. ಜಪಾನ್ ರಾಯಭಾರಿ ಓನೋ ಕೆಇಚಿ ಅವರು ವಿಕಸಿತ ಭಾರತ ನಿರ್ಮಾಣದ ದೃಷ್ಟಿಕೋನವನ್ನು ಮುನ್ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಶ್ಲಾಘಿಸಿದ್ದಾರೆ. ಆಸ್ಟ್ರೇಲಿಯಾ ಹೈಕಮಿಷನರ್ ಫಿಲಿಪ್ ಗ್ರೀನ್ ಅವರು ಪ್ರಧಾನಿ ಮೋದಿ ಅವರ ಇತ್ತೀಚಿನ ಆಸ್ಟ್ರೇಲಿಯಾ ಭೇಟಿಯ ಸಂದರ್ಭದಲ್ಲಿ ಆತ್ಮೀಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಲವಾದ ಬಾಂಧವ್ಯವನ್ನು ಸ್ಮರಿಸಿದ್ದಾರೆ. ಸ್ಲೋವಾಕ್ ರಾಯಭಾರಿ ರಾಬರ್ಟ್ ಮ್ಯಾಕ್ಸಿಯಾನ್ ಅವರು ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಜನ್ಮದಿನದ ಶುಭಾಶಯವನ್ನು ಕೋರಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮದಿನದ ಅಂಗವಾಗಿ ಸಂಸತ್ ಕ್ಷೇತ್ರವಾದ ವಾರಣಾಸಿಯಲ್ಲಿ ಇಂದು ಹಲವು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿತ್ತು. ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಶಿಬಿರಗಳನ್ನು ಏರ್ಪಡಿಸಿದ್ದರು, ಸ್ವಚ್ಛತಾ ಅಭಿಯಾನಗಳನ್ನು ಕೈಗೊಂಡರು ಮತ್ತು ಸಾರ್ವಜನಿಕರಿಗೆ ಹಣ್ಣು ಮತ್ತು ಸಿಹಿ ತಿಂಡಿಗಳನ್ನು ವಿತರಣೆ ಮಾಡಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರು ವಾರಣಾಸಿಯಲ್ಲಿ ಕಾಶಿ ವಿಶ್ವನಾಥನಿಗೆ ವಿಶೇಷ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಆಂಧ್ರಪ್ರದೇಶ ಮುಖ್ಯಮಂತ್ರಿ ಎನ್ ಚಂದ್ರಬಾಬು ನಾಯ್ಡು, ಕೇಂದ್ರ ಸಚಿವ ಚಿರಾಗ್ ಪಾಸ್ವಾನ್ ಮತ್ತು ಉತ್ತರ ಪ್ರದೇಶ ಬಿಜೆಪಿ ಅಧ್ಯಕ್ಷ ಚೌಧರಿ ಉಪಸ್ಥಿತರಿದ್ದರು. ಪ್ರಧಾನಿ ನರೇಂದ್ರ ಮೋದಿ ಅವರ ದೀರ್ಘಾಯುಷ್ಯ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಮತ್ತು ಅಭಿವೃದ್ಧಿಶೀಲ ಭಾರತದಿಂದ ಅಭಿವೃದ್ಧಿ ಹೊಂದಿದ ಭಾರತವಾಗುವ ಗುರಿ ಸಾಧಿಸಲಿ ಎಂದು ಪ್ರಾರ್ಥನೆ ಮಾಡಿರುವುದಾಗಿ ಇದೇ ವೇಳೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನ ಅಂಗವಾಗಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಇಂದು ಹುಬ್ಬಳ್ಳಿಯ ವಿವಿಧ ದೇಗುಲಗಳಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಭಾರತವನ್ನು ವಿಶ್ವದ 4ನೇ ಅತಿದೊಡ್ಡ ಆರ್ಥಿಕತೆಯನ್ನಾಗಿ ಪರಿವರ್ತಿಸಿದ ಕೀರ್ತಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ. ಪ್ರಧಾನಿ ಮೋದಿ ಸರ್ಕಾರದ ಅವಧಿಯಲ್ಲಿ ಸುಮಾರು 25 ಕೋಟಿ ಜನರು ಬಡತನದಿಂದ ಹೊರಗೆ ಬಂದಿದ್ದಾರೆ ಎಂದು ಹೇಳಿದ್ದಾರೆ.
1: ನರೇಂದ್ರ ಮೋದಿ ಅವರು ಒಬ್ಬ ಯುವ ಕೋಚ. ಭಾರತ ಅತ್ಯಂತ ಕಷ್ಟ ಸ್ಥಿತಿಯಲ್ಲಿದ್ದಾಗ ಆರ್ಥಿಕ ಸಾಮಾಜಿಕವಾಗಿ ಎಲ್ಲ ರಂಗದಲ್ಲೂ ಹಿಂದಿದ್ದಂತಹ ಸಂದರ್ಭದಲ್ಲಿ ಅವರು ದೇಶದ ಚುಕ್ಕಾಣಿಯನ್ನು ಹಿಡಿದು ಭಾರತವನ್ನ ಅತ್ಯಂತ ಪ್ರಬಲವಾಗಿರುವಂತಹ ರಾಷ್ಟ್ರ ಮತ್ತು 4ನೇ ಆರ್ಥಿಕ ಶಕ್ತಿಯಾಗಿ ಮತ್ತು 25 ಕೋಟಿ ಜನರು ಬಡತನದಿಂದ ನಿರ್ಮೂಲನೆ ಮಾಡಿರುವಂತಹ ಒಂದು ಧೀರ ಸಾಹಸವನ್ನ ನರೇಂದ್ರ ಮೋದಿ ಅವರು ಸಾಧನೆ ಮಾಡಿದ್ದಾರೆ. 2047ಕ್ಕೆ ವಿಕಸಿತ ಭಾರತ ಮಾಡುವಂತಹ ಅವರ ಸಂಕಲ್ಪದಲ್ಲಿ ನಾವೆಲ್ಲರೂ ಸೇರಿ ಇವತ್ತು ಕೈ ಜೋಡಿಸಬೇಕು.
0: ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಧಾನಿ ನರೇಂದ್ರ ಮೋದಿ ಸಾರ್ವಜನಿಕ ಸೇವೆಯಲ್ಲಿ 25 ವರ್ಷ ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಇಂದಿನಿಂದ ದೇಶಾದ್ಯಂತ ಸೇವಾ ಸಂಕಲ್ಪ ಅಭಿಯಾನ ಜರುಗುತ್ತಿದೆ. ಜನಸೇವೆಯೇ ದೇಶಸೇವೆ ಎಂಬ ಮಂತ್ರದಡಿ ಸೇವೆ ಮತ್ತು ಸುಶಾಸನ ದೃಷ್ಟಿಕೋನದೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತದ ಗುರಿಯ ಸಾಧನೆಯತ್ತ ಸಾಗುತ್ತಿದೆ. ಎಲ್ಲರನ್ನು ಒಳಗೊಂಡ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ದೇಶದ ಜನರ ಜೀವನದಲ್ಲಿ ಮಹತ್ವದ ಪರಿವರ್ತನೆ ತರಲಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದು ಬಾಹ್ಯಾಕಾಶ ವಲಯದಲ್ಲಿ ಕೈಗೊಂಡಂತಹ ಸುಧಾರಣೆಗಳ ಒಂದು ನೋಟ ಇಲ್ಲಿದೆ. ಭಾರತದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ 2020 ಕೇಂದ್ರ ಸರ್ಕಾರ ಕೈಗೊಂಡ ಮಹತ್ವದ ಸುಧಾರಣೆಗಳ ಪರಿಣಾಮ ಖಾಸಗಿಯವರಿಗೂ ಬಾಹ್ಯಾಕಾಶ ವಲಯದಲ್ಲಿ ಮುಕ್ತ ಅವಕಾಶ ದೊರೆತಿದೆ. ಖಾಸಗಿ ವಲಯದ ಬಾಹ್ಯಾಕಾಶ ಚಟುವಟಿಕೆಗಳನ್ನು ಉತ್ತೇಜಿಸಲು ಮತ್ತು ಬೆಂಬಲಿಸಲು ಇನ್ಸ್ಪೇಸ್ ಎಂಬ ಸ್ವತಂತ್ರ ಸಂಸ್ಥೆಯನ್ನು ಹುಟ್ಟುಹಾಕಲಾಯಿತು. ಅನಂತರ 2023 ಭಾರತದ ಬಾಹ್ಯಾಕಾಶ ನೀತಿಯನ್ನು ಪ್ರಕಟ ಮಾಡಲಾಯಿತು. ಉಪಗ್ರಹಗಳ ಉಡಾವಣೆ ಸೇರಿದಂತೆ ಎಲ್ಲ ಚಟುವಟಿಕೆಗಳನ್ನು ಖಾಸಗಿ ಸಂಸ್ಥೆಗಳ ಜೊತೆಗೆ ಮುಕ್ತಗೊಳಿಸಲಾಯಿತು. 2014 ಭಾರತದಲ್ಲಿ ಒಂದೇ ಒಂದು ಬಾಹ್ಯಾಕಾಶ ನವೋದ್ಯಮವಿತ್ತು. ಇದೀಗ 2026 ಸುಮಾರು 440 ಬಾಹ್ಯಾಕಾಶ ತಂತ್ರಜ್ಞಾನ ನವೋದ್ಯಮಗಳು ನೋಂದಣಿಯಾಗಿದ್ದು ಅವುಗಳ ಬಂಡವಾಳ ಹೂಡಿಕೆ 618 ಮಿಲಿಯನ್ ದಾಟಿದೆ. ಪ್ರಮುಖವಾಗಿ ಕಳೆದ July 18 ಖಾಸಗಿಯವರು ನಿರ್ಮಿಸಿದ ಮೊದಲ ಭಾರತೀಯ ರಾಕೆಟ್ನಿಂದ ಸ್ಕೈ ರೂಟ್ ಏರೋಸ್ಪೇಸ್ ವಿಕ್ರಮ್ 1 ಯಶಸ್ವಿಯಾಗಿ ಉಡಾವಣೆಯಾಗಿದೆ. ಪ್ರಾಥಮಿಕ ಶಿಕ್ಷಕರ ಶಿಕ್ಷಣದಲ್ಲಿ 6 ತಿಂಗಳ ಸೇತು ಬಂಧ ಕಾರ್ಯಕ್ರಮಕ್ಕೆ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ ನವದೆಹಲಿಯಲ್ಲಿಂದು ಚಾಲನೆಯನ್ನ ನೀಡಿದರು. ಈ ಕಾರ್ಯಕ್ರಮವನ್ನು ಪದವಿ ಶಿಕ್ಷಣ ಪಡೆದಿರುವಂತಹ ಸೇವೆಯಲ್ಲಿರುವಂತಹ ಪ್ರಾಥಮಿಕ ಶಾಲಾ ಶಿಕ್ಷಕರಿಗಾಗಿ ವಿನ್ಯಾಸಗೊಳಿಸಲಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಲಿಸಲು ಅಂತಹ ಶಿಕ್ಷಕರು ಪ್ರಮಾಣೀಕರಣವನ್ನು ಪಡೆಯಲು ಈ ಕೋರ್ಸ್ ನಿರ್ಣಾಯಕ ಮಾರ್ಗವಾಗಿ ಕಾರ್ಯವನ್ನು ನಿರ್ವಹಿಸುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಈ ವಿಶೇಷ ವೃತ್ತಿಪರ ಅಭಿವೃದ್ಧಿ ಕಾರ್ಯಕ್ರಮವು ಪ್ರಾಥಮಿಕ ಹಂತದಲ್ಲಿ ಕಲಿಯುವವರಿಗೆ ಪರಿಣಾಮಕಾರಿಯಾಗಿ ಶಿಕ್ಷಣ ನೀಡಲು ಅಗತ್ಯವಾದ ಕೌಶಲ್ಯ ಮತ್ತು ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಶಿಕ್ಷಕರಿಗೆ ಸಹಾಯ ಮಾಡಲು ಸಮಗ್ರ ತರಬೇತಿಯನ್ನು ನೀಡುತ್ತದೆ. ಸೇತು ಬಂಧ ಕಾರ್ಯಕ್ರಮವನ್ನು ರಾಷ್ಟ್ರೀಯ ಮುಕ್ತ ಶಾಲಾ ಸಂಸ್ಥೆ ಮೂಲಕ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಶಿಕ್ಷಕರನ್ನು ಮಕ್ಕಳ ಕೇಂದ್ರಿತ ಅಂತರ್ಗತ ಮತ್ತು ಅಭಿವೃದ್ಧಿ ಸೂಕ್ಷ್ಮ ಬೋಧನಾ ಅಭ್ಯಾಸಗಳ ಜೊತೆಗೆ ಸಜ್ಜುಗೊಳಿಸಲಾಗುತ್ತದೆ. ಈ ಕಾರ್ಯಕ್ರಮವು ಬೋಧನೆಯನ್ನು ಕ್ರಿಯಾತ್ಮಕ ಸಂದರ್ಭ ಸೂಕ್ಷ್ಮ ಮತ್ತು ವಿಚಾರಣಾ ಆಧಾರಿತ ವೃತ್ತಿಯಾಗಿ ಉತ್ತೇಜಿಸುತ್ತದೆ. ಅಲ್ಲದೆ ಮೂಲಭೂತ ಕಲಿಕೆಯ ತತ್ವಗಳನ್ನು ಗುರಿಯಾಗಿಸಿಕೊಂಡು ಸೈದ್ಧಾಂತಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ಒಳಗೊಂಡಿದೆ. ಕೋರ್ಸ್ಗೆ ಪ್ರವೇಶವು ರಾಷ್ಟ್ರೀಯ ಶಾಲಾ ಸಂಸ್ಥೆಯ ಸೇತು ಬಂಧ ಕಾರ್ಯಕ್ರಮದ ಅಧಿಕೃತ ಪೋರ್ಟಲ್ ಮೂಲಕ ಆನ್ಲೈನ್ನಲ್ಲಿ ಇರುತ್ತದೆ ಎಂದು ಶಿಕ್ಷಣ ಸಚಿವಾಲಯ ತಿಳಿಸಿದೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರಡಾರ್ಗಳ ಸಂಖ್ಯೆ 14-51 ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು, ಮಿಷನ್ ಮೌಸಮ್ ಅಡಿಯಲ್ಲಿ ಇನ್ನೂ ಸುಮಾರು 40 ರೆಡಾರ್ಗಳನ್ನು ಸ್ಥಾಪಿಸಲು ಯೋಜಿಸಲಾಗಿದೆ ಎಂದು ಮಾಹಿತಿ ನೀಡಿದ್ದಾರೆ. ಗುಡುಗು ಸಿಡಿಲು, ಭಾರೀ ಮಳೆ ಮತ್ತು ಹವಾಮಾನ ಸಂಬಂಧಿತ ಇತರ ಅಪಾಯಗಳಿಗೆ ಪ್ರದೇಶಗಳಿಗೆ ಸುಧಾರಿತ ವೀಕ್ಷಣಾ ಸಾಮರ್ಥ್ಯಗಳು ಅತ್ಯಂತ ಮುಖ್ಯವಾಗಿವೆ. ಸರ್ಕಾರವು ಏಕಕಾಲದಲ್ಲಿ ಭೂ ಆಧಾರಿತ ಹವಾಮಾನ ವೀಕ್ಷಣಾ ವ್ಯವಸ್ಥೆಗಳ ಜಾಲವನ್ನು ವಿಸ್ತರಿಸುತ್ತಿದೆ ಎಂದು ಅವರು ಹೇಳಿದ್ದಾರೆ. ಸಮಗ್ರ ಮತ್ತು ಬಹು ಹಂತದ ಹವಾಮಾನ ವೀಕ್ಷಣಾ ಜಾಲವನ್ನು ನಿರ್ಮಿಸುವ ಪ್ರಯತ್ನದ ಭಾಗವಾಗಿ ಮೇಲ್ಮೈ ಹವಾಮಾನ ವೀಕ್ಷಣಾ ಕೇಂದ್ರಗಳು ಮತ್ತು ಮೈಕ್ರೋವೇವ್ ರೇಡಿಯೋಮೀಟರ್ಗಳಂತಹ ಸುಧಾರಿತ ವೀಕ್ಷಣಾ ವ್ಯವಸ್ಥೆಗಳನ್ನು ಅಳವಡಿಸುತ್ತಿದೆ ಎಂದು ಸಚಿವರು ಹೇಳಿದ್ದಾರೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟ್ರೀಯ T20 ಕ್ರಿಕೆಟ್ನ ಪಂದ್ಯದಲ್ಲಿ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ಟಾಸ್ ಗೆದ್ದ ಆಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ವ್ಯಕ್ತಿಯಿಂದ ವ್ಯಕ್ತಿಗೆ ಮಾಡುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತ, ಕೇಂದ್ರ ಸರ್ಕಾರ ಸ್ಪಷ್ಟನೆ. ಭೂತಾನ್ ಪ್ರಧಾನಿಯೊಂದಿಗೆ ವಿದೇಶಾಂಗ ಸಚಿವ ಡಾ.ಎಸ್.ಜೈಶಂಕರ್ ಮಾತುಕತೆ. ಪ್ರಧಾನಿ ನರೇಂದ್ರ ಮೋದಿ 76ನೇ ಜನ್ಮದಿನ, ವಿಶ್ವ ನಾಯಕರಿಂದ ಶುಭಾಶಯ. ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 51 ಏರಿಕೆ, ಕೇಂದ್ರ

0: ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್. ಟಿ20 ಕ್ರಿಕೆಟ್, ಭಾರತ ವಿರುದ್ಧ ಟಾಸ್ ಗೆದ್ದ ಅಫ್ಘಾನಿಸ್ತಾನ ತಂಡ ಫೀಲ್ಡಿಂಗ್ ಆಯ್ಕೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ 7:45. ಸೇಫ್ ಡ್ರೈವ್ ಗಾನ ಭಜನ ವಿಭಾಗ ಸಮೀಕ್ಷೆ ಕೇಳ್ತಾ ಇದ್ದೀರಿ. ಸಮೀಕ್ಷೆಯ ವಿಷಯ ಇವತ್ತು ತುಂಬಾ ತುಂಬಾ ವಿಭಿನ್ನವಾಗಿದೆ ಅಂತ ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಸಮೀಕ್ಷೆಯಲ್ಲಿ ಪಾಲ್ಗೊಂಡಿದ್ದೀರಿ. ಈ ಗೀತೆಯ ನಂತರ ನೋಡೋಣ ಯಾರೆಲ್ಲ ಏನು ಹೇಳಿದ್ದೀರಿ ಅಂತ. ಶಿಸ್ತು ಮತ್ತು ಸ್ವಾತಂತ್ರ್ಯ ಎರಡೂ ಬೇಕು ನಿಜ, ಆದರೆ ಯಾವುದಕ್ಕೆ ಒಂದೇ ಒಂದು ಮಾರ್ಕ್ಸ್ ಜಾಸ್ತಿ ಕೊಡ್ತೀರಿ ಅನ್ನೋದೇ ಇವತ್ತಿನ ನಮ್ಮ ಪ್ರಶ್ನೆ.

ಕೃಷ್ಣ ಲೀಲೆ ಚಿತ್ರಕ್ಕೆಂದು ವಿ ಮನೋಹರ್ ಅವರು ಬರೆದು ಸಂಗೀತ ನೀಡಿದ ಗೀತೆ ಕೇಳಿದಿರಿ. ಹಾಡಿದವರು ರಾಜೇಶ್ ಕೃಷ್ಣನ್ ಮತ್ತು ಸಂಗಡಿಗರು. ಸಮಯ 7:50. ಇವತ್ತಿನ ವಿಭಾಗ ಗಾನ ಭಜನ ಸಮೀಕ್ಷೆಯ ಫಲಿತಾಂಶವನ್ನು 7:50 ಸುಮಾರಿಗೆ ನೋಡೋಣ ಅಂತ ಅಂದ್ಕೊಂಡಿದ್ದು. ನೋಡೋಣ ಯಾರೆಲ್ಲ ಏನು ಹೇಳಿದಿರಿ ಅಂತ. ನಮ್ಮ ಅನೇಕರು ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದೀರಿ. ಕೆಲವರು ಹೇಳ್ತೀರಿ ವಿಭಿನ್ನ ಸಮೀಕ್ಷೆ, ಶಿಸ್ತು ಮತ್ತು ಸ್ವಾತಂತ್ರ್ಯ ಎರಡು ಬೇಕೇ ಬೇಕಲ್ವಾ ಅನ್ನುವಂತಹ ಮಾತುಗಳನ್ನು ಹೇಳಿದಿರಿ. ನಮ್ಮ ಸ್ನೇಹಿತರು ಏನೆಲ್ಲ ಹೇಳಿದ್ದಾರೆ ಅಂತ ನೋಡೋದಾದರೆ, ವಾಸುಕಿ ಸಾಗರದಿಂದ, ಎಲ್ಲದರಲ್ಲೂ ಶಿಸ್ತು ಇರಲೇಬೇಕು ಅಂತಾರೆ. ಆದರೆ ಕೌಸಲ್ಯ ಬನಶಂಕರಿಯಿಂದ, ಸ್ವಾತಂತ್ರ್ಯ ನನ್ನ ಆಯ್ಕೆ ಅಂತಾರೆ. ಶೈಲಿನಿ ಮುರಳೀಧರ್, ಶಿಸ್ತು ಅಂತ ಹೇಳಿದಿರಿ. ಹಳೆಯ ಹಾಡುಗಳು ಇವತ್ತು ಬಹಳ ಚೆನ್ನಾಗಿತ್ತು ಅಂತಾರೆ ರವಿಕುಮಾರ್ ಗೌಡ ತುರುವೇಕೆರೆಯಿಂದ. ನಾನು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀನಿ ಅಂತಾರೆ ಗಿರಿನಗರದ ವಸಂತ. ಎನೂರ್ಪುರದ ಧರ್ಮೇಂದ್ರ, ವಿಜೇಶ, ಶಿವಣ್ಣ ಅವರು, ಬಲರಾಮ ಅವರು ಸಂದೇಶವನ್ನು ಕಳಿಸಿದ್ದೀರಿ. 24107 ನೀವು ಧ್ವನಿ ಸಂದೇಶವನ್ನು ಕಳಿಸಿದ್ದೀರಿ, ನಮಗೆ ಅದು ಕೇಳಿಸೋದಿಲ್ಲ. ಬೆಳಗಾವಿ ಕನ್ಬರ್ಗಿಯ ಬಸವರಾಜ್ ಕಂಬಾರ್ ಮತ್ತು ಮನೆಯವರು. ನಂಬರ್ 6555 ಅಗಸನಪುರ, ಸಿದ್ದರಾಜು ಮಹದೇವಿ ಮಳವಳ್ಳಿಯಿಂದ ಸಂದೇಶ ಕಳಿಸಿದ್ದೀರಿ. ಸುಮಾರು ಸಂದೇಶಗಳು. ಕಾರ್ಯಕ್ರಮ ಚೆನ್ನಾಗಿದೆ, ಹಳೆ ಹಾಡುಗಳು ಇಷ್ಟ ಆಯಿತು ಅಂತ ಹೇಳ್ತೀರಿ. ಸಮೀಕ್ಷೆಯಲ್ಲಿ ಪಾಲ್ಗೊಂಡವರು ಪುಷ್ಪಾ ಶಾನುಭಾಗರ್ ಗದಗ್ನಿಂದ, ನನ್ನ ಮೊದಲ ಆದ್ಯತೆ ಶಿಸ್ತು. 1 ಮಾರ್ಕ್ಸ್ ಜಾಸ್ತಿ ಕೊಡಬೇಕು ಅಂದರೆ ನಾನು ಶಿಸ್ತಿಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಕಲಬುರಗಿ ಜಿಲ್ಲೆ ಕಡಗಂಚಿಯ ಧರ್ಮಣ್ಣ ಅದನ್ನೇ ಹೇಳ್ತಾರೆ. ಸ್ವಾತಂತ್ರ್ಯ ಇಲ್ಲದೇ ಇದ್ದರೆ ಶಿಸ್ತಿಗೆ ಅರ್ಥನೇ ಇರೋದಿಲ್ಲ. ನಾವು ಸ್ವಾತಂತ್ರ್ಯದ ಜೊತೆ ಇದ್ದಾಗ ಶಿಸ್ತು ಆಮೇಲೆ ಬರುತ್ತೆ, ತಾನಾಗೆ ಕಲಿತೀವಿ. ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ, ನಮ್ಮನ್ನು ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ನಮಗೆ ಸ್ವಾತಂತ್ರ್ಯ ಬೇಕು ಅನ್ನೋದು ಇವರ ಅಭಿಪ್ರಾಯ. ನಾಗರತ್ನ ರಾಜಾಜಿನಗರದಿಂದ, ಶಿಸ್ತಿರಬೇಕು, ಆಗಲೇ ಜೀವನ ಕ್ರಮ ಜಾಸ್ತಿ ಚೆನ್ನಾಗಿರುತ್ತೆ. ಸ್ವಾತಂತ್ರ್ಯ ಜಾಸ್ತಿ ಇದ್ದರೆ ಅದು ಶಿಸ್ತನ್ನು ತಪ್ಪಿಸುತ್ತೆ ಅಂತಾರೆ. ಹರೀಶ್ ಮಲ್ಲೇಶ್ವರದಿಂದ, ಶಿಸ್ತು ಬೇಕು, ಸತ್ಯ ಇರಬೇಕು ಅಂತಾರೆ. ಹೌದು, ಸತ್ಯ ಎಲ್ಲ ಕಡೆ ಇರಲೇಬೇಕು. ಸತ್ಯ ಇಲ್ಲಿ ನಮಗೆ ನಮ್ಮ ಸಮೀಕ್ಷೆಯ ವಿಚಾರದಲ್ಲಿ ಸತ್ಯ ಬರಲಿಲ್ಲ. ಶಿಸ್ತು ಮತ್ತು ಸ್ವಾತಂತ್ರ್ಯ ಎರಡು ಪದಗಳನ್ನು ಮಾತ್ರ ನಾವು ಬಳಸ್ತಾ ಇದ್ದೀವಿ. ಹರೀಶ್, ಸಮೀಕ್ಷೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ ಅಂತಾರೆ ಕವಿತಾ ಶ್ರೀನಿವಾಸ್. ಕವಿತಾ ಅವರೇ, ನೀವು ಸಂದೇಶವನ್ನು ಕಳಿಸುವಾಗ ದಯವಿಟ್ಟು ನಿಮ್ಮ ಹೆಸರನ್ನು ಮೊದಲು ಹಾಕಿ, ಆಮೇಲೆ ನಿಮ್ಮ ಮಾತು ಹೇಳಿದರೆ ನಮಗೆ ಓದುವಾಗ ಸುಲಭ ಆಗುತ್ತೆ. ಶಿವಮೊಗ್ಗದ ಭಾಗ್ಯ ಮಂಜು, ಶಿಸ್ತು. ಶಂಕರ್ ತುಮಕೂರಿನಿಂದ, ಶಿಸ್ತು ಅಂತ ಹೇಳಿದಿರಿ. ಸಮಯ ಪಾಲನೆ ಇರಬೇಕು, ಅದಕ್ಕೆ ನಮಗೆ ಶಿಸ್ತು ಬೇಕು, ಆಗ ನಾವು ಗುರಿ ಕಡೆಗೆ ಹೋಗ್ಬೋದು ಅಂತ ಒಂದಕ್ಕೊಂದು ಲಿಂಕ್ ಮಾಡಿದ್ದಾರೆ ನಮ್ಮ ಸಾವಿತ್ರಿ ಉಮೇಶ್ ಅವರು. ಸ್ವಾತಂತ್ರ್ಯಕ್ಕೆ ನಮ್ಮ ಓಟು. ಸ್ವಾತಂತ್ರ್ಯ ಇದ್ರೇ ನಮಗೆ ಎಲ್ಲವನ್ನ ಅರ್ಥ ಮಾಡ್ಕೊಳಕ್ಕಾಗತ್ತೆ, ಇಲ್ಲಾಂದ್ರೆ ನಮ್ಮನ್ನ ಕಟ್ಟಿ ಹಾಕಿಬಿಟ್ರೆ ನಮಗೇನು ಗೊತ್ತಾಗಲ್ಲ ಅಂತಾರೆ ನಾಗರಾಜು ಮಂಜು. ನಗರದಿಂದ ಮಂಜು ಅವರು ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ನಳಿನ ಲಂಕೇಶ್ ವಿಜಯನಗರದಿಂದ, ಶಿಸ್ತು 100 ಮಾರ್ಕ್ಸ್ ಅದಕ್ಕೆ ಕೊಡೋದು ಅಂತ ಹೇಳಿದ್ರೆ, 101 ಬೇಕು ಅಂದರೆ ನಾನು 101 ಕೊಡೋದು ಸ್ವಾತಂತ್ರ್ಯಕ್ಕೆ ಅಂತಾರೆ ವಾಸುದೇವ್ ಅವರು. ನಮ್ಮದು ಶಿಸ್ತಿನೆಡೆಗೆ ಓಟು ಇಲ್ಲ. ಯಾವುದೇ ಕೆಲಸ ಅಥವಾ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದಕ್ಕೆ ಒಂದು ರೀತಿ ಸ್ವಾತಂತ್ರ್ಯ ಇರಬೇಕು. ನಮ್ಮನ್ನು ನಮ್ಮ ಪಾಡಿಗೆ ನಮಗೆ ಬಿಟ್ಟುಬಿಟ್ರೆ ನಾವು ಕಾರ್ಯಕ್ರಮವನ್ನು ಖಂಡಿತ ಚೆನ್ನಾಗಿ ಮಾಡ್ತೀವಿ, ಗುರಿ ಕಡೆಗೆ ಹೋಗ್ತೀವಿ ಅಂತಾರೆ ಜಗದೀಶ್ವರ ಆಚಾರ್ ಮಹಾಲಕ್ಷ್ಮಿ ಲೇಔಟ್ನಿಂದ. ಸೋಮಶೇಖರ್ ಸೊಲ್ಲಾಪುರ ಅಜಂಪುರ ತಾಲೂಕಿನಿಂದ, ಜೀವನದಲ್ಲಿ ಏನಾದರೂ ಮಾಡಬೇಕು ಅಂದರೆ ನಾವು ಶಿಸ್ತಿನ ಜೊತೆಗೆ ಇರಬೇಕು, ಉದಾಹರಣೆಗೆ ಡಾಕ್ಟರ್ ರಾಜ್ಕುಮಾರ್ ಅಂತ ಹೇಳಿದಿರಿ. ಆನಂದ್ ಕುಲಕರ್ಣಿ ಸುಲೆಪೇಟೆ, ಶಿಸ್ತು ಬೇಕು ಅಂತೀರಿ. ಹಲಸೂರಿನ ರಾಜೇಶ್, ಶಿಸ್ತು. ತೀರ್ಥೇಶ್ ಚನ್ನಪಟ್ಟಣದಿಂದ, ಹಾಡುಗಳು ಚೆನ್ನಾಗಿದ್ದವು, ಥ್ಯಾಂಕ್ ಯು, ನಾನು ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀನಿ ಅಂತ ಹೇಳಿದಿರಿ. ನೀವು ಓಟು ಮಾಡಿಲ್ಲ ಯಾವುದಕ್ಕೆ. ಪ್ರಭಾಕರ್ ಉತ್ತರಹಳ್ಳಿಯಿಂದ, ನನಗೆ ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯ ಇದ್ರೇ ಮನಸ್ಸು ಓಡೋದು ಅಂತ ಹೇಳ್ತಾರೆ. ಹೊಡೆನೂರಿನ ಉಷಾ ಪರಮೇಶ್ ಅರಕಲ್ಗೂಡಿನಿಂದ, ಚಂದನ ಚಿತ್ರದುರ್ಗದಿಂದ, ರೇಣುಕಾ ಅವರು, ವಿರೂಪಾಕ್ಷಪ್ಪ ಕಾವ್ಯ ಗೌರಿ ರೇಣುಕಾ ರುದ್ರಪ್ಪ ಮಡಿವಾಳರ್ ಇಂದ್ರಗಿ ಕೊಪ್ಪಳದಿಂದ. ಕನ್ನಡ ರತ್ನಭಂಡಾರ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಯಾಕೋ ಕೇಳಿಸಿಕೊಳ್ಳುವಾಗ ಧ್ವನಿಯಲ್ಲಿ ಒಂಚೂರು ಗೊರಗರ ಶಬ್ದ ಬರ್ತಾ ಇತ್ತು ಅಂತಾರೆ ಹೆಬ್ಬಾಳದ ರಮೇಶ್. ಮಂಡಿಕಲ್ ಕೃಪಾ ಅವರು, ಸ್ವಾತಂತ್ರ್ಯಕ್ಕೆ ನಾವು ಒಟ್ಟು ಕೊಡ್ತೀವಿ ಅಂತಾರೆ. ವಿಜಯಕುಮಾರ್ ಆರಾಧ್ಯ, ಸುಜಾತಾ ಭರತೇಶ್ ಪುಚ್ಚಬೆಟ್ಟು,
ಹೌಳಿ ಲಕ್ಷ್ಮೀ ಚಂದ್ರಶೇಖರ್, ಹರೀಶ್ ದೇವದುರ್ಗ, ಪ್ರಕಾಶ್ ಮೈಸೂರು ವಿದ್ಯಾರಣ್ಯಪುರದಿಂದ, ತುಮಕೂರು ಭೀಮಸಂದ್ರದ ಬಿಎಸ್ ವೆಂಕಟ ನಾರಾಯಣ, ಹುಸೇನ್ ಶಿವಮೊಗ್ಗದಿಂದ, ಬಿಎನ್ ಭರತ್ ಭರತನಗರದಿಂದ, ಭಾಗ್ಯಶ್ರೀ ಲಿಂಗಸಗೂರಿನಿಂದ, ಅಮರಗುಂಡಪ್ಪ ಅಂಗಡಿಹಟ್ಟಿ ಮತ್ತು ಮನೆಯವರು, ಎನ್ಎಂ ಕರ್ಜುಗೋಡ್, ಎಂಎನ್ ಕರ್ಜಗಿ ಮುರುಗೋಡ್ನಿಂದ, ನಂಜೇಗೌಡ ಪೀಣ್ಯದಿಂದ, ಮಂಜು ಮುನಿ ನಂಜೇಗೌಡ ಲಗ್ಗೆರೆಯಿಂದ, ಡಾಕ್ಟರ್ ಅನಂತಕುಮಾರ ಅರಸು ಕಡಬ, ಸ್ವರೂಪ್ ಲೋಕೇಶ್ ಕುಣಿಗಲ್ನಿಂದ, ಮೂಡುಬಿದ್ರಿ ಜಾವಳಿ ಪ್ರಕಾಶ್ ಅವರು, ಕುಕನೂರು ತಾಲೂಕು ಬೆದವಟ್ಟಿ ಗ್ರಾಮದಿಂದ ವೀರೇಶ್ ಬನ್ನಿಮಠ. ಬಹಳ ಚೆನ್ನಾಗಿದೆ ಇವತ್ತಿನ ಸಮೀಕ್ಷೆ, ನಾನು ಕಾಯ್ತಾ ಇದ್ದೀನಿ ಫಲಿತಾಂಶಕ್ಕಾಗಿ ಅಂತಾರೆ. ರಾಯಬಾಗ್ ತಾಲೂಕು ಮುಗುಳಕೋಡದ ಶಿವಲಿಂಗಯ್ಯ, ಉಳ್ಯಾಲದ ನಾರಾಯಣ, ಶ್ವೇತಾ, ಸೌಂದರ್ಯ ಮತ್ತು ನಂದ, ವಿಜಯಕುಮಾರ್ ಶಿರಾಳಕೊಪ್ಪದಿಂದ, ಸಾಕಷ್ಟು ಮಂದಿ ಸಂದೇಶವನ್ನು ಕಳಿಸಿದ್ದೀರಿ. ನಿಮ್ಮ ಸಂದೇಶಗಳಿಗೆ ನಮ್ಮ ಧನ್ಯವಾದಗಳು. ಆಯಿತು, ಈಗ ಫಲಿತಾಂಶಕ್ಕಾಗಿ ಕಾಯ್ತಾ ಇದ್ದೀವಿ ಅಂತ ಸಮೀಕ್ಷೆಯಲ್ಲೂ ಪಾಲ್ಗೊಳ್ಳದೆ ಕೇಳ್ತಾ ಇದ್ದೀರಲ್ಲ. ಅಂದಹಾಗೆ ಇವತ್ತಿನ ವಿಷಯ ಏನಪ್ಪ ಇತ್ತು ಅಂದರೆ, ಇತ್ತೀಚೆಗೆ ಎಲ್ಲರೂ ನಾವು ಶಿಸ್ತು ಬಿಟ್ಬಿಟ್ಟಿದ್ದೀವಿ, ನಾವು ಯಾವುದೋ ಒಂದು ಚೌಕಟ್ಟಿಗೆ ಒಳಪಡೋದಿಲ್ಲ, ಎಲ್ಲರಿಗೂ ಅತಿಯಾದ ಸ್ವಾತಂತ್ರ್ಯ ಬೇಕು, ತುಂಬ ಸ್ವಾತಂತ್ರ್ಯ ಕೊಟ್ಬಿಟ್ಟಿದ್ದೀವಿ ಅಥವಾ ತೊಗೊಂಡ್ಬಿಟ್ಟಿದ್ದೀವಿ, ಎಲ್ಲದಕ್ಕೂ ಶಿಸ್ತು ಅಂದರೆ ಆಗೋದಿಲ್ಲ, ನಮ್ಮನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಬಿಟ್ರೆ ಭಾಳ ಒಳ್ಳೆಯದು, ಹೀಗೆಲ್ಲ ಮಾತಾಡೋದನ್ನು ನಾವು ಕೇಳ್ತಾ ಇರ್ತೀವಿ. ಕಲಾವಿದರು, ಬರಹಗಾರರು, ದೊಡ್ಡ ದೊಡ್ಡ ಮಂದಿ ಕೂಡ ಹೇಳ್ತಾ ಇರ್ತಾರೆ, ನಮಗೆ ಈ ಶಿಸ್ತಿಗೆ ಒಳಪಡಿಸ್ಬಿಟ್ರೆ ನಮ್ಮಿಂದ ಏನು ಹೊರಗೆ ಬರೋದೇ ಇಲ್ಲ ಅಂತ. ಹಾಗೆ ಇನ್ನು ಕೆಲವರು ಹೇಳ್ತಾರೆ, ಶಿಸ್ತಿಗೆ ಹಾಕಿದಾಗಲೇ ನಮ್ಮಿಂದ ಏನಾದರೂ ಹೊರಗೆ ಬರುತ್ತೆ, ಇಲ್ಲ ಅಂದರೆ ನಾವು ಏನು ಹೇಳೋಕ್ಕೆ ಸಾಧ್ಯನೇ ಆಗೋದಿಲ್ಲ ಅಂತ. ಹೀಗೆ ಹಲವು ವಿಚಾರಗಳನ್ನು, ಹಲವು ಆಯಾಮಗಳನ್ನು ಹೊಂದಿದೆ ಈ ಶಿಸ್ತು ಮತ್ತು ಸ್ವಾತಂತ್ರ್ಯ. ನಿಮಗೆ ಏನನ್ಸುತ್ತೆ, ನೀವು ನೀವಾಗಿರಬೇಕಾದ್ರೆ ನಿಮಗೆ ಶಿಸ್ತನ್ನು ಹೇರಬೇಕು ಅಥವಾ ಸ್ವಾತಂತ್ರ್ಯ ಕೊಡಬೇಕು, ಏನು ಮಾಡ್ತೀರಿ? ಎರಡೂ ಬೇಕು ಹೌದು ನಿಜ, ಆದರೆ ಒಂದೇ ಒಂದು ಮಾರ್ಕ್ಸ್ ನಾವು ಜಾಸ್ತಿ ಕೊಡೋದಾದರೆ ಯಾವುದಕ್ಕೆ ಕೊಡ್ತೀರಿ ಅಂತ ಕೇಳಿದ್ದು ಅನೇಕರು. ಈಗ ಹೇಳಿದ ಹಾಗೆ ಉತ್ತರಗಳನ್ನು ಕೊಟ್ಟಿದ್ದೀರಿ. ಆಯಿತು, ಫಲಿತಾಂಶಕ್ಕೆ ಬರೋದಾದರೆ 83 ಸಂದೇಶಗಳು ನಮಗೆ ಬಂದಿವೆ. 7:45 ಒಳಗೆ ಬಂದ ಸಂದೇಶಗಳು, 83 ಸಂದೇಶಗಳು. ಇದರಲ್ಲಿ ನಮಗೆ ಶಿಸ್ತು ಬೇಕು, ಶಿಸ್ತಿನ ಚೌಕಟ್ಟು ಇಲ್ಲದೆ ಜೀವನ ಇಲ್ಲ, ನಾವು ಶಿಸ್ತಿಗೆ 1 ಮಾರ್ಕ್ಸ್ ಜಾಸ್ತಿ ಕೊಡ್ತೀವಿ ಅಂತ ಹೇಳಿದ ಮಂದಿ 43. ಇನ್ನು ಸ್ವಾತಂತ್ರ್ಯ ಇದ್ದರೆ ಮಾತ್ರ ನಮಗೆ ಸ್ವಲ್ಪ ಉಸಿರಾಡೋದಕ್ಕೆ ಆಗುತ್ತೆ, ನಾವೇನಾದರೂ ಮಾಡಬೇಕು ಅಂದರೆ ನಮ್ಮನ್ನು ಸ್ವಲ್ಪ ಫ್ರೀಯಾಗಿ ಬಿಟ್ಟುಬಿಡಿ, ಆಮೇಲೆ ನಾವೇ ನಿಮ್ಮ ಶಿಸ್ತಿನ ಒಳಗೆ ಬರ್ತೀವಿ. ನಮಗೆ ಸ್ವಾತಂತ್ರ್ಯ ಬೇಕು, ಸ್ವಾತಂತ್ರ್ಯ ಇದ್ದ ಮೇಲೆ ಶಿಸ್ತಿಗೆ ನಮ್ಮನ್ನು ಅಳವಡಿಸಿಕೊಳ್ತೀವಿ ಅಂತ ಹೇಳಿದವರ ಸಂಖ್ಯೆ 36. ಅಂದರೆ ಶಿಸ್ತು ಮತ್ತು ಸ್ವಾತಂತ್ರ್ಯ ಎರಡಕ್ಕೂ ಬಹಳ ಕಡಿಮೆ ಅಂತರದಲ್ಲಿ ನಮ್ಮ ಶ್ರೋತೃಗಳು ಸ್ಪಂದಿಸಿದ್ದಾರೆ. 43 ಮಂದಿ ಹೇಳಿದ್ದು ಶಿಸ್ತು ಬೇಕು, 1 ಮಾರ್ಕ್ಸ್ ಜಾಸ್ತಿ ಶಿಸ್ತಿಗೆ ಅಂತ. ಸ್ವಾತಂತ್ರ್ಯಕ್ಕೆ ಮಾರ್ಕ್ಸ್ ಜಾಸ್ತಿ ಕೊಟ್ಟವರು 36 ಮಂದಿ. ಇನ್ನು 4 ಸಂದೇಶಗಳು ಆಚೀಚೆ, ಎರಡೂ ಬೇಕು, ಒಂದೇ ನಾಣ್ಯದ ಎರಡು ಮುಖ, ಹೀಗೆ ಹಾಗೆ ಅಂತ ಹೇಳಿ ಬರೆದವರು, ಅವರ ಮಾತುಗಳನ್ನು ಪರಿಗಣಿಸಲಾಗಿಲ್ಲ. 4 ಸಂದೇಶಗಳು ನ್ಯೂಟ್ರಲ್ ಆಗಿ ಇವೆ. ಆತ್ಮೀಯರೇ, ಎಷ್ಟು ಚೆನ್ನಾಗಿ ಸ್ಪಂದನೆ ಮಾಡಿದಿರಿ, ನೀವೆಲ್ಲ 1-2 ಸಾಲುಗಳಲ್ಲಿ ನಿಮ್ಮ ಮನದ ಮಾತನ್ನು ಹೇಳಿದಿರಿ. ಆದರೆ ಸಮಯದ ಅಭಾವದಿಂದ ಅಥವಾ ತುಂಬ ಅದನ್ನೇ ಓದ್ತಾ ಹೋದರೆ ಅಷ್ಟು ಹಿತ ಅನಿಸೋಲ್ಲ ಕಿವಿಗೆ ಅನ್ನುವ ಕಾರಣದಿಂದ ಎಲ್ಲ ಸಂದೇಶಗಳನ್ನು ಪೂರ್ತಿ ಓದಿಲ್ಲ. ಆದರೆ ನಿಮ್ಮೆಲ್ಲ ಸಂದೇಶಗಳನ್ನು ಇಲ್ಲಿ ಲೆಕ್ಕಕ್ಕೆ ತೆಗೆದುಕೊಳ್ಳಲಾಗಿದೆ. 83ರಲ್ಲಿ ಶಿಸ್ತು ಬೇಕು ಅಂದವರು 43, ಸ್ವಾತಂತ್ರ್ಯ ಬೇಕು ಅಂದವರು 36. ಎಲ್ಲರಿಗೂ ಪ್ರೀತಿಯ ಧನ್ಯವಾದಗಳು. ಸೇಫ್ ಡ್ರೈವ್ ವಿಭಾಗ ಸಮೀಕ್ಷೆಯನ್ನು ಮುಗಿಸೋಣ. ಇದುವರೆಗೆ ಕೇಳಿದಿರಿ ಸೇಫ್ ಡ್ರೈವ್ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ಗಾನ ಬಜಾನಾ.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ರಾಜ್ಯದಲ್ಲಿ ಬರಗಾಲ ಪರಿಸ್ಥಿತಿ ಎದುರಾಗಿದ್ದು ಈ ಕುರಿತು ಚರ್ಚೆ ನಡೆಸಲು ಈ ತಿಂಗಳ 21ರಿಂದ 3 ದಿನಗಳ ಕಾಲ ವಿಶೇಷ ಅಧಿವೇಶನ ಕರೆಯಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ದೇಶದಲ್ಲಿ ಡಾಪ್ಲರ್ ಹವಾಮಾನ ರೆಡಾರ್ಗಳ ಸಂಖ್ಯೆ 14ರಿಂದ 51ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಭೂವಿಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಒಡಿಶಾದ ಸಂಬಲ್ಪುರದಲ್ಲಿ ಭಾರತದ 51ನೇ ಅತ್ಯಾಧುನಿಕ ಡಾಪ್ಲರ್ ಹವಾಮಾನ ರೆಡಾರ್ ಅನ್ನು ವರ್ಚುವಲ್ ಮೂಲಕ ಉದ್ಘಾಟಿಸಿ ಅವರು ಮಾತನಾಡಿದರು. ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಬೆಂಗಳೂರಿನಲ್ಲಿ ನಾಳೆ ಭಾರತೀಯ ವಾಯುಪಡೆಗೆ ಲಘು ಯುದ್ಧ ವಿಮಾನ ತೇಜಸ್ ತರಬೇತಿ ವಿಮಾನ ಮತ್ತು 40 HTT ತರಬೇತಿ ವಿಮಾನಗಳನ್ನು ಹಸ್ತಾಂತರಿಸಲಿದೆ. ಸಾರ್ವಜನಿಕ ವಲಯದ ಉದ್ಯಮವಾದಂತಹ ಪವನ್ ಹ್ಯಾಂಡ್ಸ್ ಲಿಮಿಟೆಡ್ಗೆ ಧ್ರುವ್ ನೆಕ್ಸ್ಟ್ ಜನರೇಷನ್ ಹೆಲಿಕಾಪ್ಟರ್ಗಳನ್ನು ಹಸ್ತಾಂತರಿಸಲಿದೆ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇಂದು ಬೆಂಗಳೂರು ನಗರಕ್ಕಾಗಿ ಬಿಸಿಲಿನ ತಾಪದಿಂದ ರಕ್ಷಣೆಗೆ ಆರೋಗ್ಯ ಮಾರ್ಗಸೂಚಿಗಳನ್ನು ಅಧಿಕೃತವಾಗಿ ಜಾರಿಗೆ ತಂದಿದೆ. ಮುಂಚೂಣಿ ಕಾರ್ಯಕರ್ತರು, ಆರೋಗ್ಯ ಸಿಬ್ಬಂದಿ ಮತ್ತು ವಿವಿಧ ಇಲಾಖೆಯ ಅಧಿಕಾರಿಗಳು ತೀವ್ರ ಶಾಖದ ಮೊದಲು ಈ ಸಂದರ್ಭದಲ್ಲಿ ಮತ್ತು ನಂತರ ಕೈಗೊಳ್ಳಬೇಕಾದಂತಹ ನಿರ್ದಿಷ್ಟ ಹಾಗೂ ತುರ್ತು ಕ್ರಮಗಳ ಕುರಿತು ಈ ಮಾರ್ಗಸೂಚಿಗಳು ಸ್ಪಷ್ಟ ಮಾರ್ಗದರ್ಶನ ನೀಡಲಿವೆ. ಮುಂದಿನ 100 ದಿನಗಳಲ್ಲಿ ತುಮಕೂರಿಗೆ ಎತ್ತಿನ ಹೊಳೆ ನೀರು ಹರಿಸುವ ಗುರಿ ಇದೆ ಎಂದು ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಂ ಶಿವಲಿಂಗೇಗೌಡ ತಿಳಿಸಿದ್ದಾರೆ. ಅರಸೀಕೆರೆ ತಾಲೂಕಿನ ತಳಲು ತೊರೆಯಲ್ಲಿ ನಿರ್ಮಾಣವಾಗುತ್ತಿರುವಂತಹ ಎತ್ತಿನ ಹೊಳೆ ಯೋಜನೆ ಗುರುತ್ವ ಕಾಲುವೆ ಪ್ಯಾಕೇಜ್ 8ರ ಕಾಮಗಾರಿಯ ಪ್ರಗತಿ ಪರಿಶೀಲನೆ ನಡೆಸಿ ಅವರು ಮಾತನಾಡಿದರು. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ T20 ಕ್ರಿಕೆಟ್ನ ಭಾರತ ಮತ್ತು ಆಫ್ಘಾನಿಸ್ತಾನ ನಡುವಿನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯ ಪ್ರಗತಿಯಲ್ಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 10 ಗಂಟೆಗೆ.

0: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳುಗರೆ, ಮಕ್ಕಳಲ್ಲಿ ಕ್ಯಾನ್ಸರ್ ಜಾಗೃತಿ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 9:05 ಹಾಗೂ ಸಂಜೆ 6:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:45 ಹಾಗೂ ಸಂಜೆ 6:00 ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 9:30 ಹಾಗೂ ರಾತ್ರಿ 7:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಂಡಿಯನ್ ಕ್ಯಾನ್ಸರ್ ಸೊಸೈಟಿಯ ಕರ್ನಾಟಕ ಚಾಪ್ಟರ್.
1: ಕೇಳ್ತಾ ಇದ್ದೀರಿ ವಿವಿಧ ಭಾರತಿ, ಆಕಾಶವಾಣಿ ಕನ್ನಡ. ನಮ್ಮ ಆಯ್ಕೆ. ಪ್ರೀತಿಯ ಕೇಳುಗರೆ, ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ಸ್ವಾಗತ.

ನಮ್ಮ ಆಯ್ಕೆ ಕಾರ್ಯಕ್ರಮಕ್ಕೆ ನಾವೆಲ್ಲ ಕಾಯ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಿ. ನಮ್ಮ ಹೆಸರು ಬರಲಿಲ್ಲ ಅಂತ ಕೂಡ ಸಾಕಷ್ಟು ಮಂದಿ ಹೇಳಿದ್ದೀರಿ. ಆತ್ಮೀಯರೇ, ಅಕಸ್ಮಾತ್ ಹೆಸರುಗಳು ಬರಲಿಲ್ಲ ಅಂದರೆ ಬೇಸರಿಸಬೇಡಿ. ನಿಮ್ಮ ಸಂದೇಶವನ್ನು ನಾವು ಲೆಕ್ಕಕ್ಕಂತೂ ಖಂಡಿತ ತಗೊಂಡಿದ್ದೇವೆ, ಅದನ್ನು ಸೇರಿಸಿಕೊಂಡಿದ್ದೀವಿ ಅಂತ ಹೇಳ್ತಾ ನಮ್ಮ ಆಯ್ಕೆ ಕಾರ್ಯಕ್ರಮವನ್ನು ಈಗ ಆರಂಭಿಸೋಣ. ಈ ನಮ್ಮ ಆಯ್ಕೆ ಕಾರ್ಯಕ್ರಮ ಏನಿದೆ, ಇದು ಉದ್ಘೋಷಕರ ಆಯ್ಕೆ ಅಂತ ಕೊಟ್ಟಿರುವಂಥದ್ದು. ಈ ಕಾರ್ಯಕ್ರಮ ಒಂದು ರೀತಿ ಚಂದದ ಕಾರ್ಯಕ್ರಮ, ಯಾಕೆಂದರೆ ಬೇರೆ ಕಡೆ ನಾವು ಒಂದು ಕಾನ್ಸೆಪ್ಟು, ಒಂದು ಚೌಕಟ್ಟಿಗೆ ಒಳಪಟ್ಟು ಮಾತಾಡ್ತಾ ಇರ್ತೀವಿ. ಇಲ್ಲಿ ನಮ್ಮದೇ ಮಾತು, ನಮ್ಮದೇ ಹಾಡು, ಅದಕ್ಕೆ ಮುಕ್ತ ಅವಕಾಶ, ನಾವಾಗಿ ನಮ್ಮ ಗೀತೆಗಳನ್ನು ಪ್ರಸಾರ ಮಾಡಬಹುದು. ಇದು ಒಂದು ರೀತಿ ಚಂದ. ಆದರೆ ಕೆಲವರು ಹೇಳ್ತಾರೆ, ಅರೆ ಅರೆ ಅರೆ, ಈ ಹಾಡು ನೀವು ಹಾಕಿದ್ರಲ್ಲ, ನೀವು ಈ ಹಾಡು ಹಾಕ್ತೀವಿ ಅಂತ ಅಂದ್ಕೊಂಡಿರಲಿಲ್ಲಪ್ಪ, ಇದು

ನಿಜವಾಗಿ ನಿಮಗೆ ಇಷ್ಟನಾ ಅಂತೆಲ್ಲ ಕೇಳ್ತಾರೆ. ಅಂದರೆ ಒಂದು ಹಾಡನ್ನು ಪ್ರಸಾರ ಮಾಡುವಾಗ ಈ ವ್ಯಕ್ತಿ ಹೇಗಿರಬಹುದು, ಈ ವ್ಯಕ್ತಿಗೆ ಈ ಹಾಡು ಇಷ್ಟ ಅಂದರೆ ಹೌದಾ, ಸಾಧ್ಯನಾ, ಹೀಗೆಲ್ಲ ಯೋಚನೆ ಮಾಡೋದನ್ನು ಕೂಡ ನಾವು ನೋಡ್ತೀವಿ. ಹಾಗೆ ಒಬ್ಬ ಲೇಖಕ ಒಂದು ಕೃತಿಯನ್ನು ಬರೆದಾಗ, ಇದು ಈ ಲೇಖಕ ಬರೆದಿದ್ದಾನೆ ಅಂತಂದರೆ ಆತ ಹೀಗಿರಬಹುದು, ಆತನ ವ್ಯಕ್ತಿತ್ವ ಹೀಗಿರಬಹುದು ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಿಜವಾಗಿ ಹಾಗ ಅಂದರೆ ಅದು ಹಾಗೆ ಇರೋದಿಲ್ಲ. ಹಾಗಾಗಿ ನಾವು ಅಷ್ಟೆಲ್ಲ ಯೋಚನೆ ಮಾಡಿದೆ, ನಿಮಗೆ ಯಾವ ಹಾಡು ಇಷ್ಟ ಅಂತ ಕೇಳಿದರೆ ಹಾಡುಗಳನ್ನು ನಾವು ಯಾಕೆ ಕೇಳ್ತೀವಿ, ಹೇಗೆ ಇಷ್ಟಪಡ್ತೀವಿ ಅಂತೆಲ್ಲ ಯೋಚಿಸ್ತಾ ಹೋದರೆ ನಿಜವಾಗಿ ಮಾತಾಡೋದಕ್ಕೆ ಏನೇನು ಹೊಳೆಯೋದೇ ಇಲ್ಲ. ಕೆಲವರು ನಮ್ಮ ಕೇಳುವರು ಫೋನಿನ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಅದೇನೋ ಗೊತ್ತಿಲ್ಲಪ್ಪ, ಆ ಹಾಡು ನಮಗೆ ತುಂಬ ಇಷ್ಟ, ಇಷ್ಟ ಅಂದರೆ ಇಷ್ಟ ಅಷ್ಟೇ ಅಂತ. ನಿಜವಾಗಿ ಹೌದು, ಇಷ್ಟ ಅಂದರೆ ಇಷ್ಟ ಅಷ್ಟೇ. ನಿನ್ನೆ ಇವತ್ತು ಪೂರ್ತಿ ನಾವೆಲ್ಲ ದಾದಾ ಸಾಹೇಬ್ ಪ್ರಶಸ್ತಿ ಮೂಡ್ನಲ್ಲಿ ಇದ್ದೀವಿ. ನಮಗೇ ಪ್ರಶಸ್ತಿ ಬಂದಷ್ಟು ಖುಷಿ, ಎಲ್ಲ ಕಡೆ ಇದೇ ಸಂಭ್ರಮ ಸದ್ದು. ಬಯಲುದಾರಿ, ನಾನಿನ್ನ ಬಿಡಲಾರೆ, ಚಂದನದ ಗೊಂಬೆ, ಮಿಂಚಿನ ಓಟ, ನಾರದ ವಿಜಯ, ಅನುಪಮ, ಜನ್ಮ ಜನ್ಮದ ಅನುಬಂಧ, ಹೀಗೆ ಎಷ್ಟೊಂದು ಜನಪ್ರಿಯ ಹಾಡುಗಳು ಸಾಲು ಸಾಲಾಗಿ ನಮಗೆ ಕೇಳಿಸ್ತಾ ಇವೆ. ಅನಂತ ಯಾನದ ಒಂದು ಗೀತೆ, ಅನಂತ ಅನಂತ ನಾಗ್ ಅಂದ ತಕ್ಷಣ ಎಷ್ಟೋ ಹಾಡುಗಳು ನಮಗೆ ಕೇಳಿಸುತ್ತವೆ. ಎಷ್ಟೋ ಹಾಡುಗಳನ್ನು ನಿನ್ನೆ ಇವತ್ತು ನೀವು ಕೇಳ್ತಾನೆ ಇದ್ದೀರಿ. ಅನಂತಯಾನದ ಅನಂತನಾಗ ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರುವ ಮತ್ತು ವಿಶಿಷ್ಟ ಅಭಿನಯದ ಅವರ ಒಂದು ಗೀತೆಯ ಜೊತೆಗೆ ಕಾರ್ಯಕ್ರಮನ ಆರಂಭಿಸೋಣ. ಇದು ಅನಂತಯಾನದ ಗೀತೆ.

ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ ಮಗ

ಅನಂತನಾಗ್ ಅವರ ಹಂಸಗೀತೆಯ ಈ ಪಾತ್ರ ತುಂಬಾ ವಿಶಿಷ್ಟವಾದದ್ದು, ಇವತ್ತಿಗೂ ಮೇರುಮಟ್ಟದ್ದು ಅಂತಾನೆ ಪರಿಗಣಿಸ್ತೀವಿ. ಕಾದಂಬರಿ ಆಧಾರಿತ ಚಿತ್ರಗಳ ಅವರ ಪಾತ್ರಗಳು ತುಂಬಾನೇ ಚೆನ್ನಾಗಿರುವಂಥದ್ದು, ತುಂಬಾನೇ ಇಷ್ಟ ಆಗುವಂಥದ್ದು. ಅನೇಕ ಕಾದಂಬರಿ ಆಧಾರಿತ ಚಿತ್ರಗಳಲ್ಲಿ ಅನಂತನಾಗ್ ಅವರು ಪಾತ್ರವಹಿಸಿದ್ದಾರೆ. ನಮಗೆ ಅನಂತನಾಗ್ ಅವರು ಯಾವುದಾದ್ರೂ ಒಂದು ಸಾಧನೆ ಮಾಡಿದಾಗ ಬರೀ ಅನಂತನಾಗ್ ಅಷ್ಟೇ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಅವರ ಜೊತೆ ಎಲ್ಲ ಸಾಧನೆಯಲ್ಲೂ ನಮಗೆ ಕಾಣಿಸೋದು ಶಂಕರನಾಗ್ ಕೂಡ. ಅನಂತನಾಗ್ ಅವರನ್ನು ಶಂಕರನ ಆತ್ಮದ ಜೊತೆಗೆ ನಾವು ಗುರುತಿಸ್ತೀವಿ ಕೂಡ.

ಅನಂತ್ ಹಾಗೂ ಶಂಕರ್ ಇಬ್ಬರು ಮಾಡಿದ ಚಿತ್ರ ಮಿಂಚಿನ ಓಟ, ಅದರ ಆ ಚಿತ್ರದ ಒಂದು ಗೀತೆಯನ್ನು ಕೇಳಿದ್ವಿ. ಅನಂತ ಯಾನದ ಎರಡು ಹಾಡುಗಳನ್ನು ನಾವು ಕೇಳಿದ್ವಿ. ನಿನ್ನೆಯಿಂದ ಅನೇಕರು ಅನಂತನಾಗ್ ಅವರ ಅಭಿಮಾನಿಗಳು ತುಂಬ ಖುಷಿಯಾಗಿ ನಮಗೆ ಪ್ರಶಸ್ತಿ ಬಂದ ಹಾಗೆ ಸಂತೋಷಿಸಿದ ಈ ಗೀತೆಗಳನ್ನೆಲ್ಲ ನಾವು ನಿಜವಾಗಿ ಮತ್ತೆ ಮತ್ತೆ ನೆನಪಿಸಿಕೊಂಡು ಖುಷಿ ಪಡ್ತಾ ಇದ್ದೀವಿ. ಹೌದು, ಇನ್ನು ನನ್ನ ಆಯ್ಕೆ ಕಾರ್ಯಕ್ರಮದಲ್ಲಿ ಈ ಹೊಸ ಗೀತೆಗಳು ಚೆನ್ನಾಗಿರಲ್ಲ ಅನ್ನೋದು ಅನೇಕರ ವಾದ. ಆದರೆ ಕಿವಿ ಕೊಡುವ, ಅರ್ಥೈಸುವ ಮನಸ್ಸು ಬಂದರೆ, ಸಂಗೀತವನ್ನು ಆಸ್ವಾದಿಸುವ ಒಲವು ಇದ್ದರೆ ಮನಸ್ಸು ಖಂಡಿತವಾಗಿ ಒಳ್ಳೆಯದನ್ನು ಹಿಡಿಯುತ್ತೆ, ಅಥವಾ ನಮಗೆ ಬೇಕಾದದ್ದನ್ನು ಅದು ತಾನಾಗಿಯೇ ಆರಿಸಿಕೊಳ್ಳುತ್ತೆ. ವಿಮರ್ಶಾತ್ಮಕವಾಗಿ ಹಾಡುಗಳನ್ನು ನಾವು ಕೇಳೋದೇ ಬೇರೆ, ಆದರೆ ಹಾಡುಗಳು ತಾವೇ ತಾವಾಗಿ ನಮ್ಮನ್ನು ಸೆಳೆದುಕೊಳ್ಳೋದೇ ಬೇರೆ. ಎಷ್ಟೋ ಸಲ ನಮಗೆ ಭಾಷೆ ಗೊತ್ತಿಲ್ಲದೇ ಇದ್ದರೂ ಯಾವುದೋ ಒಂದು ಹಾಡು ನಮ್ಮನ್ನು ಸೆಳೆದುಕೊಳ್ಳುತ್ತೆ. ಅದು ಸಂಗೀತದ ತಾಕತ್ತು. ಹಾಗೆ ಎಲ್ಲೋ ನೀವು ರಸ್ತೆಯಲ್ಲಿ ನಡೆದು ಹೋಗ್ತಾ ಇದ್ದರೆ ಜೋರಾಗಿ ಸ್ಪೀಕರ್ನಲ್ಲಿ ಹಾಕಿರುವ ಯಾವುದೋ ಒಂದು ಹಾಡು ಥಟ್ಟಂತ ನಮ್ಮ ಗಮನವನ್ನು ಸೆಳೆದುಕೊಳ್ಳುತ್ತೆ. ಅದು ಸಂಗೀತದ ತಾಕತ್ತು. ಮತ್ತು ನಮಗೆ ಸಂಗೀತವನ್ನು ಆಸ್ವಾದಿಸುವ ಕಿವಿ ಇದೆ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಳಬಹುದು. ಹಾಗೆ ಇತ್ತೀಚೆಗೆ ಸೆಳೆದ ಒಂದು ಗೀತೆ ಇದು.

ಕಾಲಗಳು ಸಾಗಲಿ, ಸ್ವರವು ಹಾಗೆ ಉಳಿಯಲಿ. ಎಷ್ಟೋ ಹಾಡುಗಳು ನಮ್ಮನ್ನು ಹೀಗೆ ಆಪ್ತವಾಗಿ ಸೆಳೆದುಕೊಳ್ಳುವಂಥದ್ದು. ಈಗ ಯಾರನ್ನೇ ಆಗಲಿ, ನಿಮಗೆ ಯಾವ ಹಾಡು ತುಂಬ ಇಷ್ಟ ಅಂತ ಕೇಳಿದರೆ ಹಾ ಅಂತ ಯೋಚನೆ ಮಾಡ್ತಾರೆ, ತಕ್ಷಣ ಅವರಿಗೆ ನೆನಪಾಗಲ್ಲ. ಹಾಡುಗಳ ಲೋಕದಲ್ಲೇ ಇರುವ ನಮಗೆ ತಕ್ಷಣಕ್ಕೆ ಎಷ್ಟೋ ಹಾಡುಗಳು ಒಟ್ಟೊಟ್ಟಿಗೆ ನುಗ್ಗಿಕೊಂಡು ಬಂದ ಹಾಗಾಗತ್ತೆ. ಯಾವ ಹಾಡು ಅಂದರೆ ತಲೆಗೆ ಥಟ್ಟಂತ ಬರೋಲ್ಲ. ಒಂದು ಹೆಕ್ಕಿ ಹೇಳಿ ಅಂದರೆ ಹಾ ಅಂದು ಕೊನೆಗೆ ಒಂದು ಹಾಡನ್ನು ಹೇಳ್ತಾರೆ. ಆದರೆ ನಮ್ಮ ಫೋನಿನ ಕಾರ್ಯಕ್ರಮಗಳಿಗೆ ಇಷ್ಟಪಟ್ಟು ಹಾಡುಗಳನ್ನು ಕೇಳಬೇಕು ಅನ್ನುವರು ಬರ್ಕೊಂಡು ಪ್ರಯತ್ನ ಪಟ್ಟು ಆಮೇಲೆ ನನಗೆ ಈ ದಿನ ಇಂಥ ಹಾಡೇ ಬೇಕು ಅಂತ ಕೇಳೋದು ಉಂಟು. ಇರಲಿ, ಅದು ನಮ್ಮ ಹಾಡುಗಳನ್ನು ನಾವು ಲಿಸ್ಟ್ ಹಾಕ್ಕೊಂಡು ಈ ಹಾಡುಗಳು ಬೇಕು ಅಂತ ಅಂದುಕೊಂಡು ಆ ಸಮಯದಲ್ಲಿ ಆ ಹಾಡನ್ನು ಕೇಳುವಂಥದ್ದು. ಇವತ್ತು ಹೀಗೆ ನಮ್ಮ ಸ್ಟುಡಿಯೋ ಒಳಗೆ ಬರುವಾಗ ನಮ್ಮ ಜೊತೆ ಕರ್ತವ್ಯಾಧಿಕಾರಿ ಹವೀನಾ ಅವರಿದ್ದರು. ನೋಡಮ್ಮ, ಇವತ್ತು 8 ಗಂಟೆಗೆ ನಾವು ನಮ್ಮ ಆಯ್ಕೆ ಹಾಡನ್ನು ಹಾಕ್ತೀವಿ. ಯಾವಾಗಲೂ ನಮ್ಮ ಆಯ್ಕೆ ಹಾಡುಗಳನ್ನು ಹಾಕುವಾಗ ನೀವು ನಮ್ಮ ಜೊತೆ ಹಾಡುಗಳನ್ನು ಕೇಳ್ತಾ ಇರ್ತೀರಲ್ಲ, ನಿಮಗೆ ಯಾವ ಹಾಡು ಇಷ್ಟ ಅಂತ ಕೇಳಿದಾಗ ಅವರು ಸ್ವಲ್ಪ ಹೊತ್ತು ಯೋಚನೆ ಮಾಡಿ 10 ನಿಮಿಷ ಬಿಟ್ಟು ಸ್ಟುಡಿಯೋಗೆ ಬಂದು ಹೇಳಿದರು, ನನಗೆ ಈ ಹಾಡು ತುಂಬ ಇಷ್ಟ ಅಂತ. ಹವೀನಾ ಅವರು ಹೇಳಿದ ಹಾಡು, ಅದು ನಮ್ಮ ಆಯ್ಕೆ, ನನ್ನ ಆಯ್ಕೆಯೂ ಹೌದು, ಬಹುಶಃ ನಿಮ್ಮ ಆಯ್ಕೆಯೂ ಆಗಿರಬಹುದು. ಕೇಳೋಣ ಆ ಹಾಡು.

ಚಿರುಚಿತ್ರದ ಹಾಡುಗಳೆಲ್ಲ ಅತ್ಯಂತ ಜನಪ್ರಿಯ. ನಮ್ಮ ಶ್ರೋತೃಗಳು ಕೂಡ ಕೇಳ್ತಾ ಇರ್ತಾರೆ. ಹಾಗೆ ಹವೀನಾ ಅವರು ಕೂಡ ಈ ಗೀತೆಯನ್ನು ಕೇಳಿದರು. ಉದಿತ್ ನಾರಾಯಣ್ ಅವರ ಧ್ವನಿಯಲ್ಲಿತ್ತು ಈ ಗೀತೆ. ಹಾಡುಗಳನ್ನು ಆಸ್ವಾದಿಸಬೇಕಾದರೆ ಎಲ್ಲವನ್ನ ಒಟ್ಟಿಗೆ ಒಟ್ಟಿಗೆ ಒಂದೇ ಬುಟ್ಟಿಗೆ ಹಾಕೋದು ಆಗದು. ಈಗ 40ರ ಹಾಡು, 50ರ ದಶಕದ ಹಾಡು, 60ರದ್ದು, 80ರದ್ದು, 70ರದ್ದು, 2000, ಹಾಗೆ 2018, 2020 ಹೀಗೆ ನಾವು ಹಾಡುಗಳನ್ನು ಹಾಗೆ ಬೇರೆ ಬೇರೆ ಗುಂಪುಗಳಿಗೆ ಸೇರಿಸ್ತಾ ಹೋದ ಹಾಗೆ ತಂತ್ರಜ್ಞಾನ ಹೇಗೆಲ್ಲ ಅಭಿವೃದ್ಧಿಯಾಗಿದೆ, ಗಾಯಕರು ಹೇಗೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಹಾಡಿದ್ದಾರೆ, ವಿವಿಧ ಗಾಯಕರು, ಹೊಸ ಹೊಸ ಗಾಯಕರು ನಮ್ಮ ಜೊತೆಗೆ ಬಂದಿದ್ದಾರೆ, ಮತ್ತು ತಂತ್ರಜ್ಞಾನ ಎಷ್ಟೆಲ್ಲ ಅಭಿವೃದ್ಧಿಯಾಗಿದೆ. ಆಗ ಸ್ಟುಡಿಯೋ ಒಳಗಡೆ ಎಲ್ಲರೂ ಸೇರಿ ಒಟ್ಟಿಗೆ ಸ್ಟಾರ್ಟ್ ಕೊಟ್ಟ ಮೇಲೆ ಅಷ್ಟೂ ಜನ ವಾದ್ಯ ಸಂಗೀತಗಾರರು ಮತ್ತು ಗಾಯಕರು ಎಲ್ಲ ಸೇರಿ ಹಾಡ್ತಾ ಇದ್ದ ಆ ಕಾಲ, ಅಕಸ್ಮಾತ್ ಒಬ್ಬರು ಯಾರಾದರೂ ತಪ್ಪಿದರೆ ಆ ಇಡೀ ಹಾಡು ಮತ್ತೆ ಆರಂಭದಿಂದ ರೆಕಾರ್ಡ್ ಆಗಬೇಕಾಗ್ತಾ ಇತ್ತು. ಆ ಕಾಲದಿಂದ ಇವತ್ತು ಟ್ರ್ಯಾಕ್ ಸಂಗೀತದವರೆಗೆ ಬಂದಿದೆ. ಟ್ರ್ಯಾಕ್ ಅಂದರೆ ಒಬ್ಬರು ಹಾಡಿ ಇಟ್ಟಿರುವ ಬೇರೆ ಬೇರೆ ಒಂದೊಂದು ವಾದ್ಯಕ್ಕೆ ಒಂದೊಂದು ಟ್ರ್ಯಾಕನ್ನು ಕೊಟ್ಟಿರಲಾಗುತ್ತೆ. ಅಂದರೆ ಕೊಳಲಿಗೆ ಒಂದು, ವಯಲಿನ್ಗೆ ಒಂದು, ಅಥವಾ ತಬಲಾಗೆ ಒಂದು, ಮೃದಂಗಕ್ಕೆ ಒಂದು, ವೀಣೆಗೆ ಒಂದು, ಹೀಗೆ ಯಾವೆಲ್ಲ ವಾದ್ಯಗಳನ್ನು ಆ ಗೀತೆಯಲ್ಲಿ ಬಳಸಲಾಗ್ತಾ ಇದೆ, ಪ್ರತಿಯೊಂದಕ್ಕೂ ಒಂದೊಂದು ಟ್ರ್ಯಾಕನ್ನು, ಅಂದರೆ ಒಂದೊಂದು ಅದರದೇ ವೈವಿಧ್ಯವನ್ನು ಹೇಳುವ ಒಂದು ಟ್ರ್ಯಾಕ್ನ ಕೊಟ್ಟು, ಆಮೇಲೆ ಅದನ್ನು ಹಾಡುವವರಿಗೆ ಬೇರೆಯೇ ಟ್ರ್ಯಾಕ್ ಕೊಟ್ಟು, ಎಲ್ಲ ಹಾಡುಗಳನ್ನು ಎಲ್ಲವನ್ನು ರೆಕಾರ್ಡ್ ಆದ ಮೇಲೆ ಮಿಕ್ಸಿಂಗ್ ಮಾಡುವಂತಹ ಒಂದು ಸೌಕರ್ಯ, ಅಂದರೆ ಯಾರಿಗೆ ಯಾವಾಗ ಬಂದು ನುಡಿಸಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಅದನ್ನು ಅವರು ನುಡಿಸಿ ಹೋಗಬಹುದು, ಅದನ್ನು ಅವರು ಹಾಡಿ ಹೋಗಬಹುದು. ಹೀಗೆಲ್ಲ ಅನುಕೂಲಗಳು ಈಗ ಬಂದಿರುವಂತಹ ಕಾಲದಲ್ಲಿ ನಾವು ಬೇರೆ ರೀತಿಯ ಗೀತೆಗಳನ್ನೇ ಕೇಳ್ತಾ ಇದ್ದೀವಿ. 40-50ರ ದಶಕದ ಗೀತೆಗಳನ್ನು ನಾವು ಇವತ್ತಿನ ಗೀತೆಗಳಿಗೆ ಖಂಡಿತ ಹೋಲಿಸೋದಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಎಲ್ಲ ಗೀತೆಗಳು ಭಿನ್ನ, ವಿಭಿನ್ನ, ಕಾಲ ವಿಭಿನ್ನ, ವಸ್ತು ವಿಭಿನ್ನ, ಅವತ್ತಿನ ಹಾಡು ಇವತ್ತಿನ ಹಾಡು ಖಂಡಿತ ಬೇರೆ ಬೇರೆ. ಆಗಿನ ಹಾಡುಗಳಲ್ಲಿ ಯಾವ ಹಾಡು ನಿಮಗೆ ಇಷ್ಟ, ಅಥವಾ ಯಾವ ಹಾಡು ಪದೇ ಪದೇ ಕೇಳೋ ಹಾಗೆ ಆಗತ್ತೆ ಅಂದರೆ, ನಮ್ಮ ಶ್ರೋತೃಗಳು ಈಗ ಬರೀತಾರಲ್ಲ ಪತ್ರಗಳನ್ನು, ಅಥವಾ ಸಂದೇಶ ಹಾಕಿ ಈ ಹಾಡು ಬೇಕು ಈ ಹಾಡು ಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಆಗ ನಾನು ಸಹ ಶ್ರೋತೃವಾಗಿ ಒಂದು ಗೀತೆಗೆ ಪದೇ ಪದೇ ಪತ್ರಗಳನ್ನು ಬರೀತಾ ಇದ್ದ ಒಂದು ಗೀತೆ. ಆ ಗೀತೆ ಯಾವುದು ಅಂತ ಕೇಳುವ ಕುತೂಹಲ ಇದೆಯಾ?

ಅರಿಶಿನ ಕುಂಕುಮ ಚಿತ್ರಕ್ಕೆಂದು ಪಿ ವಿ ಶ್ರೀನಿವಾಸ್ ಅವರು ಹಾಡಿದ ಗೀತೆ ಕೇಳಿದಿರಿ. ಇದು ದರಬೇಂದ್ರೆ ಅವರ ರಚನೆ. ಅದ್ಯಾಕೋ ಅನೇಕರಿಗೆ ದುಃಖದ ಹಾಡುಗಳು ಇಷ್ಟ ಆಗೋ ಹಾಗೆ ಸಂತೋಷದ ಹಾಡುಗಳು ಇಷ್ಟ ಆಗೋದೇ ಇಲ್ಲ. ಹಾಗೆ ದುಃಖ ಒತ್ತಿ ಬಂದಾಗ, ಮೂಡ್ ಸರಿ ಇಲ್ಲದೆ ಇದ್ದಾಗ ಯಾವುದಾದ್ರೂ ಒಂದು ಹಾಡು ಸಡನ್ನಾಗಿ ರೇಡಿಯೋದಲ್ಲಿ ಬಂದರೆ, ಅಬಬಬಬ, ಈ ಹಾಡು ನನಗಾಗಿಯೇ ಬರೆದದ್ದು, ಆ ದೇವರು ನನಗೇ ಸೃಷ್ಟಿ ಮಾಡಿರೋದು ಈ ಹಾಡು ಅಂತ ಅನ್ನಿಸ್ಬಿಡುತ್ತೆ. ಹಾಗೆ ಅನೇಕ ದುಃಖದ ಹಾಡುಗಳು, ಹಾಗೆ ದುಃಖದ ಸೀನ್ಗಳು ನಮ್ಮ ಮನಸ್ಸಲ್ಲಿ ಅಚ್ಚೊತ್ತಿದ ಹಾಗೆ ಇರುತ್ತೆ. ಅದು ನಮ್ಮ ಸುಪ್ತ ಮನಸ್ಸಿನಲ್ಲಿ ಇರಬಹುದು, ಅಥವಾ ಯಾವುದೋ ಒಂದು ಭಾವವನ್ನು ಗಾಢವಾಗಿ ನಾವು ಪ್ರೀತಿಸಿದಾಗ ಅದು ನಮ್ಮೊಳಗಡೆ ಇಳಿದಿರಬಹುದು. ನಮ್ಮ ನೆಚ್ಚಿನ ನಟನ ಒಂದು ಅಭಿನಯದಿಂದ ಇರಬಹುದು, ಅಥವಾ ಅಲ್ಲಿ ಚಿತ್ರೀಕರಣದಿಂದ ಇರಬಹುದು. ಕೆಲವು ಗೀತೆಗಳು ನಮ್ಮನ್ನು ಅಪಾರವಾಗಿ ಸೆಳೆದಿರುತ್ತೆ. ಹಾಗೆ ಈ ಭಾವವನ್ನು ಅನೇಕ ಸಿನಿಮಾಗಳಲ್ಲಿ ಅದನ್ನು ದುಡಿಸಿಕೊಂಡಿರೋದನ್ನು ನಾವು ನೋಡ್ಬೋದು. ಹೇಗೆ ಅಂದರೆ, ಯಾವುದೋ ಒಂದು ಏನೋ ಒಂದು ಸೀನ್ ನಡೀತಾ ಇದೆ, ಹಿಂದುಗಡೆ ಹಿನ್ನೆಲೆಯಲ್ಲಿ ರೇಡಿಯೋದಲ್ಲಿ ಯಾವುದೋ ಒಂದು ಹಾಡು ಬರ್ತಾ ಇದೆ, ಅದು ಆ ಹಾಡಿನ ಬರ್ತಾ ಇರುವ ಹಾಡಿನ ಭಾವಕ್ಕೂ ಅಲ್ಲಿ ನಡೀತಾ ಇರುವ ಘಟನೆಗೂ ಒಂದು ರೀತಿ ಸಾಮ್ಯವನ್ನು ಕಲ್ಪಿಸುವಂತಹ ಹಾಡುಗಳು ಭಾವ. ಹಾಗೆ ದುಃಖದ ಭಾವ ಅನೇಕರಿಗೆ ಇಷ್ಟ. ಒಂದು ಕಾಲದಲ್ಲಿ ಅನಾಥ ಮಗುವಾದೆ ನಾನು, ಅಪ್ಪನೂ ಅಮ್ಮನೂ ಇಲ್ಲ, ಈ ಗೀತೆ ರೇಡಿಯೋದಲ್ಲಿ ಎಷ್ಟು ಬರ್ತಾ ಇತ್ತು ಅಂದರೆ ಅದು ಸಾಕಷ್ಟು ಸಲ, ಒಂದೇ ದಿನದಲ್ಲಿ ಎರಡು ಸಲ ಮೂರು ಸಲ ಗೀತೆ ಪ್ರಸಾರ ಆಗ್ತಾ ಇದ್ದದ್ದು ಉಂಟು. ವಿಶೇಷವಾಗಿ ನಾವು ಮೆಚ್ಚಿನ ಗೀತೆಗಳನ್ನು ಸಿದ್ಧಪಡಿಸುವಾಗ ಸುಮಾರು 50-60 ಪತ್ರಗಳು ಆ ಗೀತೆಗೆ ಬರ್ತಾ ಇತ್ತು. ಬಹುಶಃ ಆ ಕಾಲದಲ್ಲಿ ಆ ಅನಾಥ ಮಗುವಾದೆ ಗೀತೆ ಎಲ್ಲರ ಮನಸ್ಸನ್ನು ಕದ್ದಿತ್ತು ಅನಿಸುತ್ತೆ. ಹಾಗೆ ದುಃಖದ ಗೀತೆ ಅಂತಂದಾಗ ಥಟ್ಟಂತ ನನಗೆ ಆಕರ್ಷಿಸೋದು ಅಥವಾ ಕಳೆದು ಹೋಗುವ ಅಥವಾ ಕಣ್ಣೀರು ತರಿಸುವ ಗೀತೆ ಇದು.

ಮಾರ್ಗದರ್ಶಿ ಚಿತ್ರಕ್ಕೆಂದು ಮನ್ನಾಡೆ ಅವರು ಹಾಡಿರುವ ಗೀತೆ ಇದು. ಈ ಹಾಡನ್ನ ಹಿಂದಿ ಗಾಯಕ ಮನ್ನಾಡೆ ಅವರು ಹಾಡಿದ್ದು. ಅವರು ಕೆಲವೇ ಗೀತೆಗಳನ್ನ ಕನ್ನಡದಲ್ಲಿ ಹಾಡಿರೋದು, ನಾಲ್ಕೈದು ಹಾಡುಗಳನ್ನು ಹಾಡಿರಬಹುದು ಅಷ್ಟೇ. ಆದರೆ ಹಿಂದಿ ಗಾಯಕರೊಬ್ಬರು ಇಷ್ಟು ಭಾವಪೂರ್ಣವಾಗಿ ಸಾಹಿತ್ಯಕ್ಕೆ ದನಿಯಾಗಿರೋದು ಒಂದು ವಿಶಿಷ್ಟ ಗೀತೆ. ಮನ್ನಾಡೆ ಅವರ ಗೀತೆಗಳು ಕನ್ನಡದ ಗೀತೆಗಳು ಅಂದರೆ ಬಹುಶಃ ಈ ಗೀತೆ ಮುಂಚೂಣಿಯಲ್ಲಿ ಬರುವಂಥದ್ದು. ಇನ್ನು ಇದೇ ಭಾವದ ಮತ್ತೊಂದು ಗೀತೆ, ಸಾಮಾನ್ಯವಾಗಿ ಗಾಯಕರು ಹಾಡೋದು ಸಹಜ, ಆದರೆ ಸಂಗೀತ ಸಂಯೋಜಕರು ತಾವೇ ಹಾಡಿರೋದು ತುಂಬ ಅಪರೂಪ. ಕೆಲವು ಹಾಡುಗಳನ್ನು ಅಲ್ಲಲ್ಲಿ ಇಳಯರಾಜ ಅವರು ಹಾಡಿದ್ದಾರೆ, ಹಾಗೆ ನಾಗೇಂದ್ರ ಅವರು ಕೆಲವು ಹಾಡುಗಳನ್ನು ಹಾಡಿದ್ದಾರೆ, ಹಾಗೆ ಸಂಯೋಜಕರು ಹಾಡಿದ ಒಂದು ಅಪರೂಪದ ಹಾಡು. ಈ ಗೀತೆ ಪಿ ವಿ ಶ್ರೀನಿವಾಸ್ ಅವರ ಧ್ವನಿಯಲ್ಲೇ ರೆಕಾರ್ಡ್ ಆಗಬೇಕಾಗಿತ್ತು, ಆದರೆ ಕಾರಣಾಂತರದಿಂದ ಆಗ ಇದನ್ನು ಜಿ ಕೆ ವೆಂಕಟೇಶ್ ಅವರೇ ಹಾಡಿದರು. ಕೇಳಿದ ಮೇಲೆ ಪಿ ವಿ ಶ್ರೀನಿವಾಸ್ ಅವರು ಹೇಳಿದ್ರಂತೆ, ಇಷ್ಟು ಚೆನ್ನಾಗಿದೆ ಇದರಲ್ಲಿ ಈ ಭಾವ, ಇಷ್ಟು ಚೆನ್ನಾಗಿ ಬಂದಿದೆ, ಬಹುಶಃ ನಾನು ಮತ್ತೆ ಇದನ್ನು ಹಾಡಿದ್ರೆ ಆ ಭಾವ ಬರುತ್ತೋ ಇಲ್ವೋ ಅನ್ನುವಂಥದ್ದು. ಹಾಗಾಗಿ ಜಿ ಕೆ ವೆಂಕಟೇಶ್ ಅವರ ಹಾಡು ಹಾಗೆ ಉಳಿದಿದೆ. ಈ ಹಾಡು ಇವತ್ತಿಗೂ ಆವತ್ತಿಗೂ ಮುಂದೆ ಹಾಗೆ ನಮ್ಮ ಮನಸ್ಸಲ್ಲಿ ಉಳಿದಿರುವ ಉಳಿಯುವ ಗೀತೆ ಅಂತ ಅನ್ಸುತ್ತೆ. ಬಹುಶಃ ಆ ದಶಕದವರು ಈ ದಶಕದವರು ಕೂಡ ಇದನ್ನು ಸವಿತಾರೆ ಅಂತ ಅಂದುಕೊಳ್ಳಬಹುದು. ಯಾಕೆಂದರೆ ಈ ಗೀತೆಯಲ್ಲಿ ಗಾಯನ ಅಥವಾ ಸಾಹಿತ್ಯ ಅದೆಲ್ಲದನ್ನು ಮೀರಿ ಒಂದು ಭಾವ ಶ್ರೀಮಂತಿಕೆ ಇರೋದನ್ನು ನಾವು ಕಾಣಬಹುದು. ಸಂಗೀತವು ಕೂಡ ಅಷ್ಟೇ ಭಿನ್ನ.

ಹಿಂದಿ ಗಾಯಕ ಮನ್ನಡೆ ಅವರು ಹಾಡಿದ ಹಾಡನ್ನು ಕೇಳಿದ್ವಿ, ಹಾಗೆ ಹಿರಿಯ ಸಂಗೀತ ಸಂಯೋಜಕ ಜಿ ಕೆ ವೆಂಕಟೇಶ್ ಅವರು ಹಾಡಿದ ಹಾಡನ್ನು ಕೇಳಿದ್ವಿ. ಹೊಸ ಹಾಡು, ಹಳೆ ಹಾಡು, ಇಷ್ಟದ ಹಾಡು, ಹೀಗೆ ಹೇಳ್ತಾ ಹೋಗಬಹುದು. ಈ ಹಾಡುಗಳನ್ನು ಆಸ್ವಾದಿಸಬೇಕಾದ್ರೆ ಎಲ್ಲವನ್ನು ಒಟ್ಟಿಗೆ ನಾವು ಕೇಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ಒಂದೇ ಥರ ಎಲ್ಲವನ್ನು ನಾವು ತೂಗಿ ನೋಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಕೊಳ್ತಾ ಇದ್ವಲ್ಲ. ಹಾಗೆ ಈಗ ಕೆಲವರಿಗೆ ಕೆಲವು ಆ್ಯಕ್ಟರ್ಸ್ ಮಾಡಿರುವ ಹಾಡು ಇಷ್ಟ ಆಗ್ಬೋದು. ರಾಜ್ಕುಮಾರ್ ಹಾಡುಗಳಲ್ಲಿ ನನಗೆ ಇದಿಷ್ಟ, ವಿಷ್ಣುವರ್ಧನ್ ನಟಿಸಿರುವ ಗೀತೆಗಳಲ್ಲಿ ನನಗೆ ಇದಿಷ್ಟ, ಶಿವರಾಜ್ಕುಮಾರ್ ಹಾಡು ಅಂದರೆ ನನಗೆ ತಕ್ಷಣ ಇವ ಯಾವ ಸೀಮೆ ಗಂಡು ಕಣಮ್ಮೋ ಜ್ಞಾಪಕ ಬರುತ್ತೆ. ಹಾಗೆ ಅನಂತನಾಗ್ ಅಂದರೆ ಇದು ಎಂಥ ಲೋಕವಯ್ಯ ನೆನಪಾಗುತ್ತೆ. ಹೀಗೆ ರಾಜ್ಕುಮಾರ್ ಅಂದರೆ ಹೀಗೆ ನೆನಪಾಗುತ್ತೆ. ಹೀಗೆ ಆಯಾಯ ಗಾಯಕರು ಅಂದಾಗ ಪಿ ವಿ ಶ್ರೀನಿವಾಸ್ ಹಾಡು ಹೇಗೆ, ಅಥವಾ ಎಸ್ ಜಾನಕಿ ಅವರ ಹಾಡು, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅಂದ ಕೂಡಲೇ ನನಗೆ ನೆನಪಾಗುವ ಹಾಡು, ಹೀಗೆ ಹಲವಾರು ರೀತಿಯಲ್ಲಿ, ಹಲವಾರು ವಿಭಾಗಗಳಲ್ಲಿ, ಹಲವಾರು ಬುಟ್ಟಿಗಳಲ್ಲಿ ನಾವು ಹಾಡುಗಳನ್ನು ಹಾಕ್ತಾ ಹೋಗ್ಬೋದು. ಹಳೆ ಹಾಡು, ಹೊಸ ಹಾಡು, ಎನರ್ಜೆಟಿಕ್ ಹಾಡು, ಹಾಸ್ಯದ ಹಾಡು, ಸಂತೋಷದ ಹಾಡು, ತಮಾಷೆ ಹಾಡು, ಹೀಗೆಲ್ಲ ನಾವು ಯೋಚಿಸ್ತಾ ಹೋಗ್ಬಹುದು. ಹಾಗೆ ಮತ್ತೊಂದು ಗೀತೆ, ಇದು ಸಾಮಾನ್ಯವಾಗಿ ನಾಯಕ ನಟರು ಹಾಡಿರೋದು ಕಡಿಮೆ, ರಾಜ್ಕುಮಾರ್ ಒಬ್ಬರನ್ನ ಬಿಟ್ಟರೆ ಉಳಿದಂತೆ ನಾಯಕರು, ನಾಯಕ ನಟರು ಅಲ್ಲಲ್ಲಿ ಗೀತೆಗಳನ್ನು ಹಾಡಿದರು, ಅದು ಸಂಗೀತದ ಮಟ್ಟವನ್ನು ಅಥವಾ ಗಾಯಕನ ಮಟ್ಟಕ್ಕೆ ಅವರು ಬಂದಿದ್ದಾರೆ ಅಂತ ಅನ್ನಿಸದೇ ಹೋದರೂ ನಾವು ಆ ಗೀತೆಗಳನ್ನು ಕೇಳ್ತೀವಿ. ಅದು ಉಪೇಂದ್ರ ಅವರು ಹಾಡಿರೋ ಹಾಡಿರ್ಬೋದು, ಶಿವರಾಜ್ಕುಮಾರ್ ಅವರು ಹಾಡಿರುವ ಹಾಡುಗಳಿರಬಹುದು, ವಿಷ್ಣುವರ್ಧನ್ ಅವರ ಹಾಡುಗಳು ಇರಬಹುದು. ಸಂಪೂರ್ಣವಾಗಿ ಅದು ಒಂದು ಗಾಯನದ ಅಥವಾ ಒಂದು ಸಾಧನೆ ಮಾಡಿದ ಗಾಯಕನ ಧ್ವನಿಯ ಹಾಗೆ ಅದು ನಮಗೆ ಕೇಳದೇ ಇದ್ದರೂ ಕೂಡ ನಮಗೆ ಆ ನಾಯಕ ಮನಸ್ಸಿಗೆ ಎಷ್ಟು ಹತ್ತಿರ ಆಗಿರ್ತಾನೆ ಅಂದರೆ ಅದಕ್ಕಾಗಿ ನಾವು ಆ ಹಾಡನ್ನು ಕೇಳ್ತೀವಿ. ಆ ನಾಯಕ ನಟರು ಕೂಡ ಒಂದು ವಿಭಿನ್ನವಾಗಿ ಈ ಹಾಡು ಬರಬೇಕು ಅಥವಾ ನನ್ನದೇ ದನಿಯಲ್ಲಿ ಈ ಹಾಡು ಬಂದರೆ ಹೇಗಿರುತ್ತೆ ಅಂತ ಹಾಡಿರೋದು ಉಂಟು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸುದೀಪ್ ಅವರು ಹಾಡಿರುವ ಈ ಗೀತೆ ಬಹಳ ವಿಭಿನ್ನವಾದ ಗೀತೆ.

ಸುದೀಪ್ ಅವರು ಹಾಡಿದ ಗೀತೆಯನ್ನು ಕೇಳಿದ್ರಲ್ಲ, ಒಂದು ಕಾಲದಲ್ಲಿ 20-30 ವರ್ಷ ಕೆಲವರೇ ಗೀತೆಗಳನ್ನು ಹಾಡಿದರು, 50,000 ಹಾಡುಗಳು, 40,000 ಹಾಡುಗಳು, ಹೀಗೆ ಸಾವಿರಾರು ಗೀತೆಗಳನ್ನು ಕೆಲವೇ ಕಲಾವಿದರು ಹಾಡಿದರು. ಬರೀ ಒಂದು ಭಾಷೆಯಲ್ಲಿ ಅಲ್ಲ, ಎಷ್ಟೊಂದು ಭಾಷೆಗಳಲ್ಲಿ ಅವರು ಹಾಡಿದರು, ಚಿತ್ರರಂಗವನ್ನು ಆಳಿದರು ಅಂತಲೇ ಹೇಳಬಹುದು. 4-5 ಹೆಸರುಗಳು ನಮಗೆ ಪದೇ ಪದೇ ಕೇಳಿಸ್ತಾ ಇದ್ದಂತಹ ಹೆಸರುಗಳು. ಆದರೆ ಈಗ ಹಾಗಲ್ಲ ನೋಡಿ, ಎಷ್ಟೊಂದು ಸ್ಪರ್ಧೆ ಇದೆ, ಸಾಕಷ್ಟು ಹೊಸ ಪ್ರತಿಭೆಗಳು ಇವೆ, ತಂತ್ರಜ್ಞಾನ ಕೂಡ ಅಷ್ಟೇ ಮುಂದುವರೆದಿದೆ. ಇಲ್ಲಿ ಇವರು ಅವರು ಅನ್ನೋದು ಇಲ್ಲವೇ ಇಲ್ಲ. ಸ್ಪರ್ಧೆಯಲ್ಲಿ ನಾವು ಮುಂದೆ ಬಂದರೆ, ಸರಿಯಾಗಿ ಹಾಡಿದರೆ, ಸಾಧನೆ ಹಾಕಿದರೆ, ಪರಿಶ್ರಮ ಇದ್ದರೆ ಮಾತ್ರ ಅವು ಉಳಿಯಬಲ್ಲಂತಹ ಹಾಡುಗಳು ಆಗ್ತವೆ. ಹಾಗೆ ಕನ್ನಡದ ಗಾಯಕರೇ ಅಂತ ಅಲ್ಲ, ಬೇರೆ ಬೇರೆ ಗಾಯಕರು ಗಾಯಕಿಯರು ಕೂಡ ಕನ್ನಡಕ್ಕೆ, ಹಾಗೆ ಕನ್ನಡದ ಗಾಯಕರು ಗಾಯಕಿಯರು ಬೇರೆ ಬೇರೆ ಕಡೆ ಹೀಗೆಲ್ಲ ಹಾಡೋದನ್ನು ನಾವು ನೋಡ್ತೇವೆ. ಇತ್ತೀಚೆಗೆ ಕನ್ನಡದ ಗಾಯಕರು ಅಂದಾಗ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲೂ ಅತ್ಯಂತ ಪರಿಣತಿ ಪಡೆದಿರುವ, ಜೊತೆಗೆ ಅನೇಕ ಚಿತ್ರಗೀತೆಗಳನ್ನು ಹಾಡುವ ಸೊಗಸಾದ ಧ್ವನಿ ಅಂದರೆ ಸಿದ್ಧಾರ್ಥ ಬೆಳ್ಮಣ್ಣು. ಅವರ ಗೀತೆಗಳಂದರೆ ನಿಜವಾಗಿ ಅದೊಂದು, ಅವರು ಎಲ್ಲ ಭಾವಕ್ಕೂ ಧ್ವನಿಯಾಗಿದ್ದಾರೆ ಅಂತ. ಅನೇಕ ದುಃಖದ ಗೀತೆಗಳನ್ನು ಹಾಡಿದ್ದಾರೆ, ಜೋಶ್ ಗೀತೆಗಳನ್ನು ಹಾಡಿದ್ದಾರೆ, ಹೀಗೆ ಅನೇಕ ಗೀತೆಗಳನ್ನು ಹಾಡಿದ್ದಾರೆ ಬೆಳ್ಮಣ್ಣು ಅವರು ಹಾಡಿರೋ.

ಮನಸ್ಸನ್ನ ಬಳಸಿ ಬೆಳೆದ ಹಾಡುಗಳು ನೂರಾರು ಸಾವಿರಾರು. ಗಾನಕ್ಕೆ ಒಲಿಯದ ಮನಸ್ಸೇ ಇಲ್ಲ, ಗಾನಕ್ಕೆ ನಲಿಯದ ಜೀವವೇ ಇಲ್ಲ. ಪ್ರತಿ ಮನಸ್ಸು ಬೇರೆ, ಪ್ರತಿ ಆಯ್ಕೆಯೂ ಬೇರೆ. ಆದರೆ ಅದು ಒಂದೇ ಅಂದಾಗ, ಅಂದರೆ ಒಂದೇ ಆದಾಗ ಅಲ್ಲಿ ಮೂಡುವ ಅನುಭವ, ಅದು ಅನುಭಾವ. ಟೋಟಲಿ ನಮ್ಮ ಜೊತೆ ಸಿಂಕಾಗಿ ಮಂಕಾಗಬೇಡಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಆಯ್ಕೆ ಕಾರ್ಯಕ್ರಮವನ್ನು ಮುಗಿಸೋಣ. ಆತ್ಮೀಯ ಶ್ರೋತೃ ಬಾಂಧವರೇ, ನಿಮಗೆಲ್ಲ ನಿಮ್ಮದೇ ಧ್ವನಿ ಬಿ ಕೆ ಸುಮತಿಯ ನಮಸ್ಕಾರಗಳು.

0: ನಮ್ಮ ಆಯ್ಕೆ ಕಾರ್ಯಕ್ರಮ ಕೇಳಿದಿರಿ. ಟೈಮ್ ಬರ್ತದೆ ಅಲ್ಲ, ಟೈಮ್ ಬಂದೇ ಬಿಡ್ತು. 9 ಗಂಟೆ ಆಯ್ತು. ಈಗ ಕೇಳೋಣ ಇಂಗ್ಲಿಷ್ ವಾರ್ತಾ ಪ್ರಸಾರ, ಆಮೇಲೆ 9:15 ಹಿಂದಿ ಚಿತ್ರಗೀತೆಗಳು.
1: Good evening. This is Akashwani and I am Nishit Kumar with the news at

ಹಮ್ ತುಮ್ಹಾರೇ ಹೇ ಸನಮ್ ಚಿತ್ರದ ಹಾಡನ್ನು ಕೇಳಿದ್ರಿ. ಸೋನು ನಿಗಮ್ ಅವರೊಂದಿಗೆ ಈ ಗೀತೆಯನ್ನು ಹಾಡಿದವರು ಅನುರಾಧ ಪೋದ್ವಾಲ್. ಯಕೀನ್ ಚಿತ್ರದ ಹಾಡು ಸೋನು ಅವರೊಂದಿಗೆ ಹಾಡಿದ್ದಾರೆ ಶ್ರೇಯಾ ಘೋಷಲ್. ಇವತ್ತಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ವಿವಿಧ ಗಾಯಕಿಯರ ಜೊತೆ ಹಾಡಿರುವ ಗೀತೆಗಳನ್ನು ಆಲಿಸುತ್ತಿದ್ದೀರಿ.

ಸೋನು ನಿಗಮ್ ಅವರು ವಿವಿಧ ಗಾಯಕಿಯರ ಜೊತೆ ಹಾಡಿರುವ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಕ್ತ್ ಚಿತ್ರದ ಗೀತೆ. ಸುನಿಧಿ ಚೌಹಾನ್ ಅವರ ಜೊತೆ ಹಾಡಿರುವ ಹಾಡು ಇದು. ಸಮಯ 9:26. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ.

ಸೋನು ನಿಗಮ್ ಅವರು ಇತರ ಗಾಯಕಿಯರ ಜೊತೆ ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ ಇವತ್ತಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ. ಸಮಯ 9:32. ಕಭಿ ಖುಷಿ ಕಭಿ ಗಮ್ ಚಿತ್ರದ ಗೀತೆ ಕೇಳೋಣ. ಇವರೊಂದಿಗೆ ಹಾಡಿದ್ದಾರೆ ಅಲ್ಕಾ ಯಾಜ್ಞಿಕ್.

0: ಲಖೀರ್ ಚಿತ್ರದ ಗೀತೆ ಕೇಳಿದಿರಿ. ಆಶಾ ಭೋಸ್ಲೆ ಅವರೊಂದಿಗೆ ಸೋನು ನಿಗಮ್ ಅವರು ಹಾಡಿದ ಗೀತೆ. ಸೋನು ನಿಗಮ್ ಅವರು ವಿವಿಧ ಗಾಯಕಿಯರ ಜೊತೆ ಹಾಡಿರುವ ಗೀತೆಗಳನ್ನು ಕೇಳುತ್ತಿದ್ದೀರಿ. ವೀರ್ ಝರಾ ಚಿತ್ರದ ಹಾಡಿದು ಹಾಡಿದ್ದಾರೆ ಸೋನು ನಿಗಮ್ ಹಾಗೂ ಲತಾ ಮಂಗೇಶ್ಕರ್.
1: ಏಕ ದಿನ ಜಬ್ ಸವೇರೆ ಸವೇರೆ ಸುರ್ಮೈ ಸೇ ಅಂಧೇರ್ ಕಿ ಚಾದರ್ ಹಟಾಕೇ ಏಕ ಪರ್ವತ್ ಕೆ ತಕಿಯೆ ಸೇ ಸೂರಜ್ ನೆ ಸರ್ ಜೊ ಉಠಾಯಾ ತೊ ದೇಖಾ ದಿಲ್ ಕಿ ವಾದಿ ಮೇ ಚಾಹತ್ ಕಾ ಮೌಸಮ್ ಹೈ ಔರ್ ಯಾದೋ ಕಿ ಡಾಲಿಯೋ ಪರ್ ಅನ್ಗಿನತ್ ಬೀತೇ ಲಮ್ಹೋ ಕಿ ಕಲಿಯಾಂ ಮಹಕ್ನೆ ಲಗಿ ಹೈ ಅನ್ಕಹಿ ಅನ್ಸುನಿ ಆರ್ಜೂ आधी सोई हुई आधी जागी हुई आंखें मलते हुए देखती है लहर दर लहर मौज दर मौज बहती हुई जिंदगी जैसे हर पल नई और फिर भी वही हाँ वही जिंदगी जिसके दामन में कोई मोहब्बत भी है कोई हसरत भी है पास आना भी है दूर जाना भी है और ये एहसास है वक्त झरने सा बहता हुआ जा रहा है ये कहता हुआ दिल की वादी में चाहत का मौसम है और यादों की डालियों पर अनगिनत बीते लम्हों की कलियां

ಪ್ಯಾರ್ ತೂನೆ ಕ್ಯಾ ಕಿಯಾ ಚಿತ್ರದ ಗೀತೆ ಕೇಳಿದಿರಿ. ಈ ಗೀತೆಯಲ್ಲಿ ಸೋನು ನಿಗಮ್ ಅವರ ಜೊತೆ ದನಿಯಾಗಿದ್ದು ಕವಿತಾ ಕೃಷ್ಣಮೂರ್ತಿ. ಇಂದಿನ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಸೋನು ನಿಗಮ್ ಅವರು ವಿವಿಧ ಗಾಯಕಿಯರ ಜೊತೆ ಹಾಡಿದ ಗೀತೆಗಳನ್ನು ಕೇಳಿದಿರಿ. ಸಮಯ 10 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಆರನೇ ತರಗತಿ ವಿದ್ಯಾರ್ಥಿಗಳಿಗೆ ಕಡ್ಡಾಯ ಮೂರು ಭಾಷಾ ನೀತಿ ಜಾರಿಯನ್ನು 2022 ಶೈಕ್ಷಣಿಕ ಸಾಲಿನವರೆಗೆ ಮುಂದೂಡುವ ಬಗ್ಗೆ ಪರಿಶೀಲಿಸುವಂತೆ ಕೇಂದ್ರೀಯ ಪ್ರೌಢಶಿಕ್ಷಣ ಮಂಡಳಿ ಸಿಬಿಎಸ್ಇಗೆ ಇಂದು ಸುಪ್ರೀಂಕೋರ್ಟ್ ಸೂಚನೆ ನೀಡಿದೆ. ವಿಕಸಿತ ಭಾರತ ಗ್ರಾಮ್ಜಿ ಯೋಜನೆಯು ವಿಕಸಿತ ಗ್ರಾಮಗಳ ನಿರ್ಮಾಣಕ್ಕೆ ಹೇಗೆ ಕೊಡುಗೆ ನೀಡಬಹುದು ಎಂಬುದನ್ನು ಪರಿಶೀಲಿಸುವಂತೆ ಕೇಂದ್ರ ರೈತರ ಕಲ್ಯಾಣ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟೀಯ ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಭಾರತದ ಜವಳಿ ರಫ್ತು ಆಗಸ್ಟ್ನಲ್ಲಿ ಶೇಕಡಾ 16.1% ಹೆಚ್ಚಳವಾಗಿದ್ದು 29,700 ಕೋಟಿ ರೂಪಾಯಿಗೂ ಅಧಿಕವಾಗಿದೆ. 2026 ಏಪ್ರಿಲ್ನಿಂದ ಆಗಸ್ಟ್ವರೆಗೆ ಒಟ್ಟು ಜವಳಿ ರಫ್ತು 1,43,000 ಕೋಟಿ ರೂಪಾಯಿಗೂ ಅಧಿಕವಾಗಿದ್ದು ಹಿಂದಿನ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 10.3% ಬೆಳವಣಿಗೆ ದಾಖಲಿಸಿದೆ. ದೇಶದಲ್ಲಿ ಭದ್ರತೆ ಮತ್ತು ಅಭಿವೃದ್ಧಿಗೆ ಹೊಸ ಆಯಾಮವನ್ನು ನೀಡಲಾಗಿದ್ದು ಉಚಿತ ಧಾನ್ಯ ವಿತರಣೆ, ಎಂಎಸ್ಪಿ ದರ ಏರಿಕೆ ಮತ್ತು ಗೊಬ್ಬರದ ಬೆಲೆ ಹೆಚ್ಚಾಗದಂತೆ ಸಬ್ಸಿಡಿ ಮೂಲಕ ನೀಡುವ ಒಂದು ಎಂಎಸ್ಪಿ ದರ ಏರಿಕೆ ಹಾಗೂ ಗೊಬ್ಬರದ ಮೇಲೆ ಹೆಚ್ಚಾಗದಂತೆ ಸಬ್ಸಿಡಿ ನೀಡುವ ಮೂಲಕ ರೈತರು ಮತ್ತು ಸಾರ್ವಜನಿಕರ ಹಿತ ಕಾಯಲಾಗಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ಹೇಳಿದ್ದಾರೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಷೇರು ಸಮಿತಿ ಸೂಚ್ಯಂಕ ಸೆನ್ಸೆಕ್ಸ್ 22 ಅಂಕಗಳಷ್ಟು ಇಳಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 14,315 ಅಂಕಗಳಷ್ಟು ದಾಖಲಾಗಿದೆ. ಇದೇ ವೇಳೆ ರಾಷ್ಟೀಯ ಸಮಿತಿ ಸೂಚ್ಯಂಕ ನಿಫ್ಟಿ 53 ಅಂಕಗಳಷ್ಟು ಏರಿಕೆಯನ್ನು ಕಂಡಿದ್ದು ದಿನದ ಅಂತ್ಯಕ್ಕೆ 23,271 ಅಂಕಗಳಷ್ಟು ದಾಖಲಾಗಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿಂದು ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 95.93 ರೂಪಾಯಿಯಷ್ಟಾಗಿದೆ. ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವಂತಹ ಅಂತಾರಾಷ್ಟೀಯ ಟಿ20 ಕ್ರಿಕೆಟ್ನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ದ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಭಾರತ ತಂಡ 20 ಓವರ್ಗಳಲ್ಲಿ 7 ವಿಕೆಟ್ನಷ್ಟಕ್ಕೆ 221 ರನ್ ಗಳಿಸಿದೆ. ಈ ಗೆಲುವಿನ ಗುರಿಯನ್ನು ಬೆನ್ನಹತ್ತಿದಂತಹ ಅಫ್ಘಾನಿಸ್ತಾನ ತಂಡ ಇತ್ತೀಚಿನ ವರದಿಯ ಪ್ರಕಾರ 6.3 ಓವರ್ಗಳಲ್ಲಿ 4 ವಿಕೆಟ್ನಷ್ಟಕ್ಕೆ 54 ರನ್ ಗಳಿಸಿ ಆಟ ಆಡುತ್ತಲಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ರಾತ್ರಿ 11 ಗಂಟೆಗೆ.

ರಾಜೇಶ್ ಕೃಷ್ಣನ್ ಹಾಗೂ ಅನುರಾಧ ಭಟ್ ಅವರು ಹಾಡಿದ ಗೀತೆ ಕೇಳಿದಿರಿ. ಜಿದ್ದಿ ಚಿತ್ರದಿಂದ ಈ ಗೀತೆಯನ್ನು ಆರಿಸಲಾಗಿತ್ತು. ಪ್ರೇಮ ನಿನಾದ ಪ್ರಣಯ ಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ.

ಬಿ ಆರ್ ಛಾಯಾ ಅವರು ಹಾಡಿದ ಗೀತೆ ಕೇಳಿದಿರಿ. ಪ್ರೇಮದ ಉಯ್ಯಾಲೆ ಚಿತ್ರದ ಗೀತೆ ಇದು. ಪ್ರಣಯದ ಕೋಗಿಲೆಯು ಹಾಡಿದೆ, ಹಾಡುತ್ತಿದೆ ಏನೆಂದು

ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಗಳಲ್ಲಿ ಅತ್ತೆಗೆ ತಕ್ಕ ಸೊಸೆ ಚಿತ್ರದ ಗೀತೆ ಕೇಳಿದಿರಿ. ಮರ್ದನಿಗೆ ಮರುಳದ ಮೇಲೆ ಕಾಣದೂರಿನ ಮಾಯಗಾತಿಯ ಹುಡುಕಾಟದಲ್ಲಿ ಮುದ್ದಾಗಿ ಮಾತಾದ ಮೇಲೆ ಮನಸ್ಸಲ್ಲಿ ನಿಂತ ಮೇಲೆ

ಶಕೀಲಾ ಚಿತ್ರದ ಗೀತೆ ಕೇಳಿದಿರಿ, ಐಶ್ವರ್ಯ ರಂಗರಾಜನ್ ಅವರ ಧ್ವನಿಗಳಲ್ಲಿ. ಪ್ರೇಮ ನಿನಾದ ಪ್ರಣಯ ಗೀತೆಗಳ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ, ಅನೇಕರು ಸಂದೇಶಗಳನ್ನು ಕಳಿಸಿದ್ದೀರಿ, ಎಲ್ಲ ರೀತಿಯ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಧನ್ಯವಾದ ಅಂತ. ಆತ್ಮೀಯರೇ, ಗೀತೆಗಳನ್ನು ಕೇಳ್ತಾ ನಮ್ಮೊಂದಿಗೆ ಸಾಕ್ತಾ ಬರ್ತಾ ಇರುವ ನಿಮಗೆಲ್ಲ ಪ್ರೀತಿಯ ಪ್ರಣಾಮಗಳು.

0: ಆಯಿತು.
1: ಮೌನವೇ ಪ್ರೇಮದ ಕಥೆಯ ಹೇಳಿತು. ರಾಗ ರಂಗು ಮೂಡಿ ಬಂತು. ಸಂಗಮ ಅಂತೂ ಲೌಮಿ ಅಂತೂ ಎಲ್ಲವೂ ನಿನಗಾಗಿ. ಪ್ರೇಮ ನಿನಾದ ಇರಲಿ ಸದಾ. ಸಮಯ 11 ಗಂಟೆ. ಈಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.
2: ವ್ಯಕ್ತಿಯಿಂದ ವ್ಯಕ್ತಿಗೆ ನಡೆಯುವ ಎಲ್ಲ ಯುಪಿಐ ವಹಿವಾಟುಗಳು ಉಚಿತವಾಗಿ ಮುಂದುವರಿದಿದ್ದು, ಸ್ನೇಹಿತರಿಗೆ ಹಣ ಕಳುಹಿಸುವುದು, ಅಂಗಡಿಗಳಲ್ಲಿ ಪಾವತಿ ಮಾಡುವುದು, ಕ್ಯೂಆರ್ ಕೋಡ್ ಸ್ಕ್ಯಾನ್ ಮಾಡುವುದಕ್ಕೆ ಯಾವುದೇ ಶುಲ್ಕ ವಿಧಿಸುವುದಿಲ್ಲ ಎಂದು ಕೇಂದ್ರ ಸರ್ಕಾರ ಸ್ಪಷ್ಟಪಡಿಸಿದೆ. ಮಂಗಳೂರಿನಲ್ಲಿ ನಾಳೆ ರಾಜ್ಯ ಸಚಿವ ಸಂಪುಟ ಸಭೆ ನಡೆಯಲಿದೆ. ಪಡೀಲಿನಲ್ಲಿರುವಂತಹ ಜಿಲ್ಲಾಧಿಕಾರಿ ಕಚೇರಿ ಪ್ರಜಾಸೌಧದಲ್ಲಿ ಸಂಪುಟ ಸಭೆ ನಡೆಯಲಿರುವ ಹಿನ್ನೆಲೆಯಲ್ಲಿ ಸಂಚಾರ ವ್ಯವಸ್ಥೆಯಲ್ಲಿ ತಾತ್ಕಾಲಿಕವಾಗಿ ಬದಲಾವಣೆ ಮಾಡಲಾಗಿದೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಅವರು ಇಂದು ತಿಂಪುನಲ್ಲಿ ಭೂತಾನ್ ಪ್ರಧಾನಿ ತೆನ್ಸಿಂಗ್ ಟೋಪ್ಗೆ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿದರು. ನಂತರ ಸಚಿವರು ಭಾರತದಲ್ಲಿ ತಯಾರಾದ 54 ಎಲೆಕ್ಟ್ರಾನಿಕ್ ವಾಹನಗಳನ್ನು ಭೂತಾನ್ ಪ್ರಧಾನಿಗೆ ಹಸ್ತಾಂತರಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ 76ನೇ ಜನ್ಮದಿನದ ಅಂಗವಾಗಿ ದೇಶ ವಿದೇಶಗಳ ನಾಯಕರು ಅವರಿಗೆ ಶುಭಾಶಯ ಕೋರಿದ್ದಾರೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಪರವಾಗಿ ಭಾರತದಲ್ಲಿರುವಂತಹ ಅಮೆರಿಕ ರಾಯಭಾರ ಕಚೇರಿ ಪ್ರಧಾನಮಂತ್ರಿ ಅವರಿಗೆ ಶುಭಾಶಯ ತಿಳಿಸಿದೆ. ರಾಜ್ಯದಲ್ಲಿ ಮುಂಗಾರು ಋತುವಿನಲ್ಲಿ ಒಣಹವೆ ಮುಂದುವರೆದಿದ್ದು, ಮಳೆಯ ಅಭಾವದಿಂದಾಗಿ ಸಂಕಷ್ಟಕ್ಕೆ ಸಿಲುಕಿರುವ ಹೆಚ್ಚುವರಿ

24, 23 ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಎಂದು ಸರ್ಕಾರ ಘೋಷಣೆ ಮಾಡಿದೆ. ತುಮಕೂರು ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರ 76ನೇ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಳ್ಳಲಾಗಿದ್ದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮದಲ್ಲಿ ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ಭಾಗಿಯಾಗಿದ್ದರು. ನಗರಾಭಿವೃದ್ಧಿ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಮಂಗಳೂರಿನಲ್ಲಿಂದು ವಿವಿಧ ಇಲಾಖೆಗಳ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವಂತಹ ನಗರಾಭಿವೃದ್ಧಿ ಕಾಮಗಾರಿಗಳ ಪ್ರಗತಿ, ಕುಡಿಯುವ ನೀರು, ಒಳಚರಂಡಿ ಸೇರಿದಂತೆ ಹಲವು ವಿಷಯಗಳ ಕುರಿತು ಪರಿಶೀಲನೆ ನಡೆಸಿದರು. ದೆಹಲಿಯ ಅಂಕ್ಷಿ ಕ್ರೀಡಾಂಗಣದಲ್ಲಿ ನಡೆದಂತಹ ಅಂತಾರಾಷ್ಟ್ರೀಯ ಟಿ ಟ್ವೆಂಟಿ ಕ್ರಿಕೆಟ್ನ 3 ಪಂದ್ಯಗಳ ಸರಣಿಯ ಅಂತಿಮ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ತಂಡದ ವಿರುದ್ಧ ಭಾರತ 123-127 ರನ್ಗಳ ಭರ್ತರಿಕೆಯಲ್ಲಿ ದಾಖಲಿಸಿದೆ. ಭಾರತ 3-0 ಅಂತರದಿಂದ ಸರಣಿ ವಶಪಡಿಸಿಕೊಂಡಿದೆ. ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು ನಾಳೆ ಬೆಳಿಗ್ಗೆ.

0: ಬೆಳ್ಳಿ.
1: ಇದು ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡ. ನಮ್ಮ ನಿಲಯದಿಂದ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳು ಹೇಗಿವೆ? ನಾಳೆ ಬೆಳಗ್ಗೆ 6:05 ನಾದೋಪಾಸನೆ, 7:15 ಶುಭೋದಯ ಕರ್ನಾಟಕ, 9:00 ಇಂದಿನ ವಿಶೇಷ, 9:32 ಪ್ರಾಯೋಜಿತ ಕಾರ್ಯಕ್ರಮ ಕೇಳುವಿರಿ, 10:02 ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 11:00 ಬ್ಯಾಕ್ ಟು ಬ್ಯಾಕ್ ಹೊಸ ಹಾಡು, 11:30 ಕಲಾಭಾರತಿ, 12:05 ಕರೆಗೊಂದು ಹಾಡು, ನಿಮ್ಮ ಮೆಚ್ಚಿನ ಫೋನ್ ಇನ್ ಚಿತ್ರಗೀತೆಗಳು, 1:20 ಸಿನಿ ಕ್ವಿಸ್, ಶುಕ್ರವಾರದ ವಿಶೇಷ ಸ್ಪಂದನ, 2:15, 2:40 ಚಿತ್ರತಾನ, ಒಂದೇ ಚಿತ್ರದ ಹಾಡುಗಳು, ಪರಿಮಳ, ಮುಕ್ತ ಮಾತು, ಮಧುರ ಗೀತೆ, 4:00, 5:05 ಸೇಫ್ ಡ್ರೈವ್, ಓಲ್ಡ್ ಇಸ್ ಗೋಲ್ಡ್ ಕನ್ನಡ ಹಳೆಯ ಚಿತ್ರಗೀತೆಗಳು, 6:02 ಸೇಫ್ ಡ್ರೈವ್ ಗಾನ ಭಜನ ಪ್ರಸಾರವಾಗುವುದು, ಕಗ್ಗದ ಸಿರಿ 7:22, ಯುವಧ್ವನಿ 8:02, 10:02 ಪ್ರೇಮ ನಿನಾದ, ಪ್ರಣಯ ಗೀತೆಗಳು. ಇವಿಷ್ಟು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ.

ಹತ್ತಿರವಿದ್ದು ದೂರ ನಿಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ, ಹತ್ತಿರವಿದ್ದು ದೂರ ನಿಲುವೆವು ನಮ್ಮ ಅಹಮ್ಮಿನ ಕೋಟೆಯಲ್ಲಿ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬುದು ನಾಲ್ಕು ದಿನದ ಈ ಬಾಳಿನಲ್ಲಿ. ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ಅವರ ಕವನದ ಸಾಲುಗಳಿವು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಇಲ್ಲಿಗೆ ನಮ್ಮ ನಿಲಯದ ಈ ದಿನದ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಈಗ ಸಮಯ 11:05:50. ಮತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನಾಳೆ ಬೆಳಿಗ್ಗೆ 5:55 ಆಲಿಸಬಹುದು. ಆತ್ಮೀಯ ಶ್ರೋತೃ ಬಾಂಧವರೇ, ನೆಮ್ಮದಿಯ ನಿದ್ರೆ ನಿಮ್ಮದಾಗಲಿ. ಶುಭರಾತ್ರಿ ನಿಮಗೆಲ್ಲ. ನಿಮ್ಮದೇ ಧ್ವನಿ ಬಿಗಿ ಸುಮತಿಯ ನಮಸ್ಕಾರಗಳು. ಜೈ ಹಿಂದ್.